ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 MHz. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 2ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಸಪ್ತಮಿ. 2026 ಇಸವಿ ಮೇ ತಿಂಗಳ 23ನೇ ತಾರೀಖು ಶನಿವಾರ. ಈಗ ಸಮಯ 5:58:20. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: ಸಮಯ 6:30 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನ, 6:15 ರಾಜ್ಯವ್ಯಾಪಿ 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಎಂಎಸ್ ಶೀಲಾ ಅವರು ಹಾಡಿರುವ ಭಾವಗೀತೆಗಳು. 7:30 ಸೇವಾವಾಹಿನಿ. 7:45 ಚಿತ್ರಗೀತೆಗಳು. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್. ನಂತರ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೆಎಸ್ ಹೇರಂಬ ಹಾಗೂ ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನ ಕೇಳಬಹುದು. 10:30 ಹಾಗೂ ಮಧ್ಯಾಹ್ನ 2:40 ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರು ಹೆಸರು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮ. ದೇವಿರಮ್ಮ ಮತ್ತು ಸಂಗಡಿಗರಿಂದ ಭೈರವನ ಹಾಡನ್ನು ಕೇಳಬಹುದು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ ಎ ಗದ್ದನಕೇರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಅಜಯ್ ಜಿ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಳ್ಳಿ ಹಾಡು. ಭಾಗವಹಿಸುವವರು ಮೈಸೂರಿನ ಹವ್ಯಾಸಿ ಜನಪದ ಗಾಯಕಿ ಶ್ರೀದೇವಿ ನಚಿಕೇತ್. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ. ಚರ್ಚೆ ಉತ್ತಮ ನಾಗರಿಕ ಲಕ್ಷಣಗಳು. ಭಾಗವಹಿಸುವವರು ಹರಿವಿದ್ಯಾಲಯದ ಶಿಕ್ಷಕಿ ರೂಪಾ ಶ್ರೀನಿವಾಸ್, ವಿದ್ಯಾರ್ಥಿಗಳಾದ ಅನುಷಾ ಭಟ್ ಕೆ, ನಿತ್ಯಪ್ರಿಯ ಆರ್, ಆದಿತ್ಯ ಕಾರ್ತಿಕ್ ಹಾಗೂ ಇಶಾನ್ ವೈಎಸ್. 4:00 ನಾಟಕ ಸ್ವಾಮಿನಿಷ್ಠೆ. ರಚನೆ ಸಿ ವಿ ಶಿವಶಂಕರ್, ನಿರ್ದೇಶನ ರಘುಪತಿ ಹೆಗಡೆ. 4:30 ನೆನಪಿನಂಗಳ. ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ ವಿ ಎಸ್ ಸುಂದರಂ ಅವರೊಂದಿಗೆ ಜಿ ಕೆ ರವೀಂದ್ರಕುಮಾರ್ ಅವರು ನಡೆಸಿದ್ದ ಸಂವಾದ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. 6:30 ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುವವರು ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿಗಳಾದ ಎಂ ಕೆ ದೇವರಾಜು ಹಾಗೂ ಮಂಜುಳಾ. ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. 7:45 ಸಮಾಚಾರ ದರ್ಶನ. 8:00 ಮಂಡ್ಯದ ಕೆ ವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 9:15 ಸ್ಪಾಟ್ಲೈಟ್. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿಯವರ ಹಾಡುಗಾರಿಕೆ ಕೇಳಬಹುದು ತಿರುವನಂತಪುರಂ ಕೇಂದ್ರದ ಕೊಡುಗೆ. ಇದುವರೆಗೆ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: Prime Minister Narendra Modi will distribute more than 51,000 appointment letters to newly recruited youth in various government departments and organizations at the 19th Rozgar Mela through video conferencing today. Mr. Modi will also address the gathering on the occasion. Our correspondent reports that the Rozgar Mela is a key initiative reflecting the Prime Minister's commitment to giving top priority to employment generation and turning this vision into reality. The newly recruited candidates, selected from across the country, will be joining various ministries and departments, including Ministries of Railways, Home Affairs, Health and Family Welfare, and Department of Higher Education, among others. Prime Minister Narendra Modi and Cyprus President Nikos Christodoulidis have called for strengthening multilateral efforts to combat terrorism and for the early finalization and adoption of the Comprehensive Convention on International Terrorism within the UN framework. In a joint statement issued after talks between the two leaders in New Delhi yesterday, both sides urged strong and coordinated action against all UN and EU-designated terrorists and terrorist organizations, including those listed under the 1267 UN Security Council Sanctions Committee. As maritime nations with deep-rooted naval traditions, India and Cyprus also agreed to expand cooperation in the maritime domain. U.S. Secretary of State Marco Rubio will arrive in Kolkata today on a four-day visit to India. This will be his maiden visit to India. During his stay in Kolkata, Mr. Rubio is expected to pay respects at Mother Teresa's cemetery. He is also likely to visit Victoria Memorial. Later, the U.S. Secretary of State will arrive in New Delhi and call on Prime Minister Narendra Modi. Tomorrow, Mr. Rubio will hold talks with External Affairs Minister S. Jaishankar in National Capital. He will also attend the U.S. Embassy's Independence Day celebrations. On Monday, Mr. Rubio is scheduled to visit Agra and Jaipur before returning to New Delhi to attend the Quad Foreign Ministers meeting on Tuesday, hosted by India. The Ministry of Petroleum and Natural Gas has said that India's adequate availability of petrol and diesel and supplies across the country remains stable. In a social media post, the ministry advised citizens to avoid panic buying and to purchase fuel only as per actual requirement. It said any temporary pressure at a few retail outlets is being addressed through continuous supply, monitoring and coordinated distribution by oil marketing companies. The ministry further stated that responsible consumption and public cooperation will help ensure smooth fuel availability for all during the ongoing high demand period. Indian Army officer Major Abhilasha Barak, serving with the United Nations peacekeeping mission in Lebanon, has been selected for the prestigious 2025 United Nations Military Gender Advocate of the Year award. Major Barak is currently serving with the Indian Battalion as commander of the female engagement team in the United Nations Interim Force in Lebanon, UNIFIL. She is also the first woman combat helicopter pilot of the Indian Army. With this recognition, Major Barak becomes the third Indian peacekeeper to receive the honour. Earlier, Major Suman Gawani was awarded in 2019 for her service with the UN mission in South Sudan, while Major Radhika Sen received the award in 2023 for her work with the UN Stabilization Mission in Congo. U.S. Director of National Intelligence Tulsi Gabbard has announced her resignation from the post. Ms. Gabbard said she will step down from her position effective 30th of June after her husband Abraham Williams was diagnosed with an extremely rare form of bone cancer. In IPL cricket, Sunrisers Hyderabad defeated Royal Challengers Bengaluru by 55 runs in Hyderabad last night. Today, Lucknow's Super Giants will take on Punjab Kings in Lucknow at 7:30 this evening. And that is the end of this news bulletin.
0: Samaya Suryage 6 gante 10 nimishagalu. FM 100.6 idu Akashavani Mysore. ಈಗ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುವ ಸಮಯ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಪುರಂದರದಾಸರ ಕೀರ್ತನೆ, ವೆಂಕಟಾಚಲ ನಿಲಯಂ ವೈಕುಂಠಪುರ ವಾಸಂ. ಹಾಡಿದ್ದಾರೆ ನಿತ್ಯಶ್ರೀ ಮಹಾದೇವನ್.

ಇನ್ನು ಮುಂದೆ ಕೇಳಿ ರೂಪಾ ಮತ್ತು ದೀಪಾ ಅವರ ಇವುಗಳ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ, ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೊಡ್ಡರಂಗೈಗೌಡ ವಿರಚಿತ ದೇಶಭಕ್ತಿಗೀತೆ, ಅಗಣಿತ ಜನ ಅಗಣಿತ ಮನ ರೂಪಿಸಿದ ನಾಡು ನಮ್ಮದು, ಬೃಹತ್ ಭಾರತ ನಮ್ಮದು.

ಶ್ರೋತೃಗಳ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ನಿಮಿಷವಾಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನಮಠ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: FM 100.6 ಇದು ಆಕಾಶವಾಣಿ ಮೈಸೂರು.

0: ಈಗ ಸಮಯ 6:35.
1: ಆಕಾಶವಾಣಿ ಮೈಸೂರು.
0: ಹರಿತೆ ಜಗತ್ತು
1: ಸಸ್ಯವೈದ್ಯರ ಕಿವಿಮಾತು
0: ಪ್ರಾಯೋಜಿತ ಬಾನುಲಿ ಸರಣಿ.
2: ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲಿ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
3: ಹೊಸ ಚಿಗುರು ಹಳೆ ಬೇರು
2: ಕೂಡಿರಲು ಮರಸುವ.
1: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ.
4: ಗಿಡ ಈ ಗಿಡ ಒಂದೊಂದು ಜೇಂಗುಡ.
1: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
5: ಇವತ್ತು ಮಣ್ಣಿನ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ನಾವು ರೈತನ ಮಾತ್ರ ಮಣ್ಣಿನ ಮಕ್ಕಳು ಅಂತ ಕರಿತೇವೆ, ಆದರೆ ಭೂಮಿ ಮೇಲಿರುವ ಸಕಲ ಜೀವಿಗಳು ಸಹ ಮಣ್ಣಿನ ಮಕ್ಕಳು ಎಂಬುದನ್ನು ಮರ್ತಿದ್ದೇವೆ. ಮಣ್ಣಿಲ್ಲದೆ ಯಾವ ಜೀವಿನೂ ಬದುಕಲು ಸಾಧ್ಯವೇ ಇಲ್ಲ. ಆದರೆ ನಾವು ಮಣ್ಣನ್ನು ಅತ್ಯಂತ ಕನಿಷ್ಠ ವಸ್ತುವಿನಂತೆ ನೋಡ್ತೇವೆ. ಆದರೆ ನಾವೆಲ್ಲ ಮಣ್ಣಿಂದಲೇ ಹುಟ್ಟಿ ಮಣ್ಣಿಂದಲೇ ಬದುಕಿ ಕಡೆಗೆ ಸತ್ತು ಮಣ್ಣಿನಲ್ಲೇ ಲೀನವಾಗ್ತೇವೆ ಎಂಬ ಸುಂದರ ಸತ್ಯವನ್ನೇ ಮರ್ತುಬಿಡ್ತೇವೆ. ನಮ್ಮ ಅಸ್ತಿತ್ವಕ್ಕೆ ಕಾರಣವಾದ ಪಂಚಭೂತಗಳಲ್ಲಿ ಮೊದಲನೇದೇ ಭೂಮಿ, ಮಣ್ಣು ಎಂಬ ನಿಜ ನಮಗೆ ನೆನಪಾಗೋದೇ ಇಲ್ಲ. ಎಂಥ ದುರಂತ ಅಲ್ವಾ. ಪರಿಸರದ ಸಂರಕ್ಷಣೆಯ ಪ್ರಶ್ನೆ ಬಂದಾಗ ನಾವು ನಮ್ಮ ಸುತ್ತಲಿನ ನೀರಿನ ಬಗ್ಗೆ, ನದಿ ಸಮುದ್ರಗಳ ಬಗ್ಗೆ ಮಾತನಾಡ್ತೇವೆ. ನಮ್ಮ ಮೇಲಿನ ಆಕಾಶದ ಬಗ್ಗೆ, ಅದರಾಚಿನ ಓಜೋನ್ ರಂಧ್ರದ ಬಗ್ಗೆನೂ ಮಾತನಾಡ್ತೇವೆ. ಮೈಯನ್ನು ಬಿಸಿ ಮಾಡುವ ಬಿಸಿಲಿನ ಬಗ್ಗೆ, ಅದನ್ನು ತಂಪುಗೊಳಿಸುವ ಗಾಳಿಯ ಬಗ್ಗೆ, ಮೋಡದ ಬಗ್ಗೆ, ಮಳೆಯ ಬಗ್ಗೆ ಮಾತನಾಡ್ತೇವೆ. ಆದರೆ ನಮ್ಮ ಕಾಲ ಕೆಳಗಿನ ಮಣ್ಣಿನ ಆರೋಗ್ಯದ ಬಗ್ಗೆ, ಅದರ ಅವನತಿಯ ಬಗ್ಗೆ ಮಾತಾಡೋದೇ ಇಲ್ಲ. ಈ ಕಾರಣಕ್ಕಾಗಿಯೇ ಈ ಮಣ್ಣಿನಲ್ಲಿ ಏನೇನಿದೆ, ಮಣ್ಣಿನ ಆರೋಗ್ಯಕ್ಕೂ ನಮ್ಮ ಆರೋಗ್ಯಕ್ಕೂ ಏನು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಡಿಸೆಂಬರ್ 5 ಅಂತಾರಾಷ್ಟ್ರೀಯ ಮಣ್ಣಿನ ದಿನ ಅಂತ ಆಚರಿಸಲಾಗ್ತದೆ. 2012 ರೋಮ್ ನಗರದಲ್ಲಿರುವಂತಹ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಣ್ಣು ದಿನವನ್ನು ಆಚರಿಸಲಾಯಿತು. ಮಣ್ಣು ಅಂದರೆ ಒಂದು ನಿರ್ಜೀವ ವಸ್ತುವಲ್ಲ, ಅದೊಂದು ಜೀವ ಖಜಾನೆ. ಬೇಕಿದ್ರೆ ಒಂದು ಹಿಡಿ ಒಣಮಣ್ಣನ್ನು ತಟ್ಟೆಯಲ್ಲಿಟ್ಟು ಒಂದಿಷ್ಟು ನೀರು ಸುರಿದು ನೆರಳಲ್ಲಿಟ್ಟಿರಿ, 2-3 ದಿನಗಳಲ್ಲಿ ಕ್ರಮೇಣ ಹಸಿರಾಗಿ 10 ಬಗೆಯ ಸೂಕ್ಷ್ಮ ಪಾಚಿ ಸಸ್ಯಗಳನ್ನು ಚಿಗಿಸುತ್ತದೆ. ತಟ್ಟೆಯಲ್ಲಿ ಮಣ್ಣಿನ ಬದಲಿಗೆ ಮರಳನ್ನೋ ರಂಗೋಲಿಯನ್ನೋ ಅಥವಾ ಉಪ್ಪನ್ನೋ ಹಾಕಿ ನೀರನ್ನು ಸುರಿದು ನೋಡಿ, ಅಲ್ಲಿ ಜೀವ ಸೃಷ್ಟಿಯಾಗೋದಿಲ್ಲ. ಅಂದರೆ ಮಣ್ಣಿನಲ್ಲಿ ಬರಿಗಣ್ಣಿಗೆ ಕಾಣದ ಜೀವಪೋಷಕ ವಸ್ತುಗಳಿರ್ತವೆ, ಸೂಕ್ಷ್ಮಾಣುಜೀವಿಗಳ ಬೀಜಗಳಿರ್ತವೆ. ಒಟ್ಟಾರೆಯಾಗಿ ಅದು ಜೀವಧಾರಕವಾಗಿರುತ್ತೆ. ಆದರೆ ಈಚಿನ 2 ಪ್ರಪಂಚದ ಎಲ್ಲ ಕಡೆ ಮಣ್ಣಿನ ಸ್ಥಿತಿ ಹಾಳಾಗ್ತಿದೆ. ಮಣ್ಣಿನ ಭೌತಿಕ ರಚನೆ, ರಾಸಾಯನಿಕ ಗುಣ, ಜೈವಿಕ ಗುಣ, ಫಲವತ್ತತೆ, ಆರೋಗ್ಯ, ಉತ್ಪಾದಕತೆ ಎಲ್ಲವೂ ಏರುಪೇರಾಗ್ತಿದೆ. ಅದರಲ್ಲೂ ಮಣ್ಣಿನ ಸವಕಳಿ ಅತಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇದೆ. ಇದರಿಂದಾಗಿ ಕೆರೆ ಕುಂಟೆ, ಹೊಳೆ ನದಿಗಳು ಕೊಚ್ಚಿ ಬಂದ ಮಣ್ಣಿನಿಂದ ಉಸಿರುಗಟ್ಟುತ್ತಿವೆ. ಪರಿಣಾಮವಾಗಿ ಜಲಚಕ್ರ ಹಾಗೂ ಜೀವಚಕ್ರ ಎರಡೂ ಸಂಕಟಕ್ಕೆ ಸಿಲುಕ್ತಾ ಇದ್ದಾವೆ. ಇವೆಲ್ಲದರಗಳ ಬಗ್ಗೆ ವಿಜ್ಞಾನಿಗಳು ಸಾಕಷ್ಟು ಅಧ್ಯಯನ ಮಾಡ್ತಿದ್ದಾರೆ. ಅಷ್ಟಾದರೆ ಸಾಲದು. ಮಣ್ಣಿನ ಆರೋಗ್ಯವನ್ನು ಮತ್ತೆ ಸುಸ್ಥಿತಿಗೆ ತರಲು ಸರಕಾರದ, ಸಂಘ ಸಂಸ್ಥೆಗಳ, ಸಮಾಜದ ಸರ್ವ ನಾಗರಿಕ ಬಂಧುಗಳ ನೆರವು ಬೇಕು. ಮುಖ್ಯವಾಗಿ ಕೃಷಿಕ ಬಂಧುಗಳ ಸಹಕಾರ ಬೇಕು. ಆದ್ದರಿಂದ ವರ್ಷಕ್ಕೆ ಒಮ್ಮೆಯಾದರೂ ಮಣ್ಣು ದಿನವನ್ನು ಆಚರಿಸುವ ಮೂಲಕ ಜೀವಧಾರಕ ಮಣ್ಣಿನ ಕುರಿತು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡೋಣ. ಈ ಭೂಮಿ, ಈ ಮಣ್ಣು, ಈ ಪರಿಸರ ನಾವು ನಮ್ಮ ಪೂರ್ವಿಕರಿಂದ ಬಳುವಳಿಯಾಗಿ ಪಡೆದಿದ್ದಲ್ಲ, ಬದಲಿಗೆ ನಮ್ಮ ಮುಂದಿನ ಪೀಳಿಗೆಯಿಂದ ಎರವಲಾಗಿ ಸಾಲವಾಗಿ ಪಡೆದಿರುವುದೆಂಬ ಜವಾಬ್ದಾರಿಯನ್ನು ಅರಿತು ಅದನ್ನು ಸುಸ್ಥಿತಿಯಲ್ಲಿ ನೀಡಲು ನಾವೆಲ್ಲರೂ ಕಟಿಬದ್ಧರಾಗೋಣ.
0: ಹರಿತೆ ಜಗತ್ತು
1: ಸಸ್ಯವೈದ್ಯರ ಕಿವಿಮಾತು ಕಾರ್ಯಕ್ರಮ ಆಲಿಸಿದಿರಿ.
6: ಮರವಾಗೆಲೆವೋ ಜೀವವೇ ಮರವಾಗು.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
0: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
1: ಪವರ್ ಪ್ಲಸ್ ಬಳಸಿ
0: ಬೆಳೆಗೆ ಸಾರ,
1: ರೋಗ ದೂರ,
0: ಬೆಳೆ ಚಂದ,
1: ರೈತನ ಮೊಗವಂದ.
0: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
1: ಪವರ್ ಪ್ಲಸ್.
0: ಸಂಪರ್ಕಿಸಿ
1: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
0: ಮೊಬೈಲ್ ಸಂಖ್ಯೆ 9880622979.
1: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಈ ಕಾರ್ಯಕ್ರಮ ಮತ್ತೆ ಇಂದು ಸಂಜೆ 6:10 ಮರು ಪ್ರಸಾರವಾಗುತ್ತದೆ. ಈಗ ಸಮಯ 6:40. ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ. ಪದಪರಿಚಯ.
7: ಇವತ್ತು ದಸ್ತು ಮತ್ತು ಪರಮಾಯಿಷಿ ಎಂಬ ಪದಗಳನ್ನು ಪರಿಶೀಲನೆ ಮಾಡೋಣ. ಇವೆರಡೂ ಅರಬ್ಬಿ ಪಾರಸಿ ಮೂಲಗಳಿಂದ ಬಂದು ಬಳಕೆಯಾಗುತ್ತಿದ್ದ ಪದಗಳು. ಒಂದು ಕಾಲಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅಂಗಡಿಯಿಂದ

0: ಬುಕ್ಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು. ಆದರೆ ಈಗ ಶಾಲೆಯೇ ಹಣ ಪಡೆದು ನೋಟ್ಬುಕ್ಗಳನ್ನು ತಾನೇ ಸರಬರಾಜು ಮಾಡುತ್ತದೆ. ಇಂಗ್ಲಿಶಿನಲ್ಲಿ ಈ ದಸ್ತಿಗೆ ಕ್ವೈರ್ ಎಂದು ಕರೆಯುತ್ತಾರೆ. ಸ್ವಲ್ಪ ದೊಡ್ಡ ಆಕಾರದ 24-25 ಹಾಳೆಗಳಿರುವ ಕಾಗದದ ಕಟ್ಟಿಗೆ ಈ ಹೆಸರು. ಹಾಗೆಯೇ ಪರಮಾಯಿಷಿ ಎಂಬ ಪದ ಈಚೆಗೆ ಮರೆಯಾಗುತ್ತಿದೆ. ಪರಮಾಯಿಷಿ ಹಣ್ಣು ಕೊಂಡುಕೊಳ್ಳಿ ಅಂತ ಹಣ್ಣು ಮಾರುವವನು ನಿಮ್ಮನ್ನು ಪುಸಲಾಯಿಸುತ್ತಾನೆ. ಏನಿದು ಪರಮಾಯಿಷಿ? ಉರ್ದು ಭಾಷೆಯಲ್ಲಿ ಫರ್ಮಾನು ಎಂದರೆ ಆಜ್ಞಾಪಿಸು, ಅಪ್ಪಣೆ ಕೊಡಿಸು ಎಂದರ್ಥ. ಇದರಿಂದ ಬರುವ ಫರ್ಮಾಯಿಷಿ ಪದಕ್ಕೆ ಅಪ್ಪಣೆ, ಸಾಮಾನು ಕಳಿಸಿಕೊಡಲು ಆದೇಶ, ಆರ್ಡರು ಇಂಥ ಅರ್ಥಗಳು ಉಂಟಾಗುತ್ತವೆ. ಆರ್ಡರು ಕೊಟ್ಟು ತರಿಸಿದ ಮೇಲೆ ಅದು ಪಸಂದಾದ ಮತ್ತು ಉತ್ಕೃಷ್ಟ ಮಟ್ಟದ ಪದಾರ್ಥ ಆಗಿರಲೇಬೇಕಲ್ಲವೇ? ಹಾಗಾಗಿ ಈ ಪದಕ್ಕೆ ಸೊಗಸಾದ, ಉತ್ತಮ ದರ್ಜೆಯ ಎಂಬ ಅರ್ಥಗಳು ಅಂಟಿಕೊಂಡವು. ಈ ಪದವೇ ಕನ್ನಡದಲ್ಲಿ ಜನಸಾಮಾನ್ಯರ ಬಾಯಲ್ಲಿ ಪರಮಾಯಿಷಿ ಎಂಬ ರೂಪವನ್ನು ತಳೆದಿದೆ.
1: ತಪ್ಪು ಒಪ್ಪು.
0: ಅಸಹ್ಯ ಎಂಬ ಪದವನ್ನು ಪರಿಶೀಲಿಸೋಣ. ಇದು ಒಂದು ಸಂಸ್ಕೃತ ಪದ. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ, ಈ ಪದಕ್ಕೆ ಮೂಲ ಭಾಷೆಯಲ್ಲಿ ಬೇರೆ ಅರ್ಥ, ಕನ್ನಡದಲ್ಲಿ ಬೇರೆ ಅರ್ಥ ಉಂಟು. ಸಹ ಎಂಬ ಮೂಲದಿಂದ ಬಂದಿರುವ ಸಹ್ಯ ಎಂಬ ಪದಕ್ಕೆ ಸಹಿಸಿಕೊಳ್ಳುವುದು, ತಾಳಿಕೊಳ್ಳುವುದು, ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡಿರುವುದು ಎಂಬ ಅರ್ಥ ಉಂಟು. ಆದರೆ ಕನ್ನಡದಲ್ಲಿ ಇದೇ ಅಸಹ್ಯ ಎಂಬ ಪದಕ್ಕೆ ಹೇಸಿಗೆಯಾದದ್ದು, ಮುಜುಗರ ಹುಟ್ಟಿಸುವಂತಹದ್ದು ಎಂಬ ಅರ್ಥ ಹಚ್ಚಲಾಗಿದೆ. ಉದಾಹರಣೆಗೆ, ಈ ಪ್ರಾಣಿ ನೋಡಲು ಅಸಹ್ಯವಾಗಿದೆ, ಅಥವಾ ಆ ಕೊಳಕು ದಾರಿಯಲ್ಲಿ ಹೋಗಬೇಕೆಂದರೆ ಅಸಹ್ಯವಾಗುತ್ತದೆ ಎಂಬುದನ್ನು ಗಮನಿಸಬಹುದು.
1: ಸುಮಧುರ.
0: ಈಗ ಬಿಎಂ ಶ್ರೀಕಂಠಯ್ಯನವರ ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲಿ ಎಂಬ ಗೀತೆಯನ್ನು ಕೇಳೋಣ.

0: ವೆಂಕಯ್ಯನವರ ಇಂಗ್ಲಿಷ್ ಗೀತಗಳು ಸಂಕಲನದಿಂದ ಈ ಕವನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಹೆಸರಾಂತ ಕವನದಲ್ಲಿ ಕರುಣಾಳುವಾದ ಆ ಪರಮಾತ್ಮನನ್ನು ಕೃಪೆದೋರಿ ಕೈಹಿಡಿದು ಮುನ್ನಡೆಸುವಂತೆ ಕವಿ ಕೋರುವುದು ಕಂಡುಬರುತ್ತದೆ. ಜಾನ್ ಹೆನ್ರಿ ನ್ಯೂಮನ್ ಎಂಬ ಇಂಗ್ಲಿಷ್ ಕವಿ 1833 ಬರೆದ ಲೀಡ್ ಕೈಂಡ್ಲಿ ಅಮಿಡ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್ ಕವನದ ಸೊಗಸಾದ ಕನ್ನಡ ಅನುವಾದ ಇದು. ರಾತ್ರಿ ಕತ್ತಲೆಯ ಗವಿಯಂತಿದೆ, ಮನೆ ಬೇರೆ ದೂರ, ಕೈ ಹಿಡಿದು ನಡೆಸೆನ್ನೆನು ಎಂಬುದು ಕವಿಯ ಕೋರಿಕೆ. ದೂರ ದೂರ ನೋಡುವ ಹಂಬಲವಿಲ್ಲ, ಹೆಜ್ಜೆ ಮುನ್ನಡೆಸಿದರೆ ಸಾಕು. ಮೊದಲೇ ಗ್ರಹಿಸಿಕೊಂಡು ನಿನ್ನ ಕೇಳಿಕೊಳ್ಳದೆ ಹೋದೆ, ತಿಳಿವಳಿಕೆ ಇಲ್ಲದ ನನ್ನನ್ನು ಇಷ್ಟು ದಿನ ಸಾಕಿ ಸಲಹಿದ್ದೀಯ, ಇನ್ನು ಮುಂದೆಯೂ ಹೀಗೆ ನೋಡಿಕೊಳ್ಳಲಾರೆಯ. ಬದುಕಿನಲ್ಲಿ ಕಷ್ಟದ ಕಾನನವನ್ನು ದಾಟಿಸಿ ಬೆಟ್ಟಗಳನ್ನು ಹೊಳೆಗಳನ್ನು ಹಿಂದಿಕ್ಕಿ ನನ್ನ ಬದುಕಿನ ಕತ್ತಲೆ ಕಳೆಯುವಂತೆ ಮಾಡಲಾರೆಯ. ಬೆಳಗಾದಾಗ ಆ ಸಂತಸದ ದೇವತೆಯ ಮುಖ ದರ್ಶನವಾಗುವುದಷ್ಟೇ ಎಂಬುದಾಗಿ ಇಲ್ಲಿ ಕವಿ ಗದ್ಗದಿತನಾಗಿ ಕೋರುವುದು ಕಂಡುಬರುತ್ತದೆ. ಮನುಷ್ಯ ಸಾಮಾನ್ಯವಾಗಿ ತನಗೆ ಕಷ್ಟ ಆವರಿಸಿದಾಗ ಮಾತ್ರ ದೇವರನ್ನು ನೆನೆಸಿಕೊಳ್ಳುತ್ತಾನೆ. ಸುಖವಾಗಿರುವ ಸಮಯದಲ್ಲಿ ಅವನ ಹಮ್ಮು ತನ್ನ ಶಿಲ್ಪಿ ತಾನೇ ಎಂದು ಬೇಗುತ್ತಿರುತ್ತದೆ. ಆದರೂ ಆ ದೇವರು ದಯಾಮಯಿ. ಕಷ್ಟದಲ್ಲಿರುವವರು ದೈನ್ಯದಿಂದ ಭಕ್ತಿಯಿಂದ ಕೇಳಿಕೊಂಡಾಗ ಕೈ ಹಿಡಿಯದೆ ಬಿಡುವುದಿಲ್ಲ ಎಂಬ ಸದ್ಭಾವನೆ ಸಹ ಈ ಕವನದಲ್ಲಿ ಕಂಡುಬರುತ್ತದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
5: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
6: ಛೇ, ಮತ್ತೆ ಆ ಸತ್ತೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
5: ಮನೆಯವ್ರಿಗೆ ಹೇಳದೆ ಕೇಳದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತ ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
4: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
7: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
8: ಹತ್ತು ಲಕ್ಷ ಲಾಟ್ರಿ ನನ್ಗೆ
9: ಸಿಕ್ಕಿಬಿದ್ರು.
10: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
11: RBI ಹೇಳುತ್ತೆ,
12: ಜಾಣರಾಗಿರಿ, ಜಾಗರೂಕರಾಗಿರಿ.
13: ಹೆಗ್ಗಡ ದೇವನಕೋಟೆ, ಸಂತೆ ಸರಗೂರು, ಚಾಮರಾಜನಗರ, ಗುಂಡ್ಲುಪೇಟೆ ಈ ಭಾಗಗಳಲ್ಲಿ ಮುಂಗಾರಿನಲ್ಲಿ ಹತ್ತಿಯನ್ನು ಸಾಮಾನ್ಯವಾಗಿ ಮಳೆ ಆಶ್ರಯಕ್ಕೆ ಹಾಗೆ ನೀರಾವರಿ ಸೌಕರ್ಯ ಇದ್ದವರು ನೀರಾವರಿ ಆಶ್ರಯದಲ್ಲಿ ಬೆಳೀತಾರೆ. ಈಗಾಗಲೇ ಅನೇಕ ಪ್ರದೇಶಗಳಲ್ಲಿ ಹತ್ತಿಯ ಬಿತ್ತನೆ ಕಾರ್ಯ ಮುಗಿದಿದೆ. ಈ ಬಾರಿ ಬೇಸಿಗೆಯಲ್ಲಿ ವಿಪರೀತ ಬಿಸಿಲಿದ್ದ ಕಾರಣ ಒಂದಷ್ಟು ಜನ ಮುಂಗಾರು ಮಳೆಯ ಆಗಮನಕ್ಕಾಗಿ ಕಾಯ್ತಾ ಇದ್ದಿರಬಹುದು. ಹತ್ತಿಯನ್ನು ಜೂನ್ ತಿಂಗಳ 15ನೇ ತಾರೀಕಿನವರೆಗೂ ಮಳೆ ಆಶ್ರಯದಲ್ಲಿ ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ನೀರಿನ ಸೌಕರ್ಯ ತಮಗಿದ್ದರೆ ಜುಲೈ 15ರವರೆಗೂ ಹತ್ತಿಯನ್ನು ಮುಂಗಾರಿನಲ್ಲಿ ಬಿತ್ತನೆ ಮಾಡ್ಕೋಬೋದು. ಹತ್ತಿ ಹೇಳಬೇಕು ಅಂದರೆ ಸ್ವಲ್ಪ ದೀರ್ಘ ಅವಧಿಯವರೆಗೆ ಜಮೀನಿನಲ್ಲಿ ನೆಲೆ ನಿಲ್ಲುತ್ತೆ. 180-210 ದಿವಸ, 6-7 ತಿಂಗಳ ಕಾಲ ಜಮೀನಿನಲ್ಲಿ ಹತ್ತಿ ಬೆಳೆ ಇರುತ್ತೆ. ಹತ್ತಿಯ ಬಹುದೊಡ್ಡ ಅನುಕೂಲ ಏನಪ್ಪಾ ಅಂತಂದರೆ ಇದು ವಾಣಿಜ್ಯ ಬೆಳೆ. ಹತ್ತಿಯ ಕಟ್ಟಿಗೆಯ ಉರಿಯೋ ಮೌಲ್ಯ ಇದೆಯಲ್ಲ ಅದು ಬಹಳ ದೊಡ್ಡದು. ಅಂದರೆ ಒಂದು ಎಕರೆಯಲ್ಲಿ ಹತ್ತಿಯನ್ನು ಬೆಳೆದುಬಿಟ್ರೆ ನಿಮಗೆ ಸಿಗೋ ಹತ್ತಿ ಕಟ್ಟಿಗೆ 6 ತಿಂಗಳವರೆಗೆ ಮನೆಯ ಒಲೆ ಸಮಸ್ಯೆಯನ್ನು ಬಗೆಹರಿಸ್ಬಿಡುತ್ತೆ. ಹೀಗಾಗಿ ಹತ್ತಿಯನ್ನು ಎಷ್ಟೋ ಜನ ಉರುವಲ್ಗಾಗೂ ಬೆಳೆಯುವಂಥವರಿದ್ದಾರೆ. ಇದು ಹತ್ತಿಯ ಬಹುದೊಡ್ಡ ಅನುಕೂಲ. ಹತ್ತಿಯಲ್ಲಿ ಬಹಳ ಹಿಂದಿನಿಂದ DCH-32 ಅನ್ನುವಂತಹ ಹೈಬ್ರಿಡ್ ತಳಿ ಇದೆ. ಎಳೆಯ ಉದ್ದ ಹೋಲಿಸಿದಾಗ ಇದು ಅತಿ ಉದ್ದನೆಯ ಹತ್ತಿ ಎಳೆಯನ್ನು ಹೊಂದಿರುವಂತಹ ತಳಿ. ಕಾಲಕಾಲಕ್ಕೆ ಹತ್ತಿ ತಳಿ ವಿಭಾಗದಲ್ಲಿ ಸುಧಾರಣೆಯಾಗಿದೆ. RCH ತಳಿಗಳು ಗೆಡ್ಡ ನೂಲಿನ ಎಳೆಯನ್ನು ಹೊಂದಿರುವಂತಹ ತಳಿಗಳು, BT ತಳಿಗಳು ಬಂದಿದ್ದಾವೆ. ರೈತರಿಗೆ ಬಹಳ ಇಷ್ಟವಾದಂತಹ ಅನೇಕ ಖಾಸಗಿ ಸಂಸ್ಥೆಯ BT ತಳಿಗಳಿದ್ದಾವೆ. ಬಾಹುಬಲಿ, ಪುಲಿ, ನೂಜಿವೀಡು ಸಂಸ್ಥೆಯ ಹತ್ತಿ ತಳಿಗಳು. ರೈತರು ಅವರ ಅಗತ್ಯಕ್ಕೆ ತಕ್ಕಂತೆ ಹತ್ತಿ ಬಿತ್ತನೆಯನ್ನು ಖರೀದಿ ಮಾಡಿಕೊಂಡು ಬಳಕೆ ಮಾಡ್ಕೋಬಹುದು. ಮೇಲ್ಭಾಗದಲ್ಲಿ ಗುಂಜಿದ್ದರೆ 1 ಎಕರೆಗೆ 1 kg ಬೀಜ ಬೇಕಾಗುತ್ತೆ. ಗುಂಜು ತೆಗೆದಿದ್ದರೆ 400 ಗ್ರಾಂ ಬಿತ್ತನೆ ಬೀಜ 1 ಎಕರೆಗೆ ಸಾಕಾಗತ್ತೆ. ಹತ್ತಿಯಲ್ಲಿ ಕಾಯಿ ಕೊರಕ ಕೀಟದ ಬಾಧೆ ಸರ್ವೇ ಸಾಮಾನ್ಯ. ಈ ಕೀಟವನ್ನು ನಿರ್ವಹಣೆ ಮಾಡೋ ಸಲುವಾಗೇ 50% ವ್ಯವಸಾಯದ ವೆಚ್ಚ ಆಗ್ತಾ ಇತ್ತು. ಅಂದರೆ ಅಷ್ಟು ರಾಸಾಯನಿಕಗಳನ್ನು ಸಿಂಪರಣೆ ಮಾಡಬೇಕಾಗಿತ್ತು. BT ತಳಿ ಬಂದ ಮೇಲಿಂದ ರಾಸಾಯನಿಕಗಳ ಸಿಂಪರಣೆ ಕಡಿಮೆ ಆಗಿದೆ. ಆದರೆ ಬೇರೆ ಬೇರೆ ಕೀಟಗಳು, ನುಸಿ ಇರಬಹುದು ಮತ್ತು ಥ್ರಿಪ್ಸ್ ಇರಬಹುದು, ಈ ಕೀಟಗಳ ಹಾವಳಿ ಹತ್ತಿಯಲ್ಲಿ ಸ್ವಲ್ಪ ಜಾಸ್ತಿಯಾಗಿದೆ. ಇನ್ನು ಹತ್ತಿಯನ್ನು ನೀವೇ ಬೇರೆ ಕಡೆಯಿಂದ ಖರೀದಿ ಮಾಡಿ ಬಳಕೆ ಮಾಡೋರಾಗಿದ್ದರೆ ಇಮಿಡಾಕ್ಲೋಪ್ರಿಡ್ ಕೀಟನಾಶಕದಿಂದ ಬೀಜೋಪಚಾರ ಮಾಡಬೇಕು, ಅಥವಾ ಗೌಚ್ ಅನ್ನುವಂತಹ ಶಿಲೀಂದ್ರನಾಶಕ ಸಿಗುತ್ತೆ. 1 kg ಬೀಜಕ್ಕೆ 10 ಗ್ರಾಂ ಪ್ರಮಾಣದಲ್ಲಿ ನೀವು ಬೀಜೋಪಚಾರ ಮಾಡಿ ಹತ್ತಿ ಬೀಜವನ್ನು ಬಿತ್ತನೆ ಮಾಡ್ಕೋಬಹುದು. ಮಳೆ ಆಶ್ರಯದಲ್ಲಾದರೆ ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರವನ್ನು ಕೊಟ್ಕೋಬೇಕು. ನೀರಾವರಿ ಆದರೆ ಸಾಲಿಂದ ಸಾಲಿಗೆ 4-5 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿಯನ್ನು ಕೊಡಬೇಕಾಗತ್ತೆ. ಹತ್ತಿಯಲ್ಲಿ ಬೋರಾನ್ ಹಾಗೂ ಸತುವಿನ ಕೊರತೆ ಸಾಮಾನ್ಯವಾಗಿ ಕಾಣುತ್ತೆ. ಹೀಗಾಗಿ 5 kg ಜಿಂಕ್ ಹಾಗೂ ಬೋರಾನನ್ನು ಪ್ರತಿ ಎಕರೆಗೆ ನೀಡಬೇಕಾಗತ್ತೆ. ಶಿಫಾರಸು ಮಾಡಿರೋ ಸಾರಜನಕ 60 kg ಪ್ರತಿ ಎಕರೆಗೆ. 30 kg ಸಾರಜನಕವನ್ನು ಮೊದಲಿಗೆ ಕೊಟ್ಟು ನಂತರ ಉಳಿದ 30 kg ಬಿತ್ತನೆ ಮಾಡಿದ 30 ದಿವಸ, 60 ದಿವಸ ಹಾಗೂ 110 ದಿವಸ 3 ಕಂತುಗಳಲ್ಲಿ ಪ್ರತಿ ಬಾರಿ 10-10 kg ಹಾಗೆ ಸಾರಜನಕವನ್ನು ಪೂರೈಕೆ ಮಾಡಿದ್ರೆ ಹತ್ತಿಯಲ್ಲಿ ಒಳ್ಳೆ ಇಳುವರಿಯನ್ನು ನಿರೀಕ್ಷೆ ಮಾಡ್ಕೋಬಹುದು.
7: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳು ಗಮನಿಸಿ, 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವಿದೆ. ಭಾಗವಹಿಸುವವರು ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿಗಳಾದ MK ದೇವರಾಜು ಹಾಗೂ ಮಂಜುಳಾ. ಕಾರ್ಯಕ್ರಮ ಪ್ರಸ್ತುತಿ N ಕೇಶವಮೂರ್ತಿ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
9: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ನಿಕೋಸ್ ಕ್ರಿಸ್ಟೋಡೋಲೈಟ್ಸ್ ಇತ್ಯೇಷಶ್ಚ ಆತಂಕವಾದಂ ನಿವಾರಣಾಯ ಬಹುಪಕ್ಷೀಯ ಪ್ರಯಾಸಾನಾಂ ಸುದೃಢೀಕರಣಾಯ ತಥಾ ಸಂಯುಕ್ತ ರಾಷ್ಟ್ರಸಂಘಸ್ಯ ಸಂರಚನಾಂತರ್ಗತಂ ಅಂತಾರಾಷ್ಟ್ರೀಯ ಆತಂಕವಾದಸ್ಯ ವಿಷಯೆ ಸಮಗ್ರ ಸಮ್ಮೇಳನಂ ಶೀಘ್ರಮೇವ ಅಂತಮೀಕೃತ್ಯ ಸ್ವೀಕರ್ತುಂ ಆಹೂತವಂತೌ. ह्यः नवदिल्ल्याम् उभयोः नेत्रोः मध्ये वार्तायाः अनन्तरं प्रदत्ते संयुक्त वक्तव्ये उभौ पक्षौ संयुक्त राष्ट्रसंघे तथा यूरोपीय संघे च निर्दिष्टानाम् आतंकवादिनाम् आतंकि संघटनानां च विरुद्धम् अपि च संयुक्त राष्ट्रसंघस्य सुरक्षा परिषद प्रतिबन्ध समित्याः अन्तर्गतं सूचीबद्धानां 67,200+ यावत् आतंकि संघटनानां विरुद्धं प्रबलं समन्वितं च कार्याचरणाय आग्रहं कृतवन्तौ।
11: आज हमने साइबर सिक्योरिटी, मैरिटाइम सिक्योरिटी और काउंटर टेररिज्म सहयोग को भी और मजबूत करने का निर्णय लिया है। इतना ही नहीं, हम इंडो पैसिफिक ओशन इनिशिएटिव और इंडिया मिडल ईस्ट यूरोप इकोनॉमिक कॉरिडोर जैसे महत्वपूर्ण पहलों से कनेक्टिविटी सुनिश्चित करने के लिए भी साथ मिलकर काम करेंगे।
9: उभौ पक्षौ साइबर सुरक्षायाम् अपि च उदयोन्मुख प्रौद्योगिक्यां विशेषावधानेन सह रक्षा उद्योगयोः मध्ये सहयोगेन सह रक्षा सुरक्षा सहकारं सुदृढीकरणेऽपि सहमतौ अभवताम्। अस्मिन् सन्दर्भे साइप्रस डिफेंस एंड स्पेस इंडस्ट्रीज क्लस्टर तथा सोसाइटी ऑफ इंडियन डिफेंस मैन्युफैक्चरर्स इत्येतयोः मध्ये संधिपत्रे हस्ताक्षरं जातम्। प्रधानमंत्री श्रीनरेन्द्रमोदी अद्य 21वें रोजगार मेलायां विविध प्रशासकीय विभागेषु संस्थासु च नवनियुक्तानां यूनां कृते 150,000+ नियुक्तिपत्राणां वितरणं वीडियो कॉन्फ्रेंसिंग इति आभासीय माध्यमेन करिष्यति। अमेरिकादेशस्य विदेश सचिवः मार्को रूबियो इत्येषः अद्य भारतस्य चतुर्दिवसीय यात्रायां कोलकातानगरम् आगमिष्यति। इदं तस्य प्रथमं भारत पर्यटनं भविष्यति। कोलकातानगरे प्रवासावधौ श्रीरूबियो वर्येण मदर टेरेसा वर्यायाः समाधिस्थले श्रद्धाञ्जलि अर्पणस्य अपेक्षा अस्ति। सः विक्टोरिया स्मारकमपि द्रष्टुं शक्नोति। पश्चात् अमेरिकादेशस्य विदेश सचिवः नवदिल्ल्यां प्रधानमन्त्रिणा नरेन्द्रमोदिना सह मेलनं विधास्यति। श्वः श्रीरूबियो राष्ट्रिय राजधान्यां विदेश मन्त्रिणा एस जयशंकरेण सह वार्तालापं करिष्यति। सः अमेरिकादेशस्य दूतावासस्य स्वातन्त्र्यदिवसोपलक्ष्ये आयोजिते कार्यक्रमेऽपि भागं ग्रहीष्यति। सोमवासरे श्रीरूबियो वर्यः आगरा जयपुर नगरयोः भ्रमणं करिष्यति। तत्पश्चात् मंगलवासरे भारते आयोजिते क्वाड विदेशमन्त्रिणां सभायां भागं ग्रहीतुं नवदिल्ल्यां प्रत्यागमिष्यति। भारत ऋतु विभागेन अद्य पूर्वीय मध्यप्रदेशे पूर्वीय उत्तरप्रदेशे विदर्भे च तीव्रतर उष्णतरंगस्य स्थित्यै रक्तवर्णीया संचेतना प्रसारितास्ति। अद्य दिल्ली, हरियाणा, पंजाब, चंडीगढ़, राजस्थान, बिहार, छत्तीसगढ़, झारखंड, ओडिशा इत्येतेषु प्रदेशेषु उष्णतरंगस्य स्थित्याम् आईएमडी विभागेन नारंगवर्णीया संचेतना प्रदत्ता अस्ति। तटीये आन्ध्रप्रदेशे, तेलंगानायां, पश्चिम मध्यप्रदेशे, पश्चिम उत्तरप्रदेशे च अद्य दिने तथैव स्थितिः भविष्यति। अद्य दिल्ल्याम् अधिकतमं तापमानं 45°C यावत्, न्यूनतम तापमानं 27°C यावत् भवितुं शक्नोति। अन्त्यक्रीडावार्तायाम् आईपीएल क्रिकेट क्रीडायां सनराइजर्स हैदराबाद दलेन हैदराबादे रॉयल चैलेंजर्स बेंगलुरु दलं 55 धावनांकैः पराजितम्। अद्य सायं 7:30 लखनऊ नगरे पंजाब किंग्स लखनऊ सुपर जायंट्स दलयोः मध्ये क्रीडा भविष्यति। इति वार्ताः।
7: समय सरियागि 7 गंटे। ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
14: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
15: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712, ವೆಬ್ಸೈಟ್ gmu.ac.in.
16: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
17: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
16: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
17: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
16: ಲಿಡ್ಕರ್, ನಂಬಿಕೆ ನಿರಂತರ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಸ್ವೀಕರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾತು.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ಹಲವಾರು ವರ್ಷಗಳಿಂದ ದಾಖಲಾಗಿರುವ

0: ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ದದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ದ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100 ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ HMT ಘಟಕಕ್ಕೆ ಭೇಟಿ ನೀಡಿದ ಅವರು, HMT ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ

0: ಆಯಾ ರಾಜ್ಯದಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೇ ತರಗತಿಯ ಅಂಕದ ಶೇಕಡ 50 ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, ಜೂನ್ 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಜೂನ್ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ಹಾಗೂ ಜೂನ್ 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು ಜೂನ್ 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ ಎಚ್ಡಿ ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
1: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಲಾಸ್ ಆಗಿದೆ. ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂತ ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಜೆಟಿ ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29 ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಸಮಯ 7:15:55. FM 100.6 ಇದು ಆಕಾಶವಾಣಿ ಮೈಸೂರು. ಭಾವಗೀತೆಗಳ ಕಾರ್ಯಕ್ರಮ. ಕೆಸಿ ಶಿವಪ್ಪ ಅವರು ರಚಿಸಿರುವ ಕೆಲವು ಕವಿತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಎಂಎಸ್ ಶೀಲಾ ಅವರು ಹಾಡಿರುವ ಮೇನಲೋಚನೆ ಏನೀ ಯೋಚನೆ ಶ್ಯಾಮ ಬಾರದೇ ಇರುವನೇ.

0: ಶ್ರೋತೃಗಳ ಗಮನಿಸಿ, ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಸಂಜೆ 4:30 ಪ್ರಸಾರವಾಗುವ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರ ಕುಮಾರ್ ಅವರು ನಡೆಸಿದ್ದ ಸಂವಾದ ಮೂಡಿಬರಲಿದೆ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30. ಈಗ ಸೇವಾ ವಾಹಿನಿ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821-246-3689. ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ: ಸ್ಕೌಟ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು.
2: ಪ್ಲಾಟಿನಂ ಸ್ಪಾನ್ಸರ್ಸ್:
1: ಬಸವೇಶ್ವರ ಹೌಸಿಂಗ್ LLP,
2: ಹಸಿರು ಗ್ರೂಪ್,
1: ಭೀಮಾ ಪ್ರಾಪರ್ಟೀಸ್,
2: ಪ್ಯಾರಾಮೌಂಟ್,
1: ಜಿ ಸ್ಕ್ವೇರ್ ಗ್ರೂಪ್,
2: ಉಪ್ಕಾರ್ ವಿಂಟೇಜ್,
1: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
2: ಗೋಲ್ಡ್ ಸ್ಪಾನ್ಸರ್ಸ್:
1: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
2: ಈಗಲ್ ಬರ್ಗ್,
1: ಹೊರೈಸನ್ ಎಸ್ಟೇಟ್ಸ್,
2: ಸನ್ಪ್ಯೂರ್ ಹೋಮ್ಸ್,
1: ಗ್ರಾವಿಟಿ ಒನ್, ಶುಭಂ ಸಮೃದ್ಧಿ ಹಾಗೂ
2: ಲಿಜಿತಾ ಎಸ್ಟೇಟ್ಸ್.
1: ಸಿಲ್ವರ್ ಸ್ಪಾನ್ಸರ್ಸ್:
2: ಮಾನಸ ಡೆವಲಪರ್ಸ್,
1: ರೈ ಎಸ್ಟೇಟ್ಸ್,
2: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
1: ಹಾಗೂ GSS ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. ಸಂಪರ್ಕಿಸಿ 9844-27-7284 ಮತ್ತೊಂದು 9448-06-1969.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482-300-400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364-09712. ವೆಬ್ಸೈಟ್ gmu.ac.in.
0: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆ. ಇಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ಮೈಸೂರು ನಗರದ ಒಟ್ಟು 11 ಪರೀಕ್ಷಾ ಕೇಂದ್ರಗಳಲ್ಲಿ 2/3 semester ಎಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಾತಿಗೆ, ಡಿಪ್ಲೊಮೊ ಸಿಇಟಿ ಪರೀಕ್ಷೆ 2026 ಹಾಗೂ MA/MTech ಕೋರ್ಸ್ಗಳ ಪ್ರವೇಶಾತಿಗೆ PG/CET ಪರೀಕ್ಷೆ 2026 ನಡೆಯಲಿದ್ದು, ಸದರಿ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಹಾಗೂ ಪರೀಕ್ಷಾ ಕೇಂದ್ರದ 200 meter ವ್ಯಾಪ್ತಿ ಪ್ರದೇಶದ ಸುತ್ತಲೂ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲು ಆದೇಶ ಹೊರಡಿಸಲಾಗಿದೆ. ಈ ಪ್ರದೇಶಗಳಲ್ಲಿ ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು ಹಾಗೂ ಯಾರೂ ಆಕ್ಷೇಪಾರ್ಹ ವಸ್ತುಗಳನ್ನು ಒಯ್ಯಬಾರದು. ಪರೀಕ್ಷಾ ಕೇಂದ್ರಗಳ ಬಳಿ ಇರುವ ಎಲ್ಲ ಜೆರಾಕ್ಸ್ ಹಾಗೂ ಬ್ರೌಸಿಂಗ್ ಸೈಬರ್ ಕೇಂದ್ರಗಳನ್ನು ಪರೀಕ್ಷಾ ಅವಧಿಯಲ್ಲಿ ಮುಚ್ಚುವಂತೆ ಮೈಸೂರು ನಗರದ ಪೊಲೀಸ್ ಆಯುಕ್ತರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಸೇವಾ ವಾಹಿನಿಯಲ್ಲಿ ಪ್ರಕಟಣೆ ಕೇಳಿದಿರಿ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವ ಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12 ಲಕ್ಷ ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟ್ರಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026 2031 ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26 ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೊ ರುಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೋಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025 ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿ

0: ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30 ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್ ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ. ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಸಮಯ 7:45:15. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
3: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಪಿ ಸುಶೀಲಾ ಅವರು ಹಾಡಿರುವ ಮದುವೆ ಮಾಡಿ ನೋಡು ಚಿತ್ರದ ಹಾಡನ್ನ ಮೊದಲಿಗೆ ಕೇಳೋಣ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯವನ್ನು ಸಂಗೀತ ಕೇಳಬಡಿಸಿದ್ದಾರೆ ಘಂಟಸಾಲ.

0: ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: Srinivasa Kalyana Chitrakkagi SP Bal Subramanyam avaru hadiruva geete. ಗೀತೆ ಬರೆದವರು ಚಿ ಉದಯಶಂಕರ್, ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿ ಭರವಸೆ ಚಿತ್ರದ ಹಾಡು. ಎನ್ ಶೈಲಜಾ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಮಕ್ಮೂನ್ ತಾಜ್.

0: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ.

0: ಜಾಗರೂಕರಾಗಿರಿ.
1: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ. ಇಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ಮೈಸೂರು ನಗರದ ಒಟ್ಟು 11 ಪರೀಕ್ಷಾ ಕೇಂದ್ರಗಳಲ್ಲಿ 2/3 ಸೆಮಿಸ್ಟರ್ ಎಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಾತಿಗೆ ಡಿಪ್ಲೊಮೋ ಸಿಇಟಿ ಪರೀಕ್ಷೆ 2026 ಹಾಗೂ ಎಂಎಎಂಟೆಕ್ ಕೋರ್ಸ್ಗಳ ಪ್ರವೇಶಾತಿಗೆ ಪಿಜಿಸಿಇಟಿ ಪರೀಕ್ಷೆ 2026 ನಡೆಯಲಿದ್ದು, ಸದರಿ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಹಾಗೂ ಪರೀಕ್ಷಾ ಕೇಂದ್ರದ ಸುತ್ತಲೂ 200 ಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲು ಆದೇಶ ಹೊರಡಿಸಲಾಗಿದೆ. ಪರೀಕ್ಷೆ ನಡೆಯುವ ಕೇಂದ್ರಗಳು ಮಹಾರಾಜ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜೆಎಲ್ಬಿ ರಸ್ತೆ ಮೈಸೂರು, ಎಸ್ಬಿಆರ್ಆರ್ ಮಹಾಜನ ಪದವಿ ಪೂರ್ವ ಕಾಲೇಜು ಜಯಲಕ್ಷ್ಮೀಪುರಂ ಮೈಸೂರು, ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾರಾಯಣ ಶಾಸ್ತ್ರಿ ರಸ್ತೆ ಮೈಸೂರು, ಎಂಎಂಕೆ ಹಾಗೂ ಎಸ್ಡಿಎಂ ಪದವಿ ಪೂರ್ವ ಕಾಲೇಜು ಕೃಷ್ಣಮೂರ್ತಿಪುರಂ ಮೈಸೂರು, ಶ್ರೀ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಜಯಲಕ್ಷ್ಮೀಪುರಂ ಮೈಸೂರು, ಮಹಾರಾಜ ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲೆ ಜೆಎಲ್ಬಿ ರಸ್ತೆ ಮೈಸೂರು, ಟೆರಿಷಿಯನ್ ಪದವಿ ಪೂರ್ವ ಕಾಲೇಜು ಸಿದ್ದಾರ್ಥನಗರ ಮೈಸೂರು, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮಾತೃಮಂಡಳಿ ವಿವಿ ಮೊಹಲ್ಲಾ ಮೈಸೂರು, ದೇವರಾಜ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈಸೂರು, ವಿಜಯ ವಿಠಲ ಪದವಿ ಪೂರ್ವ ಕಾಲೇಜು ಸರಸ್ವತಿಪುರಂ ಮೈಸೂರು, ವಿಜಯ ವಿಠಲ ಪದವಿ ಪೂರ್ವ ಕಾಲೇಜು ಸರಸ್ವತಿಪುರಂ ಮೈಸೂರು. ಈ ಪರೀಕ್ಷಾ ಕೇಂದ್ರಗಳ ಸುತ್ತಲೂ ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು ಹಾಗೂ ಯಾರೂ ಆಕ್ಷೇಪಾರ್ಹ ವಸ್ತುಗಳನ್ನು ಒಯ್ಯಬಾರದೆಂದು ತಿಳಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಹತ್ತಿರದಲ್ಲಿರುವ ಎಲ್ಲ ಜೆರಾಕ್ಸ್, ಬ್ರೌಸಿಂಗ್, ಸೈಬರ್ ಕೇಂದ್ರಗಳನ್ನು ಪರೀಕ್ಷಾ ಅವಧಿಯಲ್ಲಿ ಮುಚ್ಚುವಂತೆ ಮೈಸೂರು ನಗರದ ಪೊಲೀಸ್ ಆಯುಕ್ತರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ವಾಣಿ ಜಯರಾಮ್ ಅವರು ಹಾಡಿರುವ ಗಿರಿಮಲ್ಲಿಗೆ ಚಿತ್ರದ ಹಾಡು. ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.

0: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಚಿತ್ರ ಅವರು ಹಾಡಿರುವ ಈ ಹೃದಯ ನಿನಗಾಗಿ ಚಿತ್ರದ ಹಾಡು. ಕೆ ಕಲ್ಯಾಣ್ ಗೀತೆ ಬರೆದಿದ್ದಾರೆ. ವಿ ಮನೋಹರ್ ಅವರ ಸಂಗೀತವಿದೆ.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹೊಸಮನೆ ಅಳಿಯ ಚಿತ್ರಕ್ಕಾಗಿ ಮಂಜುಳಾ ಗುರುರಾಜ್ ಅವರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸುರುದ್ರಮೂರ್ತಿ ಶಾಸ್ತ್ರಿಗಳು ಬರೆದಿರುವ ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ ಮನೋರಂಜನ್ ಪ್ರಭಾಕರ್.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ ಎಲ್ಎಲ್ಪಿ
1: ಹಸಿರು ಗ್ರೂಪ್
0: ಭೀಮಾ ಪ್ರಾಪರ್ಟೀಸ್
1: ಪ್ಯಾರಾಮೌಂಟ್
0: ಜಿ ಸ್ಕ್ವೇರ್ ಗ್ರೂಪ್
1: ಉಪಕಾರ್ ವಿಂಟೇಜ್
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್
1: ಈಗಲ್ ಬರ್ಗ್
0: ಹೊರೈಸನ್ ಎಸ್ಟೇಟ್ಸ್
1: ಸನ್ ಪ್ಯೂರ್ ಹೋಮ್ಸ್
0: ಗ್ರಾವಿಟಿ ಒನ್ ಶುಭಂ ಸಮೃದ್ಧಿ ಹಾಗೂ
1: ಲಿಖಿತ ಎಸ್ಟೇಟ್ಸ್
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್
0: ರೈ ಎಸ್ಟೇಟ್ಸ್
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ ಜಿಎಸ್ಎಸ್ ಪ್ರಾಜೆಕ್ಟ್ಸ್ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ ಸಂಪರ್ಕಿಸಿ 9844-2772-84 ಮತ್ತೊಂದು 9448061-9699
2: ಎದುರು ಮನೆಯಲ್ಲಿ ಗಂಡ ಪಕ್ಕದ ಮನೆಯಲ್ಲಿ ಹೆಂಡತಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಚಿತ್ರ ಅವರು ಹಾಡಿರುವ ಗೀತೆ ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿರುವವರು ರಾಜ್ ಕೋಟಿ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹೃದಯ ಹೃದಯ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿರುವವರು ಹಂಸಲೇಖಾ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್.

ಇದು ಎಂಥ ಪ್ರೇಮವಿಯ ಚಿತ್ರದ ಗೀತೆ. ಗಾಯಕರು ಉನ್ನಿಕೃಷ್ಣನ್ ಹಾಗೂ ಚಿತ್ರ ಡಿ ಭರತ್ ಅವರ ಸಾಹಿತ್ಯವಿದೆ. ಗುರುಕಿರಣ್ ಸಂಗೀತ ಅಳವಡಿಸಿದ್ದಾರೆ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲೀಗ ಹಾಡು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಎಂಟಿದ ಭಂಟ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ SP ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಹಾಗೂ BR ಛಾಯಾ ಅವರು ಹಾಡಿರುವ ಕಲಿಯುಗ ಭೀಮ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
0: ತಪ್ಪದೆ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ರಾ ಪ್ರಕಾಶ್ ತ್ರಿಶೂಲಿಯವರು ಬರೆದಿರುವ ಗೀತೆ. ಎಲ್ಲರಂಥಲ್ಲ ನನ್ನ ಗಂಡ ಚಿತ್ರಕ್ಕಾಗಿ ಸಂಗೀತ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
2: ಛೇ, ಮತ್ತೆ ಆ ಸತ್ತೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳದೆ ಕೇಳದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತ ಮಗುನ ಹೊತ್ಕೊಂಡು ಹೋದರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೆ ನಮ್ಮ.
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಕಲಿಯುಗ ಕೃಷ್ಣ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದವರು ದೊಡ್ಡರಂಗೇಗೌಡ, ಸಂಗೀತ ಅಳವಡಿಸಿರುವ ಜೋಡಿ ಶಂಕರ್ ಮತ್ತು ಗಣೇಶ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಸಂಗಡಿಗರೊಂದಿಗೆ ಕೆಜೆ ಯೇಸುದಾಸ್ ಹಾಗೂ ಚಿತ್ರ ಅವರು ಹಾಡಿರುವ ದೊರೆ ಚಿತ್ರದ ಹಾಡು ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸುಮಾಶಾಸ್ತ್ರಿಯವರು ಹಾಡಿರುವ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಎಂಬ ಚಿತ್ರದ ಹಾಡು. ಎಸ್ ಮಹೇಂದರ್ ಅವರ ಸಾಹಿತ್ಯವಿದೆ, ಸಾಧು ಕೋಕಿಲ ಸಂಗೀತ ಅಳವಡಿಸಿದ್ದಾರೆ.

0: ಇದುವರೆಗೆ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಈ ಬೆಳಿಗ್ಗೆ 10:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. FM 100.6, ಇದು ಆಕಾಶವಾಣಿ ಮೈಸೂರು.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
0: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 10:00. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಮೃದಂಗ ನುಡಿಸಿರುವವರು ತುಮಕೂರು ಬಿ ರವಿಶಂಕರ್, ಘಟ ನುಡಿಸಿರುವವರು ಶರತ್ ಕೌಶೇಕ್. ಕಾರ್ಯಕ್ರಮದಲ್ಲಿ ಕೇಳೋಣ ತ್ಯಾಗರಾಜರ ಕೃತಿ ಅಪ್ಪರಾಮ ಭಕ್ತಿ ಎಂತೋ ಗೊಪ್ಪರ, ಪಂತುವರಾಳಿ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನವನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ಮೃದಂಗ ನುಡಿಸಿದ್ದವರು ತುಮಕೂರು ಬಿ ರವಿಶಂಕರ್, ಘಟ ನುಡಿಸಿದ್ದವರು ಶರತ್ ಕೌಶೇಕ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗುವ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿಯವರ ಹಾಡುಗಾರಿಕೆಯನ್ನು ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಮಧುಮತಿ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದವರು ಶೈಲೇಂದ್ರ, ಸಂಗೀತ ಅಳವಡಿಸಿದ್ದಾರೆ ಸಲೀಲ್ ಚೌಧರಿ.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

ಲತಾ ಮಂಗೇಶ್ಕರ್ ಹಾಗೂ ಮನ್ನಾಡೆ ಅವರು ಹಾಡಿರುವ ಚೋರಿ ಚೋರಿ ಚಿತ್ರದ ಹಾಡು, ಹಸರತ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತವಿದೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಸಿಐಡಿ ಚಿತ್ರಕ್ಕಾಗಿ ಆಶಾ ಭೋಸ್ಲೆ, ಮೊಹಮ್ಮದ್ ರಫಿ ಹಾಗೂ ಶಂಷಾದ್ ಬೇಗಂ ಅವರು ಹಾಡಿರುವ ಗೀತೆ, ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯ, ಓಪಿ ನಯ್ಯರ್ ಸಂಗೀತ ನೀಡಿದ್ದಾರೆ.

ಹೌರಾ ಬ್ರಿಜ್ ಚಿತ್ರಕ್ಕಾಗಿ ಗೀತಾ ದತ್ತ ಅವರು ಹಾಡಿರುವ ಗೀತೆ. ಕುಮಾರ್ ಜಲಾಲ್ ಬದಿಯವರ ಸಾಹಿತ್ಯವನ್ನು ಸಂಗೀತ ಕಳವಡಿಸಿರುವವರು ಓ ಪಿ ನಯ್ಯರ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಹಿಂದಿ ಚಿತ್ರಗೀತೆಗಳನ್ನು ಈ ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿ ಮೈಸೂರು FM 100.6 ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಿಕೆ ಸರಸ್ವತಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಮಯ 11:00. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರ ಹೆಸರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ಶನಿವಾರ ನಿಮಗಾಗಿ ಪ್ರಸಾರ ಆಗ್ತಾ ಇದೆ ನಮ್ಮೂರ ಹೆಸರು ಕಾರ್ಯಕ್ರಮ. ಸಂಪನ್ಮೂಲ ವ್ಯಕ್ತಿಗಳು ಅವರ ಸಂಶೋಧನೆಯಲ್ಲಿ ಸಿಕ್ಕಂತಹ ಕೆಲವು ಮಾಹಿತಿಗಳನ್ನು ನಿಮಗಾಗಿ ಬಾನುಲಿಯ ಮೂಲಕ ಹಂಚಿಕೊಳ್ತಾ ಇದ್ದಾರೆ. ತಾವು ಕೂಡ ಕಾರ್ಯಕ್ರಮವನ್ನು ಕೇಳಿ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಪತ್ರದ ಮೂಲಕ ಹಾಗೂ ಮಿಂಚಂಚೆ ಮೂಲಕ ನಮಗೆ ಬರೆದು ಕಳಿಸ್ತಾ ಇದ್ದೀರಿ. ಬಹಳ ಸಂತೋಷ. ಕೇಳುಗರೆ, ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ತಾವು ಆ ಊರನ್ನು ಓಡಾಡುವ ಸಂದರ್ಭದಲ್ಲಿ ಹಿರಿಯರು ಮಾತಾಡ್ತಾ ಇರುವಾಗ ಆ ಊರ ಹೆಸರಿನ ಹಿನ್ನೆಲೆಯನ್ನು ಕುರಿತು ಹೇಳ್ತಾ ಇದ್ದಾಗ ಅದನ್ನು ಕಿವಿಗೆ ಹಾಕ್ಕೊಂಡು ಅದನ್ನು ಅಕ್ಷರ ರೂಪಕ್ಕೆ ಇಳಿಸ್ಕೊಂಡು ನೀವು ಪತ್ರದ ಮೂಲಕ ನಮಗೆ ಬರೆದು ಕಳಿಸಿದ್ರೆ ನಿಮ್ಮ ಪತ್ರಗಳನ್ನು ನಾವು ಅಭಿಮಾನದಿಂದ ಓದ್ತೇವೆ. ಹಾಗೆಯೇ ತಾವು ಕೂಡ ಇಲ್ಲ, ಪತ್ರವನ್ನು ಬರೆಯೋದಕ್ಕಾಗೋದಿಲ್ಲ, ಕರೆ ಮಾಡಿ ನಾವು ಮಾತಾಡಬಹುದಲ್ವಾ ಅಂತಂದ್ಕೊಂಡ್ರೆ ಕರೆ ಮಾಡಿಯೂ ಕೂಡ ತಾವು ಮಾತಾಡಬಹುದು. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ STD ಕೋಡ್ 0821. ಕೇಳುಗರೆ, ಕೇಳಿದ ಕಾರ್ಯಕ್ರಮವನ್ನು ತಾವು ಆ ಕುರಿತಂತೆ ಅಭಿಪ್ರಾಯಗಳನ್ನು ಬರೆದು ಕಳಿಸಲು ನಮ್ಮ ವಿಳಾಸ ನಿಲಯ ನಿರ್ದೇಶಕರು ನಮ್ಮೂರ ಹೆಸರು ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 570020. ಮತ್ತೊಮ್ಮೆ ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಪತ್ರೋತ್ತರ ನಮ್ಮೂರ ಹೆಸರು ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 570020. ಮಿಂಚಂಚೆಗಾಗಿ ಅಂದರೆ ಮೇಲ್ ಮೂಲಕವೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಕಳಿಸಬಹುದು. ಮೇಲ್ ವಿಳಾಸ replyairmysore@gmail.com replyairmysore@gmail.com. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಜನುಮದ ಜೋಡಿ, ಮಂಜುಳ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣನ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

0: ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6ರಲ್ಲಿ ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಇವತ್ತು ಒಂದು 15 ನಿಮಿಷಗಳ ಹಿಂದೆ ಶ್ರೀರಂಗಪಟ್ಟಣ ತಾಲೂಕು ಲಕ್ಷ್ಮೀಪುರದ ಚನ್ನರಾಜು ಅವರು ಆಕಾಶವಾಣಿಗೆ ಬಂದು ನಮ್ಮೂರ ಹೆಸರು ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಬಗೆಗೆ ಒಂದಷ್ಟು ವಿವರಗಳನ್ನು ನಾನು ಹಿರಿಯರಿಂದ ಕೇಳಿಕೊಂಡು ಕಿರಿಯರಿಂದ ಬರೆಸ್ಕೊಂಡು ಬಂದಿದ್ದೇನೆ, ದಯವಿಟ್ಟು ಇದನ್ನು ಓದಿ ಅಂಥೇಳಿ ಹೇಳಿಬಿಟ್ಟು ಹೋಗಿದ್ದಾರೆ. ಇವರ ಊರು ಪಾಲಹಳ್ಳಿ ಅಂಥೇಳಿ. ಈ ಗ್ರಾಮ ಇತಿಹಾಸದ ಒಂದು ಗ್ರಾಮವಾಗಿದೆ, ಪಾಲಹಳ್ಳಿ ಎಂಬ ಹೆಸರಿನಲ್ಲಿ ಗುರುತಿಸಿಕೊಂಡಿದೆ. ಇದು ಉತ್ತರ ದಿಕ್ಕಿನಲ್ಲಿದ್ದು ಊರಿನ ಹೊರವಲಯದಲ್ಲಿ ಒಂದು ಹೊಳೆ ಕಂಡುಬರುತ್ತೆ. ಅದೇ ರೀತಿ ದಕ್ಷಿಣಕ್ಕೆ ನಮ್ಮ ಗ್ರಾಮವಾದ ಲಕ್ಷ್ಮೀಪುರವು ಸಹ ಕಂಡುಬರುತ್ತೆ. ಪಾಲಹಳ್ಳಿ ಎಂಬ ಊರಿಗೆ ಹಿಂದಿನ ಇತಿಹಾಸದ ಕಾಲದಲ್ಲಿ ಟಿಪ್ಪು ಸುಲ್ತಾನರ ಆಡಳಿತದಲ್ಲಿ ಶ್ರೀರಂಗಪಟ್ಟಣ ಕಟ್ಟುವ ಕಾಲದಲ್ಲಿಯೇ ನೆಲೆಗೊಂಡಂಥದ್ದು. ಇತಿಹಾಸದಿಂದಲೇ ಚೋಳರು ಇದ್ದ ಊರು ಎನಿಸಿಕೊಂಡಿದೆ. ಚೋಳಪಾಳೆ ವಾಡಿಕೆಯು ಕಂಡುಬಂದಿದ್ದು ಇದರಿಂದ ಅಲ್ಲಿನ ಜನರು ಪಾಳೆಗಾರಿಕೆಯಿಂದ ಪೈಲ್ವಾನರಾಗಿ ಬೆಳೆದು ಬಂದಿದ್ದಾರೆ. ಅದರಂತೆ ಈ ಊರಿನಲ್ಲಿ ಕೃಷ್ಣಪ್ಪ ಎಂಬ ಚಳುವಳಿಗಾರರು ಕೂಡ ಇದ್ದರು ಅಂತ ಹೇಳ್ತಾರೆ. ಆದರೆ ವಿಶೇಷ ಎಂಬಂತೆ ಪಾಲಹಳ್ಳಿ ಎಂಬ ಗ್ರಾಮದಲ್ಲಿ SC ಜನಾಂಗದವರು ಮೊದಲಿಗೆ ಇರಲಿಲ್ಲ. ಅಲ್ಲಿ ವಾಸವಾಗಿದ್ದ ಎಲ್ಲ ಜನರು ಮೇಲು ಜನಾಂಗದವರು ಆಗಿದ್ದರು. ಇಂದಿನ ದಿನಗಳಲ್ಲಿ ಮಾರ್ಚ್ ತಿಂಗಳು ಬಂತು ಅಂದರೆ ಪ್ರತಿ ಹಳ್ಳಿಗಳು ಊರುಗಳು ಮಾರಮ್ಮ ಪೂಜೆಯನ್ನು ಮಾಡುವುದಕ್ಕಾಗಿ ಮಾರಿ ಹಬ್ಬವೆಂದು ಹಬ್ಬಗಳನ್ನು ಆಚರಿಸುವುದನ್ನು ನಾವು ನೋಡ್ತೇವೆ. ಆದರೆ ಹಿಂದೆ ಈ ಪಾಲಹಳ್ಳಿ ಎಂಬ ಗ್ರಾಮದಲ್ಲಿ ಮಾರಿ ಅಮ್ಮನ ಪೂಜೆಗೆ ತಮಟೆ ಸದ್ದು ಮಾಡಲು ಪರಿಶಿಷ್ಟ ಜಾತಿಯವರು ಇರದ ಕಾರಣ ಈ ಊರಿನ ಮಾರಿಯಮ್ಮ ಇಂದು ಹೊಸಹಳ್ಳಿ ಎಂಬುದಾಗಿ ಗುರುತಿಸಿಕೊಂಡಿದ್ದು ಹಳೇ ಲಕ್ಷ್ಮೀಪುರದ ಗ್ರಾಮಕ್ಕೆ ಅಲ್ಲಿ ಬಾರಿಸುತ್ತಿರುವ ತಮಟೆ ಶಬ್ದದಿಂದ ಹಳೇ ಲಕ್ಷ್ಮೀಪುರ ಗ್ರಾಮಕ್ಕೆ ಬಂದು ಮಾರಮ್ಮ ನೆಲೆಸಿದಳು ಅನ್ನುವಂತಹ ಒಂದು ವಾಡಿಕೆ ಇದೆ. ಹಳೇ ಲಕ್ಷ್ಮೀಪುರವು ಇಂದು ಹೊಸಹಳ್ಳಿ ಎಂದು ಗುರುತಿಸಿಕೊಂಡಿದ್ದು ಲಕ್ಷ್ಮೀಪುರ ಎಂಬ ಗ್ರಾಮ ಬೇರ್ಪಟ್ಟು ಅಲ್ಲಿ ಇದ್ದಂತಹ ಮಾರಮ್ಮ ತಾಯಿಯನ್ನು ಲಕ್ಷ್ಮೀಪುರ ಗ್ರಾಮಕ್ಕೆ ತಂದು ಪೂಜಿಸಲಾಗಿದೆ. ಕಾಲ ಕಳೆದಂತೆ ಲಕ್ಷ್ಮೀಪುರ ಎಂಬ ಗ್ರಾಮಕ್ಕೆ ಬೊಮ್ಮನಹಳ್ಳಿ ಕಾಳಯ್ಯ ಎಂಬ ವ್ಯಕ್ತಿ ಬಂದಿದ್ದ. ಅವರ ಹಿಂದೆ ಅವರ ತಮ್ಮನೂ ಸಹ ಬಂದಿದ್ದ. ಚೆನ್ನಯ್ಯ ಎಂಬ ಲಕ್ಷ್ಮೀಪುರ ಗ್ರಾಮದ ನಿವಾಸಿಯನ್ನು ಪಾಲಹಳ್ಳಿ ಗ್ರಾಮದ ನಿವಾಸಿಗಳು ನಮ್ಮ ಊರಿಗೆ ಪರಿಶಿಷ್ಟ ಜಾತಿ ಜನಾಂಗದ ಒಂದು ಕುಳವನ್ನು ಕೆಲಸರು ಕಳುಹಿಸಿ ಎಂದು ಕೇಳಿದಾಗ ಚೆನ್ನಯ್ಯನವರು ಬೊಮ್ಮನಲ್ಲಿ ಕಾಳಯ್ಯನ ತಮ್ಮ ಸಹೋದರನನ್ನು ಅಲ್ಲಿಗೆ ಕಳಿಸ್ಕೊಟ್ರು. ಅನಂತರ ಪೂಜಿಸಲು ಯಾವುದೇ ಗಾಡಿ ಇರದ ಕಾರಣ ಮೇಲು ಜನಾಂಗದವರೊಂದಿಗೆ ಮಾತನಾಡಿ ಶಂಭುಲಿಂಗೇಶ್ವರ ಮಹದೇಶ್ವರ ಎಂಬ ದೇವಾಲಯವನ್ನು ಕಟ್ಟಿಸಿಕೊಟ್ರು. ಅನಂತರ ಈಗಲೂ ಸಹ ಅಲ್ಲಿನ ದೇವಾಲಯಕ್ಕೆ ದಲಿತರು ನಡ್ಕೊಳ್ತಾರೆ. ಕಾರ್ತಿಕ ಮಾಸ ಬಂತು ಅಂತಂದರೆ ಸೋಮವಾರದಂದು ಸುತ್ತಮುತ್ತಲಿನ ಜನರೆಲ್ಲರೂ ನೆರೆದು ಬಹಳ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಆ ಊರಿಗೆ ಪಾಲಹಳ್ಳಿ ಗ್ರಾಮಕ್ಕೆ ಪರಿಶಿಷ್ಟ ಜಾತಿಯವರು ಸೇರಿಕೊಂಡ ಮೇಲೆ ಲಕ್ಷ್ಮೀಪುರ ಮತ್ತು ಪಾಲಹಳ್ಳಿಗೆ ಹೆಣ್ಣು ಕೊಡುವುದು, ಹೆಣ್ಣು ತರುವುದು ಆಗಿನ ಕಾಲದಿಂದಲೂ ಕೂಡ ವಾಡಿಕೆಯಲ್ಲಿ ಇಲ್ಲ. ಆದರೆ ವಲಸೆ ಬಂದ ಲಕ್ಷ್ಮೀಪುರದವರು ಹಾಗೂ ವಲಸೆ ಬಂದ ಪಾಲಹಳ್ಳಿ ಗ್ರಾಮದವರು ಗುರು ಹಿರಿಯರ ಮಾತನ್ನು ಮೀರಿ ಏನಾದರೂ ಮದುವೆಯನ್ನು ಆಯಿತು ಅಂತಂದರೆ ಸಂತಾನ ಪ್ರಾಪ್ತಿ ಆಗಲ್ಲ ಅನ್ನುವಂತಹ ಒಂದು ನಂಬಿಕೆ ಅವರಲ್ಲಿ ಇದೆ ಅಂತ ಇವರು ಹೇಳ್ತಾರೆ. ಲಕ್ಷ್ಮೀಪುರದ ಚನ್ನರಾಜು ಅವರು ಬಹಳ ಆಸಕ್ತಿಯಿಂದ ಪತ್ರವನ್ನು ಬರ್ಕೊಂಡು ಬಂದು ಇಲ್ಲಿಗೆ ತಲುಪಿಸಿ ಹೋಗಿದ್ದಾರೆ. ಬಹಳ ಸಂತೋಷ ಚನ್ನರಾಜು ಅವರೇ, ತಮ್ಮ ಒಂದು ಆಸಕ್ತಿಗೆ ನಮ್ಮ ಧನ್ಯವಾದಗಳು.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಕೇಳಿರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೇಳುಗರೆ, ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಪ್ರಾಯ ಪ್ರಾಯ ಪ್ರಾಯ ಗೀತೆಯನ್ನ ಹಾಡಿದ್ದಾರೆ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್. ದೊಡ್ಡರಗಿಂಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಕೇಳುಗರೆ, ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಕೇಳ್ತಾ ಇದ್ದೀರಿ. ಪಿರಿಯಾಪಟ್ಟಣ ತಾಲೂಕಿನ, ಅಂದರೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ನಾಗನಹಳ್ಳಿ ಜೋಗನಹಳ್ಳಿಯ ಬಗ್ಗೆ ಡಾಕ್ಟರ್ ಪಿ ಕೆ ರಾಜಶೇಖರ ಅವರು ಸ್ಥಳನಾಮಗಳು ಒಂದು ಪುಸ್ತಕದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಿಂದ ಬೆಟ್ಟದಪುರಕ್ಕೆ ಹೋಗುವ ರಸ್ತೆಯಲ್ಲಿ 9 ಕಿಲೋಮೀಟರ್ ದಾಟಿದ ಮೇಲೆ ಎಡಕ್ಕೊಂದು ಕವಲು ದಾರಿ ಸಿಗುತ್ತದೆ. ಈ ದಾರಿಯಲ್ಲಿ 2 ಕಿಲೋಮೀಟರ್ ದೂರ ಹೋದರೆ ದೊಡ್ಡದೊಂದು ಕೆರೆ ನಮ್ಮನ್ನು ಎದುರುಗೊಳ್ಳುತ್ತೆ. ಆ ಕೆರೆ ಏರಿಯಲ್ಲಿ ಮುಂದೆ ಹೋದರೆ ಹಿಂದೆ ಜೋಗನಹಳ್ಳಿ, ಕೋಟೆಯ ಹೆಬ್ಬಾಗಿಲಾಗಿರಬಹುದಾದ ಲಾಳಮುಂಡಿಗೆ ಬಾಗಿಲಿನ ಹಾಗೂ ಕಲ್ಲು ಕಟ್ಟಡಗಳ ಅವಶೇಷಗಳು ನಮಗೆ ಕಂಡುಬರುತ್ತೆ. ಇದರ ಎದುರಿಗಿರುವುದೇ ಜೋಗನಹಳ್ಳಿ. ಸುಮಾರು 50 ಮನೆಗಳಿರುವ, ಕೇಳುಗರೆ ಈ ಕಥೆಯನ್ನು ಮುಂದುವರಿಸ್ತೇವೆ.

0: ಕೇಳುಗರೆ, ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ತುರ್ತಾಗಿ ನಾವು ದೆಹಲಿ ಕೇಂದ್ರದಿಂದ ಒಂದು ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಾಗಿದೆ. 2026 ರೋಜ್ಗಾರ್ ಮೇಳದ ನೇರ ಪ್ರಸಾರವನ್ನು ನಾವೀಗ ಮಾಡ್ತಾ ಇದ್ದೇವೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಸ್ಕಾ ನತೀಜಾ ಯೇ ಭೀ ಹುವಾ ಹೈ ಪ್ರಧಾನಮಂತ್ರಿ ಜಿ ಕಿ ದೇಶ ಭರ ಮೇ ಯುವಾವೋ ಮೇ ಆಸ್ಪಿರೇಷನಲ್ ಸರ್ಜ್ ದೇಖನೆ ಕೋ ಮಿಲ್ ರಹಾ ಹೈ. ಅಬ್ ಬಹುತ್ ಸಾರೆ ನೌಜವಾನ್ ಸರ್ಕಾರಿ ನೌಕರಿ ಕೆ ಬಾಹರ್ ಕೆ ವಿಕಲ್ಪೋ ಕಿ ತರಫ್ ಭೀ ರುಝಾನ್ ಕರ್ನೆ ಲಗೆ ಹೈ. ಉದಾಹರಣ ಕೆ ತೌರ್ ಪರ್ ಸ್ಟಾರ್ಟ್ಅಪ್ಸ್ ಕಿ ಸಂಖ್ಯಾ 2,26,719 ತಕ್ ಪಹುಂಚ ಗಈ ಹೈ ಔರ್ ಇನ್ ಸ್ಟಾರ್ಟ್ಅಪ್ಸ್ ಕೆ ಮಾಧ್ಯಮ ಸೆ ಜನರೇಟ್ ಹೋನೆ ವಾಲಿ ಜಾಬ್ಸ್ ಕಿ ಸಂಖ್ಯಾ 23 ಸೆ 24 ಲಾಖ್, ಪೇಟೆಂಟ್ಸ್ ಕಿ ಸಂಖ್ಯಾ 1,10,000 ಸೆ ಅಧಿಕ್ ಹಮ್ ತೀಸರೆ ದರ್ಜೆ ಪರ್ ಖಡೆ ಹೈ ಜಹಾಂ ತಕ್ ಸ್ಟಾರ್ಟ್ಅಪ್ಸ್ ಕಾ ತಾಲ್ಲುಕ್ ಹೈ ಔರ್ ಛಟೆ ದರ್ಜೆ ಪರ್ ಖಡೆ ಹೈ ದುನಿಯಾ ಮೇ ಜಹಾಂ ತಕ್ ಪೇಟೆಂಟ್ಸ್ ಕಾ ತಾಲ್ಲುಕ್ ಹೈ ಔರ್ ಮಹತ್ವಪೂರ್ಣ ಬಾತ್ ಯೇ ಕಿ ಇಸ್ಮೇ ಸೆ 55% ಸೆ ಅಧಿಕ್ ಪೇಟೆಂಟ್ ರಿಸೈಡಿಂಗ್ ಇಂಡಿಯನ್ಸ್ ಕಿ ಹೈ ಯಹೀ ಪಲೆ ಬಲೆ ಯಹೀ ಉನ್ಕಾ ಶಿಕ್ಷಣ ಪ್ರಶಿಕ್ಷಣ ಹುವಾ ಯಹೀ ಶೋಧ ಕಿಯಾ ಔರ್ ಯಹೀ ಸೆ ಪೇಟೆಂಟ್ ದರ್ಜ್ ಕರವಾಯಾ. ಆಜ್ ಭೀ ಇಸ್ ಸಮಯ ದೇಶ ಕೆ 47 ಭಿನ್ ಭಿನ್ ಸ್ಥಾನೋ ಪರ್ ಇಸ್ ಪ್ರಕಾರ ಕಾ ಆಯೋಜನ್ ಕಿಯಾ ಜಾ ರಹಾ ಹೈ. ಪಹಲೆ ಕಿ ತರಹ ಆಜ್ ಭೀ ಆಪ್ಕೆ ದ್ವಾರಾ ಬಟನ್ ದಬಾತೆ ಹೀ 50,000 ಸೆ ಅಧಿಕ ನಿಯುಕ್ತಿ ಪತ್ರ ಏಕ್ ಸಾಥ್ ಜಾರಿ ಕರ್ ದಿಯೇ ಜಾಯೆಂಗೆ ಜಿನ್ಮೇ ಸೆ 50% ಸೆ ಅಧಿಕ ರೇಲ್ ವಿಭಾಗ ಸೆ ತಾಲ್ಲುಕ್ ರಖತೆ ಹೈ ಜೋ ಇಸ್ ಬಾತ್ ಕಿ ಭೀ ನಿಶಾನ್ದಹಿ ಕರ್ತಾ ಹೈ ಕಿ ಕಿಸ್ ತೇಜ್ ರಫ್ತಾರ್ ಸೆ ಮುಲ್ಕ್ ಮೇ ಆಜ್ ರೇಲ್ ಕಾ ವಿಸ್ತಾರ್ ಹೋ ರಹಾ ಹೈ, ಖಾಸ್ ತೌರ್ ಉನ್ ಇಲಾಕೋ ಮೇ ಜಹಾಂ ಕಭಿ ಕಿಸಿ ನೆ ಕಲ್ಪನಾ ನಾ ಕೀ ಥಿ. ಅಭಿ ಪಿಛಲೆ ಹೀ ಸಾಲ್ ಆಪ್ನೆ ದರಿಯಾಯ ಚನಾಬ್ ಪರ್ ದುನಿಯಾ ಕೆ ಸಬ್ಸೆ ಊಂಚೆ ರೇಲ್ ಪುಲ್ ಕಾ ಲೋಕಾರ್ಪಣ ಕಿಯಾ ಔರ್ ಕಶ್ಮೀರ್ ಘಾಟಿ ಕೋ ಜಾನೆ ವಾಲಿ ವಂದೇ ಭಾರತ್ ಕಿ ಫ್ಲಾಗಿಂಗ್ ಆಫ್ ಭೀ ಕಿ. ಅಂತ ಮೇ ಕೇವಲ ಇತನಾ ಕಹನಾ ಹೈ ಕಿ ಆಜ್ ಜಬ್ಕೆ ಹರೇಕ್ ಯೋಜನಾ ಕಿ ಕಲ್ಪನಾ ವಿಕಸಿತ ಭಾರತ್ ಕೆ ಲಕ್ಷ್ಯ ಕೋ ಮದ್ದೆ ನಜರ್ ರಖ ಕರ್ಕೆ ಕೀ ಜಾತಿ ಹೈ ತೋ ಐಸೆ ಮೇ ಯೇ ಯುವಾ ಜಬ್ ಆಪ್ಕೆ ಹಾಥೋ ಸೆ ನಿಯುಕ್ತಿ ಪತ್ರ ಪ್ರಾಪ್ತ ಕರೆಂಗೆ ತೋ ಸಾಥ್ ಹೀ ಸಾಥ್ ಉನ್ಹೇ ಸನ್ 2047 ಕೆ ಭಾರತ್ ಕೆ ನಿರ್ಮಾಣ ಕಿ ಜಿಮ್ಮೇವಾರಿ ಭೀ ಸೌಂಪಿ ಜಾಯೇಗಿ. ಪ್ರಭಾತ್ಮ ಉನ್ಕೋ ಸಾಮರ್ಥ್ಯ ದೇ ಉನ್ಕೋ ಕ್ಷಮತಾ ದೇ ಇಸಿ ಕಾಮನಾ ಕೆ ಸಾಥ್ ಏಕ್ ಬಾರ್ ಪುನಃ ಆಪ್ಕಾ ಬಹುತ್ ಬಹುತ್ ಧನ್ಯವಾದ.
2: ಧನ್ಯವಾದ ಮಾನ್ಯ ಮಂತ್ರಿ ಜಿ. ಆಜ್ ಪೂರಾ ವಿಶ್ವ ತೇಜಿ ಸೆ ವಿಕಸಿತ ಹೋತೆ ಭಾರತ್ ಕಿ ಓರ್ ಉಮ್ಮೀದ್ ಔರ್ ಗೌರವ ಸೆ ದೇಖ್ ರಹಾ ಹೈ. ಆಜ್ ಕಾ ಯೇ ರೋಜ್ಗಾರ್ ಮೇಳಾ ಭಾರತ್ ಕಿ ವಿಕಾಸ್ ಯಾತ್ರಾ ಮೇ ಯುವಾವೋ ಕೆ ವಿಶಾಲ್ ಯೋಗದಾನ್ ಕಾ ಸಂದೇಶ ಲೇಕರ್ ಆಯಾ ಹೈ. ಇಸ್ ಅವಸರ್ ಪರ್ ಪ್ರಸ್ತುತ ಹೈ ಏಕ್ ಲಘು ಫಿಲ್ಮ್.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:00. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಯುವರಾವ್ ಸೆಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
3: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000ಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು, ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿರುವ 76,000ರಿಂದ 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ ಜೂನ್ 1 ಹಾಗೂ ಜೂನ್ 10ರಂದು ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಕೊಡಮಾಡುವ 2025-26ನೇ ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30ನೇ ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
0: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ವನಿತಾ ವಿಹಾರ. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜನಪದ ಶೈಲಿಯ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸೋಬಾನೆ ಪದ. ಇದು ಒಂದು ಜಾನಪದ ಪ್ರಾಕಾರ. ಹಿಂದೆ ಶುಭ ಸಮಾರಂಭಗಳಲ್ಲಿ ಸೋಬಾನೆ ಪದಗಳನ್ನು ಕಡ್ಡಾಯವಾಗಿ ಹಾಡಲಾಗುತ್ತಿತ್ತು. ದೇವರ ಪೂಜೆ, ಚಪ್ಪರ ಹಾಕುವುದು, ಮುಹೂರ್ತ, ಗಂಗೆ ತರುವುದು ಹಾಗೂ ಮುಂತಾದ ಸಂದರ್ಭಗಳಲ್ಲಿ ಸೋಬಾನೆ ಪದವನ್ನು ಹಾಡ್ತಾ ಇದ್ರು. ಹಾಗಾದರೆ ಕೇಳೋಣ ಸೋಬಾನೆ ಪದ.

ಈಗ ಕೇಳೋಣ ಶಿವ ಪಾರ್ವತಿಯ ಮದುವೆಯ ಹಾಡು. ಶಿವ ಪಾರ್ವತಿಯ ಮದುವೆ ಹೇಗೆ ವೈಭೋಗದಿಂದ ನಡೆಯುತ್ತದೆ ಎಂಬುದನ್ನು ಈ ಹಾಡಲ್ಲಿ ವರ್ಣಿಸಲಾಗಿದೆ.

0: ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ.
1: ಕೊರವಂಜಿ ಹಾಡು. ಕೊರವಂಜಿ ಪದಗಳು ವಿಶೇಷವಾಗಿ ಕೊರವರ ಜನಾಂಗದವರು ಹಾಡುವಂತಹ ಹಾಡಾಗಿದೆ. ವಿಶೇಷವಾಗಿ ತಮ್ಮ ವೇಷಭೂಷಣ, ಕಲೆ ಮತ್ತು ಭವಿಷ್ಯ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕೊರವರು.

ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ.

ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ. ನಾ ಕಣಿ ಹೇಳ್ತೀನವಾ ಕಣಿ, ನಾನಿಲ್ಲಿ ಯಾರೇ ಕಣಿ ಹೇಳಿ, ಕಣ್ಣೋಡ್ ಕಣಿ ಹೇಳ್ತೀನಿ, ಕೈ ನೋಡ್ ಕಣಿ ಹೇಳ್ತೀನಿ, ಹೃದಯದಿಂದಲೂ ಕಣಿ ಹೇಳ್ತೀನಿ. ನಾ ಇಲ್ಲಿ ಯಾರಿಗೆ ಹೇಳವಾ ಕಣಿನ, ನಾ ಕಣಿ ಹೇಳ್ತೀನವಾ ಕಣಿನ. ಅಬ್ಬಾ ಬಾರಪ್ಪ ಬಾ, ಊರ್ ಗೌಡನ್ ಮಗ ಬಂದ ನೋಡಿಲ್ಲಿ. ಯಾಕಪ್ಪ ಇಷ್ಟೋ ಸೊರಗ್ ಬಿಟ್ಟಿಯಲ್ಲ ನೀನು, ಏನಾಗೈತ್ ನಿನಗೆ? ಕೈ ಕೊಡಿಲಿ, ನಾ ಇಲ್ಲಿ ಕಣಿ ಹೇಳ್ತೀನಿ. ನಾ ಹೇಳೋದೆಲ್ಲ ಸತ್ಯ, ನಮ್ಮ ಮನೆ ದೇವ್ರ ಆಣಿ ಕೌಡಮ್ಮನ ಮೇಲೆ ಆಣಿ ಬಿಟ್ಟು ಹೇಳ್ತೀನಿ, ಕೈ ಕೊಡಿಲಿ ನೋಡನು. ಬರುತ್ತೈತೆ ಬರುತ್ತೈತೆ ಕಂಕಣ ಬಲ ಕೂಡಿ ಬರುತ್ತೈತೆ. ಈ ವರ್ಷ ನಿನ್ ಮದ್ವೆ ಆಗ್ತೈತಪ್ಪ, ದೂರಿಂದ ಒಂದ್ ಸುಂದರಿ ಬರ್ತಾಳ, ಬಂದು ನಿನ್ ಕೈ ಹಿಡಿತಾಳ. ಶಾ ನಿನ್ಗೆ ಮಳೆ ಆಗ್ತತಿ, ಬೆಳೆ ಆಗ್ತತಿ, ಅದಕ್ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಊರ್ ತುಂಬಾ ಎಲ್ಲ ಜನರಿಗೂ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿಸ್ಬೇಕು, ಬೇಗ ಮದ್ವೆ ಆಗ್ತೈತಿ, ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರುತ್ತೈತೇ.

ಯಾರಿಗೆ ಕಣಿ ಹೇಳವ್ವ? ಕಣಿನ ನಾ ಕಣಿ ಹೇಳ್ತೀನವ್ವ. ಕಣಿನ ಬಾರವ್ವ, ಬಾ ಊರ್ಗೆ ಹೊಡ್ತಿ ಬಂದಾಳಲ್ಲ, ಬಾ ತಂಗಿ, ಬಾ ಇಲ್ಲಿ ಕುಂದ್ರ ಬಾಯಲ್ಲಿ. ಯಾಕೆ ಇಷ್ಟೋ ಸ್ವರ್ಗಿಯಲ್ಲ ನೀನು? ಕೈ ಕೊಡಿ ಇಲ್ಲಿ. ಈ ವರ್ಷ ನಿನಗೆ, ನೀನು ಹೋದ ವರ್ಷ ಏನು ಕನಸು ಕಂಡಿದ್ದೆಲ್ಲ ಈ ವರ್ಷ ಎಲ್ಲ ನನಸಾಗ್ತೈತಿ. ನಿಮ್ಮ ಮನ್ಯಾಗ ಜೋಡಿ ತೊಟ್ಲು ತೂಗತೈತೆ. ಈ ವರ್ಷ ಚೆನ್ನಾಗಿ ಮಳೆ ಬರ್ತೈತೆ, ಬೆಳೆ ಬರ್ತೈತೆ, ಎಲ್ಲ ರಾಜ್ಯದ ಜನತೆಗೂ ಒಳ್ಳೇದಾಗ್ತೈತೆ. ಆಕಾಶವಾಣಿ ಕೇಳೋರೆಲ್ಲರಿಗೂ ಒಳ್ಳೇದಾಗ್ತೈತೆ, ಎಲ್ಲರಿಗೂ ಒಳ್ಳೇದಾಗ್ತೈತೆ. ನೀವೇನೇನು ಕಂಡಿರ್ತೀರಲ್ಲ ಕನಸು, ಅದೆಲ್ಲ ನನಸಾಗ್ತೈತಿ. ನಾ ಬರ್ತೀನವ್ವ, ನಾ ಬರ್ತೀನಿ, ಮತ್ತು ನಾ ಮುಂದಿನ ಊರಿಗೆ ಹೋಗ್ಬೇಕು. ಕಣಿ ಹೇಳ್ತೀನವ್ವ, ಕಣಿ. ನಾ ಯಾರಿಗೆ ಕಣಿ ಹೇಳಿ?

ಹೆಣ್ಣಿನ ಜೀವನದ ಒಂದು ಘಟ್ಟವಾದ ತಾಯ್ತನದ ಸಂದರ್ಭದಲ್ಲಿ ಹೆಣ್ಣಿಗೆ ಇರುವ ಬಸರಿ ಬಯಕೆಗಳ ಬಗ್ಗೆ ಇರುವ ಹಾಡು ಬಸರಿ ಬಯಕೆಯ ಹಾಡು.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಶುಭಾ ಸೋಮಶೇಖರ್, ಮೋಹಿನಿ ವಿಎಸ್, ಮಧುಮತಿ ಟಿಆರ್, ತಿಪ್ಪಮ್ಮ ಎಂಬಿ. ನಿರೂಪಣೆ ಹಾಗೂ ಸಹಕಾರ ಜಿಆರ್ ರಜನಿ. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:30.
1: ಮೈರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ: ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು.
2: ಪ್ಲಾಟಿನಂ ಸ್ಪಾನ್ಸರ್ಸ್:
1: ಬಸವೇಶ್ವರ ಹೌಸಿಂಗ್ LLP,
2: ಹಸಿರು ಗ್ರೂಪ್,
1: ಭೀಮಾ ಪ್ರಾಪರ್ಟೀಸ್,
2: ಪ್ಯಾರಾಮೌಂಟ್,
1: ಜಿ ಸ್ಕ್ವೇರ್ ಗ್ರೂಪ್,
2: ಉಪ್ಕಾರ್ ವಿಂಟೇಜ್,
1: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
2: ಗೋಲ್ಡ್ ಸ್ಪಾನ್ಸರ್ಸ್:
1: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
2: ಈಗಲ್ ಬರ್ಗ್,
1: ಹೊರೈಸನ್ ಎಸ್ಟೇಟ್ಸ್,
2: ಸನ್ ಪ್ಯೂರ್ ಹೋಮ್ಸ್,
1: ಗ್ರಾವಿಟಿ ಒನ್, ಶುಭಂ ಸಮೃದ್ಧಿ ಹಾಗೂ
2: ಲಿಶಿತಾ ಎಸ್ಟೇಟ್ಸ್.
1: ಸಿಲ್ವರ್ ಸ್ಪಾನ್ಸರ್ಸ್:
2: ಮಾನಸ ಡೆವಲಪರ್ಸ್,
1: ರೈ ಎಸ್ಟೇಟ್ಸ್,
2: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
1: ಹಾಗೂ GSS ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ, ಸಂಪರ್ಕಿಸಿ 9844-27-7284 ಮತ್ತೊಂದು 9448-01-9969.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಿರಮ್ಮ ಮತ್ತು ಸಂಗಡಿಗರಿಂದ ಭೈರವನ ಹಾಡು, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ SA ಗದ್ದನಕೇರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಅಜಯ್ ಜಿ ಪ್ರಸಾದ್ ಅವರಿಂದ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಮೈಸೂರಿನ ಹವ್ಯಾಸಿ ಜನಪದ ಗಾಯಕಿ ಶ್ರೀದೇವಿ ನಚಿಕೇತ್, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಚರ್ಚೆ, ವಿಷಯ ಉತ್ತಮ ನಾಗರಿಕ ಲಕ್ಷಣಗಳು, ಭಾಗವಹಿಸುತ್ತಾರೆ ಹರಿ ವಿದ್ಯಾಲಯದ ಶಿಕ್ಷಕಿ ರೂಪಾ ಶ್ರೀನಿವಾಸ್ ಹಾಗೂ ವಿದ್ಯಾರ್ಥಿಗಳಾದ ಅನುಷಾ ಭಟ್ ಕೆ, ನಿತ್ಯಾ ಪ್ರಿಯಾ ಆರ್, ಆದಿತ್ಯ ಕಾರ್ತಿಕ್ ಮತ್ತು ಇಶಾನ್ YS. 4:00 ನಾಟಕ ಸ್ವಾಮಿ ನಿಷ್ಠೆ, ರಚನೆ CV ಶಿವಶಂಕರ್, ನಿರ್ದೇಶನ ರಘುಪತಿ ಹೆಗ್ಡೆ. ಈ ಸಂಜೆ 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ RVS ಸುಂದರಂ ಅವರೊಂದಿಗೆ GK ರವೀಂದ್ರಕುಮಾರ್ ಅವರು ನಡೆಸಿದ್ದ ಸಂವಾದ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ MK ದೇವರಾಜು ಮತ್ತು ಮಂಜುಳಾ, ಪ್ರಸ್ತುತಿ NK ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. ರಾತ್ರಿ 8:00 ಮಂಡ್ಯದ KV ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ, ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಚಂಗನಚೇರಿ CP ಮಾಧವನ್ ನಂಬೂದರಿ ಅವರ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಇದುವರೆಗೂ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಉಬ್ಬದಿರು ಉಬ್ಬದಿರು ಎಲೆ ಮಾನವ, ಪುರಂದರದಾಸರ ರಚನೆ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್.

ಮುಂದೆ ಆಲಿಸಿ ಮಹಿಪತಿದಾಸರ ರಚನೆ ರಾಮ ಸಲಹಯ್ಯ ಪುಣ್ಯನಾಮ ಶ್ರೀ ರಾಘವೇಂದ್ರ. ಹಾಡಿದ್ದಾರೆ ಕಲಾವತಿ ಅವಧೂತ್.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ದೇವಿರಮ್ಮ ಮತ್ತು ಸಂಗಡಿಗರಿಂದ ಭೈರವನ ಹಾಡು.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಿರಮ್ಮ ಮತ್ತು ಸಂಗಡಿಗರಿಂದ ಭೈರವನ ಹಾಡನ್ನು ಕೇಳಿದಿರಿ. ಸಮಯವಾಗ್ತಿದೆ 1 ಗಂಟೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
3: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್.ಎ. ಗದ್ದನಕೇರಿ.
4: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ. ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂಥ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂಥ ಒಂದು ಸಮಗ್ರ ಯೋಜನೆಯಾಗಿದೆ. ಅಂದರೆ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಿದೆ, ನಾಟ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಈ ಒಂದು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳು 5 ಇದ್ದಾವೆ. ಅವುಗಳಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಎಣ್ಣೆ ಕಾಳು ಮತ್ತು ತಾಳೆ ಎಣ್ಣೆಯ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಪ್ರತಿಯೊಂದು ಯೋಜನೆಯ ಒಂದು ಉದ್ದೇಶ, ಅದರ ಪ್ರಯೋಜನ ಹಾಗೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದಂಥ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಮತ್ತು ಈ ಒಂದು ಸಮಗ್ರ ಯೋಜನೆಯ ಬಜೆಟ್ ಹಂಚಿಕೆ ಹಾಗೂ ಈ ಒಂದು ಒಟ್ಟಾರೆ ಯೋಜನೆಯ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಎಂಬುದರ ಬಗ್ಗೆ ನಾನು ತಿಳಿಹೇಳಲು ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳಲ್ಲಿ ಪ್ರಪ್ರಥಮವಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ. ಸ್ವತಂತ್ರ ಬಂದಾಗ ಭಾರತದ ಭೂಮಿಯಲ್ಲಿನ ಅಥವಾ ಮಣ್ಣಿನ ಸಾವಯವ ಕೃಷಿ ಅಂಶ 0.5 ಹೀಗಿತ್ತು ಶೇಕಡಾವಾರು. ಆದರೆ ಈಗ ಸಾವಯವ ಇಂಗಾಲ ಏನಂತೇವಲ್ಲ ಅದು ಈಗ 0.2 ಇಳಿದಿದೆ. ಇದರಿಂದ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ ಅಥವಾ ಉತ್ಪಾದಕತೆಯನ್ನು ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಹಾಗೂ ಅನೇಕ ಕಡೆ ಸತತ ಒಂದೇ ಒಂದು ಬೆಳೆಯನ್ನು ಬೆಳೆಯೋದ್ರಿಂದ, ಮೋನೋಕ್ರಾಪಿಂಗ್ ಆಗಿರೋದ್ರಿಂದ ಮತ್ತು ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸದೇ ಇರುವುದರಿಂದ ಹಾಗೂ ಮಣ್ಣಿನ ಫಲವತ್ತತೆಯ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಪ್ರಮಾಣದಲ್ಲಿ ಅದರ ರಕ್ಷಣೆಯನ್ನು ಮಾಡದೇ ಇರುವುದರಿಂದ ಈ ಒಂದು ವಿಷಯ ಬಹಳ ಮಹತ್ವ ಪಡೆದಿದೆ. ಮಣ್ಣಿನ ಪೌಷ್ಟಿಕಾಂಶದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಸಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಕಾಲಕಾಲಕ್ಕೆ, ಅಂದರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ ನಾವು, ಆ ಥರ ಬೆಳೆಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳ ಒಂದು ಮೂಲ ಪ್ರಮಾಣವನ್ನು ತಿಳಿದುಕೊಂಡು ಹೆಚ್ಚು ಪ್ರಮಾಣ ಮಣ್ಣಿನಲ್ಲಿದ್ದರೆ ಆ ಪರ್ಟಿಕ್ಯುಲರ್ ಪೋಷಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿದ್ದರೆ ಹೀಗೆ, ಕಡಿಮೆ ಇದ್ದರೆ ಅದನ್ನು ಇನ್ನಿಷ್ಟು ಈ ನಾವು ರೆಕಮೆಂಡ್ ಮಾಡಿದಂಥ ಪ್ರಮಾಣಕ್ಕಿಂತ ಹೆಚ್ಚು ಕೊಡುವುದು, ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡು ಒಟ್ಟಾರೆ ರೈತರ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಕೊಡಲು ಅನುಕೂಲವಾಗುವಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು 1ನೇ ಘಟಕ. ಇನ್ನು 2ನೇದು ಅಂದರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್. ಕೃಷಿಯಲ್ಲಿ ಆಧುನಿಕ ಕೃಷಿ ಅಂತೀವಿ, ಹಸಿರು ಕ್ರಾಂತಿ ಆಯಿತು, ಅನೇಕ ಕ್ರಾಂತಿಗಳಿಂದ ಉತ್ಪಾದಕತೆ ಹೆಚ್ಚಾದರೂ ಕೂಡ ಆ ಉತ್ಪಾದಕತೆ ಒಂದು ಸುಸ್ಥಿರವಾಗಿಲ್ಲ, ಅನೇಕ ವೇರಿಯೇಷನ್ಸ್ಗೆ ಒಳಗಾಗ್ತಾ ಇದೆ. ಅದಕ್ಕೆ ಸುಸ್ಥಿರ ಒಂದು ಕೃಷಿಗಾಗಿ ಆ ಉತ್ಪಾದಕತೆಯನ್ನು ಉಳಿಸಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ನಿರ್ಮಾತೃಗಳಿಗೆ ಅಥವಾ ಭವಿಷ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಜೀವಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ ಒಂದು ಇನ್ನೊಂದು ಘಟಕ. ಇದರಲ್ಲಿ ನಾವು ಸಾವಯವ ಕೃಷಿ ಮತ್ತು ಸಂರಕ್ಷಣ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅದನ್ನೇ ಇನ್ನೊಂದು ರೂಪದಲ್ಲಿ ನೈಸರ್ಗಿಕ ಕೃಷಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್, ಇನ್ನು ಸಂರಕ್ಷಣಾ ಕೃಷಿ ಅಂದರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಇಂಥ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವತ್ತ ಗಮನ ಹರಿಸಬೇಕಾಗಿದೆ. ಇದು 2ನೇ ಘಟಕ. ಅನೇಕ ಮಜಲುಗಳನ್ನು ಏರಿಳಿತ ಕಂಡ ಭಾರತೀಯ ಕೃಷಿ ಸನಾತನ ಸಾಂಪ್ರದಾಯಿಕ ಕೃಷಿಯ ಬೇರುಗಳನ್ನು ಹೊಂದಿದೆ. ಆಧುನಿಕ ಕೃಷಿ ಅಥವಾ ರಸಾಯನ ಕೃಷಿ, ಇದೇನು ಮಾಡರ್ನ್ ಅಗ್ರಿಕಲ್ಚರ್ ಅಂತಿರಲ್ಲ, ಇದರ ಒಳ ಹೊರಗುಗಳನ್ನು ಕೂಡ ಅರಿತುಕೊಂಡಂತಾಗಿದೆ ಈಗ. ಆದರೆ ಈಗ ನಮ್ಮ ಗಮನ ಗುಣಮಟ್ಟದ ಆಹಾರ, ಇದಕ್ಕಾಗಿ ಗುಣಮಟ್ಟದ ಬೆಳೆ, ಅದಕ್ಕಾಗಿ ಗುಣಮಟ್ಟದ ಮಣ್ಣು, ಈ ಎಲ್ಲ ಗುಣಮಟ್ಟದ ಕಡೆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಮಾಡ್ತಾನೆ ಉತ್ಪಾದನೆಯನ್ನು ಕಾಪಾಡಿಕೊಳ್ಳೋದು ಹಾಗೂ ಈ ಇನ್ಪುಟ್ಸ್ ಅವುಗಳ ಖರ್ಚನ್ನು ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾದಂತಹ ಪದ್ಧತಿಗಳ ಕಡೆ ಹೆಚ್ಚು ಲಕ್ಷ್ಯ ವಹಿಸಿ ಸುಸ್ಥಿರತೆಯನ್ನು ಕೃಷಿಯಲ್ಲಿ ಸಾಧಿಸುವುದು ಇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಘಟಕದ ಒಂದು ಉದ್ದೇಶ. ಇನ್ನು 3ನೇದ್ದು ಎಣ್ಣೆ ಕಾಳುಗಳು ಮತ್ತು ತಾಳೆ ಎಣ್ಣೆ ರಾಷ್ಟ್ರೀಯ ಮಿಷನ್. ನಾವು ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಅಂದಾಗ ಸೀರಿಯಲ್ಸ್ ಮತ್ತು ಪಲ್ಸಸ್, ತೃಣಧಾನ್ಯಗಳು ಮತ್ತು ಬೇಳೆಕಾಳು ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತೀವಿ. ಆದರೆ ದೇಶ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ದೇಶದಲ್ಲಿನ ಸರ್ಕಾರ. ಅದಕ್ಕಾಗಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಆ್ಯಂಡ್ ಆಯಿಲ್ ಪಾಮ್, ಈ ಒಂದು ಯೋಜನೆ ಕೂಡ ಇದೊಂದು ಪ್ರಮುಖ ಘಟಕ. ಈ ಏನು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಐತಲ್ಲ, ಅದರೊಳಗೆ ಇದು ಕೂಡ ಒಂದು ಪ್ರಮುಖ ಘಟಕ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈಗಿನ ಪ್ರೈಮರಿ ಆಯಿಲ್ ಸೀಡ್ ಪ್ರೊಡಕ್ಷನ್ 39 ಮಿಲಿಯನ್ ಟನ್ ಐತಲ್ಲ, ಇದು 2030-31 ಅಟ್ಲೀಸ್ಟ್ 69.7 ಮಿಲಿಯನ್ ಟನ್ ಆಗಬೇಕು ಅನ್ನುವಂಥ ಗುರಿ ಈ ಒಂದು ಯೋಜನೆಯಲ್ಲಿದೆ. ಇದಕ್ಕಾಗಿ ಎಣ್ಣೆಕಾಳು ಬೆಳೆಯುವಂಥ ರೈತರನ್ನು ಪ್ರೇರೇಪಿಸುವುದು, ಅದರಲ್ಲಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ಹವಾಮಾನ ವೈಪರೀತ್ಯಕ್ಕಾಗಲಿ ವಿವಿಧ ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಎಣ್ಣೆಕಾಳುಗಳು ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು. ಇನ್ನು ನಾಲ್ಕನೆಯದು ರಾಷ್ಟ್ರೀಯ ತೋಟಗಾರಿಕೆ ಅಭಿವೃದ್ಧಿ ಮಿಷನ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರಿಗೆ ಅನೇಕ ವಿಷಯಗಳು, ಅದರಲ್ಲಿ ಮಾರುಕಟ್ಟೆ ಬರ್ಬೋದು, ಬೆಳೆ ವಿಮೆ ಬರ್ಬೋದು, ಕೃಷಿ ಯಾಂತ್ರೀಕರಣ ಬರ್ಬೋದು, ಅಥವಾ ಏನಂತೀರಿ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಬರ್ಬೋದು, ಈ ಥರ ಒಂದು ಯೋಜನೆಗಳು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟು ಹೊಸ ಹೊಸ ವಿಚಾರಗಳನ್ನು ಅದೊಂದು ಕೃಷಿ ಉದ್ಯಮಕ್ಕೆ ಅದು ಪರಿವರ್ತಿಸಿ ಇದರಿಂದ ರೈತರ ಕಲ್ಯಾಣವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಒಂದು ಘಟಕ. ಇನ್ನು ಒಟ್ಟಾರೆ ಉದ್ದೇಶ, ಒಂದೊಂದು ಘಟಕದ ಉದ್ದೇಶಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಿದೆ ಅಂದರೆ, ಕೇಂದ್ರ ಸರ್ಕಾರದ್ದು ಸುಮಾರು 68% ರೈತರನ್ನು ಹೊಂದಿದಂಥ ದೇಶ, 40% ನೇರವಾಗಿ ರೈತರು, ಇನ್ನು 28% ಮಂದಿ ಈ ಲ್ಯಾಂಡ್ಲೆಸ್ ಲೇಬರರ್ಸು, ಈ ಥರ ಯಾವುದೇ ಆದಾಯ ಇಲ್ಲದ್ದು, ವ್ಯಾಪಾರ ಅಥವಾ ನೌಕರಿ ಇಲ್ಲಾರ್ದಂಥವ್ರು ಕೂಡಿದ್ರೆ 68%. ಒಟ್ಟಾರೆ ಇವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಉತ್ತಮ ಕೃಷಿ ಪದ್ಧತಿಗಳು ಬೇಕು. ಆದರೆ ಇಲ್ಲಿಯವರೆಗಿನ ಕೃಷಿ ಪದ್ಧತಿಗಳು ಉತ್ತಮವಾಗೇ ಅದಾವು, ಆದರೆ ಅದರ ಅಳವಡಿಕೆ ಬಹಳ ನಿಖರವಾಗಿ ಪರ್ಟಿಕ್ಯುಲರ್ ರೈತರ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಅದು ಯಾವುದು ಉತ್ತಮ ಕೃಷಿ ಪದ್ಧತಿ ಅನಿಸುತ್ತೆ ವಲಯವಾರು ಅಂತಲೇ ವಿಶೇಷವಾದ ಅಥವಾ ನಿರ್ದಿಷ್ಟವಾದ ತಂತ್ರಜ್ಞಾನದ ಮೂಲಕ ಬೆಳೆ ಇಳುವರಿ ಅಷ್ಟೇ ಅಲ್ಲ, ಬೆಳೆ ಬಿತ್ತಿನಿಂದ ಹಿಡ್ಕೊಂಡು ಅದನ್ನು ಮಾರಾಟ ಮಾಡುವವರಿಗಿನ ಅನೇಕ ಏನು ಕುಂದು ಕೊರತೆ ಬರ್ತವೆ. ಗ್ರೇಡಿಂಗ್ ಅಂತ ಬರುತ್ತೆ, ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಅಲ್ಲಿ ಕೂಡ ಬೆಳೆಯ ಒಂದು ಗುಣಮಟ್ಟ. ಒಟ್ಟಾರೆ ಬರೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲ, ಈ ತಂತ್ರಜ್ಞಾನ ಮೂಲಕ ಬೆಳೆ ಇಳುವರಿ ಮತ್ತು ಅದರ ಗುಣಮಟ್ಟ, ಅದರ ಕೀಪಿಂಗ್ ಕ್ವಾಲಿಟಿ ಆಗಲಿ, ಅದರ ಸ್ಟೋರೇಜ್ದೊಳಗೆ ಇದು ಅಂತ ಇದು ಮಾಡೋದ್ರಿಂದ ಒಟ್ಟಾರೆ ವೇಸ್ಟ್ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಹೀಗೆ ಮಾಡೋದ್ರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ. ಸುಧಾರಿತ ಮಾರುಕಟ್ಟೆ, ಈ ಬೆಂಬಲ ಬೆಲೆ ಇದೆ, ಬೆಳೆ ವಿಮೆ ಇದೆ, ಪರಿಹಾರಗಳಾದವು, ಮತ್ತು ಕೆಲವೊಂದು ಪಾವತಿ ನಿಯಮಗಳು ಅವನ್ನು ಸರಳೀಕರಣಗೊಳಿಸ್ತಾರೆ. ಒಟ್ಟಾರೆ ಇದರಿಂದ ರೈತರ ಒಂದು ಕಲ್ಯಾಣ ಸಾಧ್ಯ. ಇಂಥ ಒಂದು ವಿಭಿನ್ನವಾದ ಯೋಜನೆಗಳು ಹಾಗೂ ಪ್ರತಿಯೊಂದು ಯೋಜನೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು. ಯಾವುದೇ ಒಂದು ವ್ಯವಸ್ಥೆ ಸುಸ್ಥಿರವಾಗಿರಬೇಕು. ಒಂದು ಫೇವರೇಬಲ್ ಸಿಚುವೇಶನ್ದಾಗ ಅಥವಾ ಒಳ್ಳೆಯ ವಾತಾವರಣದೊಳಗೆ ಅತ್ಯಂತ ಲಾಭದಾಯಕ, ಇನ್ನೊಂದು ವೈಪರೀತ್ಯ ಇದ್ದಾಗ, ವಿಪರೀತ ಅಂದರೆ ವೇರಿಯೇಷನ್ಸ್ ಭಾಳ ಇದ್ದಾಗ ಅದು ಬಹಳ ಲೋ ಲೆವೆಲ್ಗೆ ಇರಬಾರ್ದು, ಒಂಥರ ಮಧ್ಯಮವಾಗಿರ ಅದು ಒಂದು ಉತ್ತೇಜನ ನೀಡುವಂಥ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ ನಾವು. ಅದನ್ನು ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಕನ್ಸರ್ವೇಷನ್ ಫಾರ್ಮಿಂಗು ಅಥವಾ ಯಾವುದೇ ಒಂದು ಎಕಾಲಜಿಕಲ್ ಫಾರ್ಮಿಂಗ್ನ ಅಂಶಗಳನ್ನು ಈ ಪ್ರಚಲಿತ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡ್ರೆ ಸಮಗ್ರ ಕೃಷಿ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಪಡೆಯಬಹುದು ಅನ್ನೋದು ಮತ್ತೊಂದು ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರು ಈ ಯೋಜನೆ ಪ್ರಯೋಜನ ಪಡೆಯಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಏನಂದ್ರೆ, ಆಸಕ್ತ ಅಭ್ಯರ್ಥಿಗಳು ಕೃಷಿ ಇಲಾಖೆಯ ಅಧಿಕೃತ ಜಾಲತಾಣ ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಇದರ ಬಜೆಟ್ ಪ್ರತಿ ಘಟಕದಿಂದ ಘಟಕ ಇಯರ್ನಿಂದ ಇಯರ್ ಬದಲಾಗುತ್ತೆ. ಒಟ್ಟಾರೆ ಈ ಯೋಜನೆಯು ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಯೋಜನೆ ಭಾರತದ ಎಲ್ಲ ಅಂದರೆ ಅದರಲ್ಲಿ ಕೃಷಿ ವಲಯವನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ.
3: ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ಎ ಗದ್ದನಕೇರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ ಮಿಲೆ, ರೋಜ್ಗಾರ್ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವು ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000ಕ್ಕೂ ಅಧಿಕ ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82ಕ್ಕೆ ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100ಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3 ನಡೆದು ಬಳಿಕ ರದ್ದಾಗಿದ್ದ NEET UG 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2ನೇ ಪೂರ್ವ ಸಿದ್ಧತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುವಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1,00,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ. 82ಕ್ಕೇರಿದ ಮೃತರ ಸಂಖ್ಯೆ. ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
5: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:21:31. ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಅಜಯ್ ಜಿ ಪ್ರಸಾದ್ ಅವರ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆ ತಂಪು ಗಾಳಿ ಬೀಸಿ ಬಂತು ಹೇಳಲೊಂದು ಗುಟ್ಟನು.

ಕೇಳುಗರೆ ಗಮನಿಸಿ, ಪೊಲೀಸ್ ಆಯುಕ್ತರವರ ಕಚೇರಿ ಮೈಸೂರು, ಇಲ್ಲಿಂದ ಬಂದ ಪ್ರಕಟಣೆ. ದಿನಾಂಕ 24/5/2026, ಅಂದರೆ ನಾಳೆ ಮೈಸೂರು ನಗರದ 12 ಪರೀಕ್ಷಾ ಕೇಂದ್ರಗಳಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ 2026 ಇದು ನಡೆಯಲಿದ್ದು, ಪರೀಕ್ಷಾ ಕೇಂದ್ರಗಳ ಬಳಿ ಪರೀಕ್ಷಾ ಅಕ್ರಮಗಳು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ವ್ಯಾಪ್ತಿಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ರೀತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲು ಪೊಲೀಸ್ ಆಯುಕ್ತರವರ ಕಚೇರಿ ನಿರ್ಧರಿಸುತ್ತದೆ. ಪೊಲೀಸ್ ಆಯುಕ್ತರವರ ಕಚೇರಿ ಮೈಸೂರು, ಇಲ್ಲಿಂದ ಬಂದ ಪ್ರಕಟಣೆಯನ್ನು ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30:15. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಈಗ ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408585853. ಈಗ 1:30 ನಂತರ ಬಂದ ಸಂದೇಶಗಳಿಗೆ ಮಾತ್ರ ಆದ್ಯತೆ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲ ಗೀತೆ ಚಿತ್ರದಿಂದ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಗುರುಕಿರಣ್ ಅವರದು.

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಹರ್ಷಿತಾ ಶಕ್ತಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಹೊಸ ಜೀವನ ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಕೇಳುಗರೆ ಗಮನಿಸಿ, ಮೇ 24ನೇ ತಾರೀಕು ಭಾನುವಾರ ಅಂದರೆ ನಾಳೆ ಬೆಳಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ರವಣದೋಷ ಉಳ್ಳವರಿಗೆ ಶ್ರವಣ ಸಾಧನಗಳು ಹಾಗೂ ಸರ್ಕಾರಿ ಯೋಜನೆಗಳು ಈ ಕುರಿತು ಮೈಸೂರಿನ JSS ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ. ಶ್ರೀನಿವಾಸ ಜಿಪಿ ಗೊಬ್ಬರಗಾಲದಿಂದ ಸಂದೇಶ ಕಳಿಸಿದ್ದಾರೆ ಗುರು ಬ್ರಹ್ಮ ಚಿತ್ರದ ಗೀತೆಗಾಗಿ. ಹಾಡಿದ್ದಾರೆ ಮನು ಮತ್ತು ಚಿತ್ರ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಪ್ರೀತಿಸುವೆ ನಾನು,
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್ತು.

ಚಿತ್ರ ಒಂದಾಗಿ ಬಾಳು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯ, ವಿಜಯಾನಂದ್ ಅವರ ಸಂಗೀತವಿರುವ ಈ ಗೀತೆಗಾಗಿ ಕೋರಿಕೆ ಕಳಿಸಿದ್ದಾರೆ. ಮೈಸೂರಿನ ವಿಷ್ಣು ಟೇಲರ್ಸ್ನಿಂದ ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ, ಗೋವಿಂದರಾವ್ ಮತ್ತು ರವಿಕುಮಾರ್.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ರು ಅಂತ ನೋಡೋದಾದರೆ, ಟೇಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ ಮತ್ತು ಹೇಮಂತ್ ಕಾಮನಕೆರೆ ಹುಂಡಿ ಮೈಸೂರಿನಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಹೊಮ್ಮರಗಳ್ಳಿಯಿಂದ ರಾಜಮಣಿ ಮತ್ತು ರಾಜಶೇಖರ್, ದಟ್ಟಗಳ್ಳಿಯಿಂದ ನಾಗ, ಮಧು ಮತ್ತು ಮಿತ್ರರು, ಬಾಲಕೃಷ್ಣ, ಹವ್ಯಾನ್, ತ್ರಿಷಿಕಾ ಮತ್ತು ಮನೆಯವರು ಪಂಪ್ ಹೌಸ್ ಹೊಸಹಳ್ಳಿಯಿಂದ, ಮೈಸೂರಿನ ಎಂ ಜಿ ಕೊಪ್ಪಲ್ನಿಂದ ಶಿವಕುಮಾರ್, ರೂಪಾ, ಪ್ರೀತಮ್ ಮತ್ತು ಹರ್ಷ, ಶುಭಾ, ಮನು, ರಾಘವಿ ಗಾಯತ್ರಿಪುರಂನಿಂದ, ಅಶೋಕ್, ನವೀನ್, ಮಂಜು, ಸುಮಿತ್ರ ತ್ಯಾಗರಾಜ ಕಾಲೋನಿ ನಂಜನಗೂಡಿನಿಂದ, ಸೂರಜ್, ರಾಜಶೇಖರ್, ಕವಿತಾ, ಶಶಾಂಕ್, ಶೀತಲ್, ಶ್ರೇಯಸ್ ಲಿಂಗಂಬುದಿಪಾಳ್ಯದಿಂದ, ಗುಂಡ್ಲುಪೇಟೆಯಿಂದ ಮರಿನಂಜ, ನಂಜುಂಡಸ್ವಾಮಿ ಮತ್ತು ಚಂದನ್, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಬಳ್ಳಗೆರೆ ಗ್ರಾಮದಿಂದ ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್, ಹೀಗೆ ಇನ್ನು ಬಹಳಷ್ಟು ಕೇಳುಗರು ಸಂದೇಶಗಳನ್ನು ಕಳಿಸಿದ್ರು. ಸಂದೇಶ ಕಳಿಸಿದ ತಮ್ಮೆಲ್ಲರಿಗೂ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಸ್ನೇಹಿತರಿಗೆ ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ

ಪರೀಕ್ಷೆ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರಿ

0: ಅವರು ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ ಭಾರತ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. It's a very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ.

ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:40. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ದಿಲ್ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆಗೆ ಸಂಗೀತ ಆನಂದ್ ಮಿಲಿಂದ್ ಅವರದು.

ತರಬೇತಿ ಸಂಸ್ಥೆ ಎನ್ಆರ್ ಮೊಹಲಾ ಮೈಸೂರು, ಇಲ್ಲಿ ಕ್ಯಾಂಪಸ್ ಡ್ರೈವನ್ನು ಮಾಡಲಾಗುತ್ತಿದೆ. ಅಪ್ರೆಂಟಿಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟ್ಟರ್, ಟರ್ನರ್, ವೆಲ್ಡರ್, ಮೆಕ್ಯಾನಿಸ್ಟ್, ಟೂಲ್ ಮತ್ತು ಡೈಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ವೆಹಿಕಲ್, ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್. ಈ ಐಟಿಐ ಟ್ರೇಡ್ಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಕ್ಯಾಂಪಸ್ ಡ್ರೈವ್ನಲ್ಲಿ ಭಾಗವಹಿಸಬಹುದು. 2026 ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9945711787 ಇಲ್ಲಿ ಸಂಪರ್ಕಿಸಬಹುದಾಗಿದೆ. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9945711787. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇಲ್ಲಿಂದ ಬಂದ ಪ್ರಕಟಣೆಯನ್ನು ಕೇಳಿದಿರಿ. ಮುಂದಿನ ಗೀತೆ ದಿಲ್ ಚಿತ್ರದ್ದು.

ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ನದೀಮ್ ಶ್ರವಣ್ ಅವರದಾಗಿತ್ತು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಬಾಂಬೆ ಚಿತ್ರದ ಒಂದು ಗೀತೆ.

0: the situation.
1: ನೀವೀಗ ಕೇಳುತ್ತಿರುವ ಗೀತೆ ಬಿಚ್ಚು ಚಿತ್ರದ್ದು. ಹರಿಹರನ್ ಮತ್ತು ಸ್ವರ್ಣಲತಾ ಅವರು ಹಾಡಿರುವ ಈ ಗೀತೆಗೆ ಆನಂದರಾಜ್ ಆನಂದ್ ಅವರ ಸಂಗೀತ. ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಸಮಯ 3 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು.
2: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿ ಗೋದ ಏನೋ ಬೇಕಮ್ಮ ನಿನಗೆ.
3: ಹಳ್ಳಿ ಹಾಡು
4: ಹಳ್ಳಿ ಹಾಡು
5: ಹಳ್ಳಿ ಹಾಡು.
2: ನಂಚನ ಸೇರೆ ಸರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
1: ಜನಪದ ಗಾಯಕರ
0: ಪದ
1: ಪಾದ
4: ಪದ
5: ಪಾದ
4: ಪದ ಪಾದ.
2: ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರ ಒಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
0: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಜನಪದ ಹವ್ಯಾಸಿ ಗಾಯಕಿ ಶ್ರೀದೇವಿ ನಚಿಕೇತವರು. ಮೂಲತಃ ಬಡಗಲಪುರ ಗ್ರಾಮದವರಿವರು. ವಿದ್ಯಾರ್ಥಿ ದೆಸೆಯಿಂದಲೇ ಜನಪದ ಗೀತೆಗಳನ್ನು ಹಾಡುವ ಗೀಳನ್ನು ಬೆಳೆಸಿಕೊಂಡು ನೂರಾರು ಗೀತೆಗಳನ್ನು ತಮ್ಮ ಅಂತರಾಳದಲ್ಲಿ ಇಟ್ಟುಕೊಂಡು ಆಗಾಗ ಗುಣುಕ್ತ ಸಂದರ್ಭ ಸಿಕ್ಕಾಗಲೆಲ್ಲ ಹಾಡ್ತಾ ಬರ್ತಾ ಇದ್ದಾರೆ. ಶ್ರೀದೇವಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ ಸರ್.
0: ಈ ಬಡಗಲಪುರ ಗ್ರಾಮದಲ್ಲಿ ಹುಟ್ಟಿದಾಗ ಆ ಎಳೆಯ ವಯಸ್ಸಿಗೆ ಜನಪದ ಗೀತೆಗಳು ಅನ್ನುವಂಥದ್ದು ತಮಗೆ ಸೆಳಕೊಳ್ಳುತ್ತು. ನಿಮ್ಮ ಊರಿನ ಆ ಜನಪದ ಗಾಯಕಿಯರು ಮತ್ತು ಆ ಜಾನಪದದ ಬಗೆಗಿನ ಒಂದಷ್ಟು ಪ್ರೀತಿ ಮೂಡೋದಕ್ಕೆ ಏನೇನೆಲ್ಲ ಕಾರಣ ಆಯಿತು?
1: ಸರ್, ಕಾಡಂಚಲ್ಲಿರೋ ಸುಂದರವಾದ ಊರು ನಮ್ಮ ಬಡಗಲಪುರ. ಅದು ಮೊದಲು ಎಸ್ಟಿಕೋಟೆ ತಾಲೂಕಲ್ಲಿತ್ತು, ಈಗ ಅದು ಸರ್ಗೂರು ತಾಲೂಕಾಗಿದೆ. ನಮ್ಮ ಊರಲ್ಲಿ ಕಾರ್ತಿಕ್ ಮಾಸದಲ್ಲಿ ಪಾಂಡವ್ರ ತಾಯಿ ಕುಂತಿದೇವಿಯನ್ನು ಪೂಜಿಸೋ ರೂಢಿ ಇದೆ. ಎಲ್ಲ ಮನೆ ಹೆಂಗಸರು ಹೊಲದಲ್ಲಿ ದುಡ್ಕೊಂಡು ಬಂದು ರಾತ್ರಿ ಊಟ ಮಾಡಿಕೊಂಡು ದೀಪಗಳನ್ನ ಹಿಡ್ಕೊಂಡು ಕೊಂತಿಗುಡಿಲಿ ಕೂತ್ಕೊಂಡು ಕೊಂತಿ ಪದಗಳನ್ನ ಹೇಳ್ತಾ ಇರ್ತಿದ್ರು. ಚಿಕ್ಕವರಾಗಿದ್ದಾಗಿಂದಲೂ ಆ ಹಾಡುಗಳನ್ನ ಕೇಳ್ಕೊಂಡೇ ಬಂದೆ. ಅವು ನನಗೆ ಗೊತ್ತಿಲ್ಲದೆ ನನ್ನ ತಲೆಯಲ್ಲಿ ಹಾಸೊಕ್ಕಾಗಿದ್ದು ಅನಿಸುತ್ತೆ. ಹಾಗೆ ನನ್ನ ತಂದೆ ಲಿಂಗರಾಜು ಅಂತ, ಅವರು ಈ ನಾಟಕದ ಹಾಡುಗಳು, ಭಕ್ತಿಗೀತೆಗಳು, ಜನಪದ ಗೀತೆಗಳನ್ನ ಈಗಲೂ ಕೂಡ ತುಂಬ ಸುಶ್ರಾವ್ಯವಾಗಿ ಹಾಡ್ತಾರೆ. ಅವರು ಹಾಡೋಗ ನಾನು ಜೊತೇಲಿ ಸೇರ್ಕೊಂಡು ಹಾಡ್ತಾ ಇದ್ದೆ. ಹಾಗೆ ನನ್ನ ತಾಯಿ ಅನುರಾಧ, ಅವ್ರಿಗೆ ಆಕಾಶವಾಣಿ ಕೇಳೋ ಅಭ್ಯಾಸ. ರೇಡಿಯೋ ಹಾಕ್ತಾಗೆಲ್ಲ ಎಷ್ಟೋ ಭಾವಗೀತೆಗಳು, ಮಕ್ಕಳ ಗೀತೆಗಳು, ಜನಪದ ಗೀತೆಗಳನ್ನೆಲ್ಲ ಬರ್ಕೊಂಡು ಕಲಿತು ಸ್ಕೂಲಲ್ಲಿ ಹಾಡ್ತಾ ಇದ್ದೆ. ಶಾಸ್ತ್ರೀಯವಾಗಿ ನಮಗೆ ಸಂಗೀತ ಕಲಿಯೋ ಅವಕಾಶ ಅವಾಗ ಇರಲಿಲ್ಲ. ಹೀಗೆ ಯಾರಾದರೂ ಹಾಡ್ತಾ ಇದ್ದರೆ ಅವ್ರ ಹತ್ರ ಬರೆಸ್ಕೊಂಡು ಹಾಡನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸರ್. ಹೀಗೆ ನಾನಾ ರೀತಿಯಲ್ಲಿ ನನ್ನ ಬಾಲ್ಯದಲ್ಲಿ ಜನಪದದ ಬಗ್ಗೆ ನನಗೆ ಆಸಕ್ತಿ ಮೂಡ್ತು. ಇವತ್ತು ನಾನು ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ದೀನಿ ಅಂದರೆ ಬಹುಶಃ ನನಗಿಂತ ಜಾಸ್ತಿ ನನ್ನ ಅಪ್ಪ ಅಮ್ಮನಿಗೆ ಸಂತೋಷ ಆಗಿರುತ್ತೆ ಅನ್ಕೋತೀನಿ.
0: ಸಣ್ಣವ್ರು ಇರಬೇಕಾದ್ರೆ ತಾವು ಕೊಂತಿಗುಡಿಗೆ ಹೋಯ್ತಾ ಇದ್ರಿ, ಕಾರ್ತಿಕ್ ಮಾಸದಲ್ಲಿ ಕೊಂತಿ ಪೂಜೆ ಮಾಡುವಾಗ ಹಾಡ್ತಾ ಇದ್ರು ಅಲ್ಲಿ ಮಹಿಳೆಯರೆಲ್ಲ ಕುಂತ್ಕೊಂಡು ಅಂತ. ಆ ಕೊಂತಿ ಪೂಜೆ ನಿಮ್ಮೂರಲ್ಲಿ ಹೇಗೆ ಆಗ್ತಾ ಇತ್ತು, ಹೇಗೆಲ್ಲ ಆಚರಣೆಗಳು ಅಲ್ಲ ಆಗ್ತಾ, ಸಂಪ್ರದಾಯಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀರಾ?
1: ಪ್ರತಿ ಕಾರ್ತಿಕ್ ಮಾಸದಲ್ಲೂ ಈ ಊರಿನ ಎಲ್ಲ ಬೀದಿಗಳಲ್ಲೂ ನಮ್ಮ ಹಳ್ಳಿಗಳಲ್ಲಿ ಕೊಂತಿ ಪೂಜೆ ಮಾಡೋ ರೂಢಿ ಇದೆ. ಹೊಲದಲ್ಲಿ ಕೆಲಸ ಮಾಡಿ ದಣದ್ ಬಂದು ಊಟ ಮಾಡಿ ರಾತ್ರಿ 8 ಗಂಟೆ ಹೊತ್ತಿಗೆ ಹೆಂಗಸರು ಸೀಮೆಣ್ಣೆ ದೀಪ, ಹರಳೆಣ್ಣೆ ದೀಪ ಹಿಡ್ಕೊಂಡು ಕೊಂತಿ ಗುಡಿಲಿ ಎಲ್ಲರೂ ಸೇರ್ತಾರೆ. ಮೊದಲೆಲ್ಲ ಮರದಿಂದ ಮಾಡಿರೋ ಕೊಂತಿ, ಕಲ್ಲಲ್ಲಿ ಮಾಡಿರೋ ಕೊಂತಿ ಅದನ್ನು ಪೂಜಿಸ್ತಿದ್ರು. ಈಗ ದೇವಿ ಮುಖ ಮಾಡಿ ಅದನ್ನು ಕೊಂತಿನ ಪೂಜಿಸ್ತಾರೆ. ಹುಚ್ಚೆಳ್ಳು ಹೂವು, ಜಾಜಿ ಹೂವು, ಯಾವ್ಯಾವ್ದು ಊರಲ್ಲಿ ಸಿಗುತ್ತಲ್ಲ ಆ ಹೂಗಳನ್ನೆಲ್ಲ ಕೊಂತಿ ಗುಡಿಗೆ ತೊಗೊಂಡು ಬಂದು ಕುಂತಿಗೆ ಅರ್ಪಿಸಿಬಿಟ್ಟು ಕೊಂತಿಗೆ ಅರ್ಶಿನ ಕುಂಕುಮ ದೀಪ ಹಚ್ಚಿ ಕೊಂತಿ ಹಾಡುಗಳನ್ನ ಹಾಡ್ತಾ ಹೋಗ್ತಾರೆ. ಈ ಹಾಡುಗಳು ಕತೆ ರೀತಿಯಲ್ಲಿ ಇರೋದಿಲ್ಲ, ಇವು ಬಿಡಿ ಗೀತೆಗಳು. ಒಬ್ಬರು ಹಾಡಿದ್ರೆ ಮಿಕ್ಕವರೆಲ್ಲ ಸೊಲ್ಲು ಹಾಕ್ತಾರೆ. ಹೀಗೆ ಕಾರ್ತಿಕ್ ಮಾಸ ಪೂರ್ತಿ ಕೊಂತಿ ಪೂಜೋದು ನಡೀತಾನೇ ಇರುತ್ತೆ. ಕೊನೆಯ ದಿನ ಕಡೇ ಕಾರ್ತಿಕ್ ಸೋಮವಾರ ಕೊಂತಿ ಬಿಡೋ ಕಾರ್ಯಕ್ರಮ ಇರುತ್ತೆ. ಅವತ್ತೊಂದು ದಿನ ಎಲ್ಲರೂ ಮನೆಯಿಂದಲೂ ಬೇರೆ ಬೇರೆ ತಿಂಡಿಗಳನ್ನ ಮಾಡಿ ಕೊಂತಿ ಗುಡಿಗೆ ತರ್ತಾರೆ. ಹುಡುಗರು ಬೇರೆ ಬೇರೆ ವೇಷಗಳನ್ನ ಹಾಕ್ತಾರೆ. ನಾವು ಹೇಗೆ ಗಣೇಶನನ್ನು ವಿಸರ್ಜನೆ ಮಾಡ್ತೀವೋ ಹಾಗೆ ಕೊಂತಿ ದೇವಿಯನ್ನು ತವ್ರ ಮನೆಯಿಂದ ತನ್ನ ಗಂಡನ ಮನೆ ಕಳಿಸ್ಕೊಡೋ ಒಂದು ಪದ್ಧತಿ ಅಲ್ಲಿ ಜರುಗುತ್ತೆ. ತುಂಬ ವಿಜೃಂಭಣೆಯಿಂದ ಈ ಸಂಪ್ರದಾಯ ನಡೆಯುತ್ತೆ ಸರ್. ಕೊಂತಿ ಬಿಡೋದು ಅಂದರೆ ಕೊಂತಿ ಮೂರ್ತಿಯನ್ನು ತೆಗೆದು ಒಂದು ಕುಕ್ಕೆಯಲ್ಲಿ ಬಟ್ಟೆಯಲ್ಲಿ ಸುತ್ತಿ ಅಟ್ಟದ ಮೇಲೆ ಇಟ್ಬಿಡ್ತಾರೆ. ಇನ್ನು ಮುಂದಿನ ವರ್ಷ ಕಾರ್ತಿಕ್ ಮಾಸದಲ್ಲೇ ಅದನ್ನು ಹೊರಗೆ ತೆಗೆಯೋದು.
0: ಈಗ ಕೊಂತಿ ಮೂರ್ತಿಯನ್ನು ಮಾಡಿಕೊಂಡ್ರೆ ಅದನ್ನು ಎಲ್ಲೂ ತೆಗೆದುಕೊಂಡು ಹಾಕ್ದೇನೆ ಮನೆಯ ಒಳಗಡೆ ಅದನ್ನು ಇಟ್ಕೊಳ್ಳುವಂಥದ್ದು. ಆದರೆ ಮೊದಲೆಲ್ಲ ಮಣ್ಣಿನಲ್ಲಿ ಕೊಂತಿಯನ್ನು ಮಾಡ್ತಾಯಿದ್ರು, ಆವಾಗ ಅವರೇ ಮೆಳೆಗೆ ಹೋಗಿ ತೆಗೆದುಕೊಂಡೋಗಿ ಬಿಟ್ಬಿಡ್ತಾಯಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಅದೇನಾದರೂ ತಮ್ಮ ಊರಲ್ಲಿ ಇತ್ತಾ?
1: ಹೌದು ಸರ್, ನೀವು ಹೇಳಿದ ಸರಿ. ಮಣ್ಣಿನಲ್ಲಿ ಕೊಂತಿನ ಮಾಡಿ ಅದನ್ನು ಒಂದು ಕುಕ್ಕೆಯಲ್ಲಿ ಇಟ್ಕೊಂಡು ಅವರೆಕಾಳು ಹೊಲದಲ್ಲಿ ಕೊಂತಿನ ಬಿಟ್ಟು ಬರ್ತಾರೆ.
0: ಈ ಕೊಂತಿ ಗೀತೆಗಳು ಬಿಡಿ ಹಾಡುಗಳು ಹಾಡ್ತಾ ಇದ್ರು ಅಂತ ತಾವು ಹೇಳಿದ್ರಲ್ಲ, ಒಂದು ಬಿಡಿ ಗೀತೆಯನ್ನು ಹಾಡ್ತೀರಾ ಈಗ?
1: ಹಾಡ್ತೀನಿ.

0: ಶ್ರೀದೇವಿ ಅವರೇ, ತಾವು ಉನ್ನತ ವ್ಯಾಸಂಗ ಮಾಡಲಿಕ್ಕೋಸ್ಕರ ಬರ್ತೀರಿ, ಮೈಸೂರಿನ ಮಹಾರಾಣಿ ಸೈನ್ಸ್ ಕಾಲೇಜ್ನಲ್ಲಿ ತಾವು ಸೇರ್ಕೊಳ್ತೀರಿ. ಅಲ್ಲಿ ಎನ್ ಎಸ್ ಎಸ್ನ ಬಹಳ ಸಕ್ರಿಯ ವಿದ್ಯಾರ್ಥಿನಿಯಾಗಿ ತಾವು ಇರ್ತಿದ್ರಿ. ಆ ಎನ್ ಎಸ್ ಎಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನಪದ ಗೀತೆಗಳನ್ನು ಹಾಡಿ ಒಂದಷ್ಟು ಪ್ರಚಾರವನ್ನು ಮಾಡ್ತಾ ಇದ್ರಿ. ಅಲ್ಲಿ ಸಿಕ್ಕಂಥ ನಿಮಗೆ ಪ್ರೋತ್ಸಾಹ ಹೇಗಿತ್ತು?
1: ಎನ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ. ಇದು ನನ್ನ ಕಾಲೇಜ್ ಡೇಸ್ನಲ್ಲಿ ನನ್ನ ಜೀವನದಲ್ಲಿ ಸಿಕ್ಕಂಥ ಒಂದು ದೊಡ್ಡ ಅವಕಾಶ ಸರ್. ನಿರ್ಮಲಾ ಮೇಡಮ್ ಅಂತ ಹಿಂದಿ ಪ್ರೊಫೆಸರ್ ಅವರು ಎನ್ ಎಸ್ ಎಸ್ ಆಫೀಸರ್ ಆಗಿದ್ದರು ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ. ನಿರ್ಮಲಾ ಮೇಡಮ್ ಹಲವಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡವರು, ಹಾಗೆ ಹಲವಾರು ಯುವಕ ಯುವತಿಯರನ್ನು ಪ್ರೋತ್ಸಾಹಿಸಿ ಸಮಾಜ ಸೇವೆಯಲ್ಲಿ ತೊಡಗುವಂತೆ ಪ್ರೋತ್ಸಾಹ ಮಾಡ್ತಾನೇ ಇದ್ದಾರೆ. ನಾನು ಕಾಲೇಜ್ ಟ್ಯಾಲೆಂಟ್ ಶೋನಲ್ಲಿ ಕಾಂಪಿಟೇಷನ್ಗಳಲ್ಲಿ ಹಾಡ್ತಾ ಇದ್ದೆ. ನನ್ನ ಗುರುತಿಸ್ಬಿಟ್ಟು ನೀನು ಎನ್ ಎಸ್ ಎಸ್ಗೆ ಸೇರ್ಕೋ, ನಿನ್ನ ಪ್ರತಿಭೆನ ತೋರಿಸೋಕ್ಕೆ ಸುಮಾರು ವೇದಿಕೆ ನಿನ್ಗೆ ಸಿಗುತ್ತೆ ಅಲ್ಲಿ, ಹಾಗೆ ಸಮಾಜ ಸೇವೆ ಕೂಡ ಮಾಡೋಕ್ಕೆ ಅವಕಾಶ ಇದೆ ಅಲ್ಲಿ ಅಂತ ಹೇಳಿದ್ರು. ಹೀಗೆ ನಾನು ಬೇರೆ ಬೇರೆ ಎನ್ ಎಸ್ ಎಸ್ ಕ್ಯಾಂಪ್ಗಳಿಗೆ ಹೋದಾಗ ಅಲ್ಲಿ ಪಿ ಕೆ ರಾಜಶೇಖರ್ ಅಂತ ಜನಪದ ವಿದ್ವಾಂಸರು, ಹವ್ಯಾಸಿ ಗಾಯಕರುಗಳು ಮತ್ತು ಬೇರೆ ಜಿಲ್ಲೆಗಳಿಂದ ಬರುವಂಥ ಶಿಬಿರಾರ್ಥಿಗಳು ಇವರೆಲ್ಲರೂ ಜನಪದ ಗೀತೆಗಳನ್ನ ಹಾಡುವುದನ್ನು ಕೇಳ್ತಾನೆ ಇದ್ದೆ. ಹಾಗೆ ನಮಗೆ ಕ್ಯಾಂಪ್ನಲ್ಲಿ ಸ್ಟೇಜ್ ಮೇಲೆ ಹಾಡೋ ಅವಕಾಶ ದಿನಾಲೂ ಸಿಗ್ತಾ ಇತ್ತು. ನನ್ನ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕ್ಕೆ ಅಲ್ಲಿ ನನಗೊಂದು ಅವಕಾಶ ಸಿಕ್ತು. ಹಾಗೆ ರಂಗಾಯಣದಲ್ಲಿ ಥಿಯೇಟರ್ ಆ್ಯಕ್ಟಿವಿಟೀಸ್ನಲ್ಲಿ ಕೂಡ ಭಾಗವಹಿಸ್ತಾ ಇದ್ದೆ. ಅಲ್ಲಿ ಕೂಡ ಹಲವಾರು ನಮ್ಮ ಮೈಸೂರಿನಲ್ಲಿರುವ ಹವ್ಯಾಸಿ ಜನಪದ ಗಾಯಕರುಗಳಿಂದ ನನಗೆ ಕಲಿಯೋ ಅವಕಾಶ ಸಿಕ್ತು ಸರ್.
0: ಎನ್ ಎಸ್ ಎಸ್ ನಿಮ್ಮ ಬದುಕಿನಲ್ಲಿ ಒಂದು ಬಹಳ ಮಹತ್ವದ ಮೈಲಿಗಲ್ಲನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಈಗ ಮತ್ತೊಂದು ಕೊಂತಿ ಗೀತೆಯನ್ನು ಹಾಡಿ.

0: ಶ್ರೀದೇವಿಯವರೇ, ತಾವು ಜನಪದ ಗೀತೆಗಳನ್ನು ಕಲಿಯೋದರ ಜೊತೆಗೆ ಮತ್ತಷ್ಟು ಜನಕ್ಕೆ ಗೊತ್ತಾಗಲಿ ಅನ್ನುವ ಕಾರಣಕ್ಕೋಸ್ಕರ ಈ ತಂತ್ರಜ್ಞಾನದ ಮೂಲಕ ಒಂದಷ್ಟು ಜನರಿಗೆ ಜನಪದ ಗೀತೆಗಳನ್ನು ಪರಿಚಯಿಸುವಂತಹ ಪ್ರಯತ್ನಕ್ಕೆ ತಾವು ಮುಂದಾಗಿದ್ದೀರಿ. ಯೂಟ್ಯೂಬ್ನಲ್ಲೂ ಕೂಡ ತಾವು ಜನಪದ ಗೀತೆಗಳನ್ನು ಹಾಡಿ ಪ್ರಚುರ ಪಡಿಸ್ತಾ ಇದ್ದೀರಿ. ಅದರಲ್ಲಿ ಹಾಡಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು, ಮತ್ತು ಇಂಥ ಗೀತೆಗಳನ್ನು ಯಾಕೆ ಪ್ರಚಾರ ಮಾಡಬೇಕು ಅಂತ ತಮಗೆ ಅನ್ನಿಸ್ತು?
1: ಕೆಮಿಸ್ಟ್ರಿನಲ್ಲಿ ಮಾಸ್ಟರ್ಸ್ ಮಾಡಿ ಹಲವಾರು ಶಾಲೆಗಳಲ್ಲಿ ಸೈನ್ಸ್ ಅಧ್ಯಾಪಕಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ಅದರ ಜೊತೆಗೆ ಸ್ಕೂಲ್ನಲ್ಲಿ ನಡೀತಿದ್ದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕನ್ನಡ ಹಾಡುಗಳನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೆ. ಹೀಗಿರುವಾಗ ನನ್ನ ಮದುವೆಯಾಗಿ ಮಕ್ಕಳಾದ ಮೇಲೆ ಈ ಸಾಮಾಜಿಕ ಜಾಲತಾಣದ ಕ್ರಾಂತಿನ ನೋಡಿ ಮನೆಯಿಂದಲೇ ಈ ಕೆಲಸವನ್ನು ಮುಂದುವರಿಸ್ಬೋದು ಅಂತ ಅನ್ನಿಸ್ತು. ಅದರಲ್ಲೂ ಈ ನಶಿಸಿ ಹೋಗ್ತಿರೋ ಜನಪದವನ್ನು ಉಳಿಸ್ಬೇಕು ಅನ್ನಿಸ್ತು. ಬಹುಶಃ ಇನ್ನೊಂದು ತಲೆಮಾರಿಗೆ ನಮ್ಮ ಹಳಬರು ಹಾಡ್ತಿದ್ದ ಹಲವಾರು ಜನಪದ ಹಾಡುಗಳು ನಶಿಸಿ ಹೋಗ್ಬಿಡ್ಬೋದು ಅಂತ ಅನಿಸಿ, ನನಗೆ ತಿಳಿದ ಮಟ್ಟಿಗೆ ಜನಪದ ಹಾಡುಗಳನ್ನ ಅರ್ಥ ಸಮೇತ ಜನರಿಗೆ ವಿವರಿಸಿ ಅದನ್ನು ಎಷ್ಟು ಸಹಜವಾಗಿ ಹಾಡ್ಬೋದೋ ಅಷ್ಟು ಸಹಜವಾಗಿ ಹಾಡಿ ಯೂಟ್ಯೂಬಲ್ಲಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. 15,000 ಸಬ್ಸ್ಕ್ರೈಬರ್ಸ್ ಈಗ ಇದ್ದಾರೆ ಸರ್. ನನ್ನ ಯಜಮಾನರು ನಚಿಕೇತ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್, ನನ್ನ ಎಲ್ಲ ಪ್ರಯತ್ನಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್.
0: ಇಷ್ಟೆಲ್ಲ ಜನಪದದ ಬಗ್ಗೆ ತಮಗೆ ಆಸಕ್ತಿ ಇದೆ, ಏನಾದರೂ ಹೊಸ ಹೊಸ ಗೀತೆಗಳನ್ನು ಕಲಿಬೇಕು, ಹಳ್ಳಿಗಳಲ್ಲಿರುವಂತಹ ಜನಪದ ಮಹಿಳೆಯರು ಹಾಡುವಂತಹ ಮೂಲಧಾಟಿಯ ಗೀತೆಗಳನ್ನು ಕಲಿಬೇಕು ಅಂತ ತಮಗೆ ಅನಿಸಿದೆಯಾ, ಹೇಗೆ?
1: ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನನ್ನ ಉದ್ದೇಶ ಯೂಟ್ಯೂಬ್ ಚಾನಲ್ ಮೂಲಕ ಆಗಿರ್ಬೋದು ಅಥವಾ ಆಕಾಶವಾಣಿ ಮೂಲಕ ಆಗಿರ್ಬೋದು, ಇಂತಹ ಜನಪದ ರತ್ನಗಳನ್ನ ಗುರುತಿಸಿ ಅವರ ಹತ್ರ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಅವರಿಂದ ಕಲಿತು ಸಂಗ್ರಹಿಸಿ ಹಾಡಿ ನಮ್ಮ ಈ ಪೀಳಿಗೆಯ ಜನರಿಗೆ ಜನಪದದ ಸೊಗಡನ್ನು ಮತ್ತು ಅದರ ಹಿಂದೆ ಇರುವಂತಹ ಆಳವಾದ ತತ್ವವನ್ನು ನಮ್ಮ ಜನರಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್.
0: ಯಾಕೆ ಅಂತಂದರೆ, ತಾವು ಯೂಟ್ಯೂಬ್ ಚಾನಲಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ಅಲ್ಲಿ ಜನಪದ ಗೀತೆಯನ್ನು ಹಾಡುವುದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿವರಗಳನ್ನು, ಅದರ ಹಿನ್ನೆಲೆಯನ್ನೆಲ್ಲ ಕೊಡ್ತಾ ಇದ್ದೀರಿ. ನಿಮ್ಮಂಥ ಯುವ ಗಾಯಕಿಯರು ಅಥವಾ ಗಾಯಕರು ಈ ರೀತಿಯ ಹಳ್ಳಿಗಳ ಕಡೆಗೆ ತಮ್ಮ ಪಯಣವನ್ನು ಬೆಳೆಸಿದ್ರೆ ಒಂದಷ್ಟು ಮೌಲ್ಯಯುತವಾದಂಥ ಸಂಗ್ರಹ ಸಿಗುತ್ತೆ. ಆ ಮೂಲಕ ತಾವೇ ಹೇಳಿದ ಹಾಗೆ ಮುಂದಿನ ತಲೆಮಾರಿಗೆ ಇದನ್ನು ನಾವು ಒಂದು ಬಳುವಳಿಯಾಗಿ ಕೊಟ್ಟ ಹಾಗೆ ಆಗುತ್ತೆ. ಈಗ ತಂತ್ರಜ್ಞಾನ ಬಹಳ ವಿಪುಲವಾಗಿ ಬೆಳೀತಾ ಇದೆ. ತಂತ್ರಜ್ಞಾನದ ಮೂಲಕ ವೇಗವಾಗಿ ನಾವು ವಿಚಾರಗಳನ್ನು ಮತ್ತು ವಿವೇಕಗಳನ್ನು ತಲುಪಿಸುವಂತಹ ಒಂದು ಅವಕಾಶಗಳು, ಸಾಧ್ಯತೆಗಳು ಹೆಚ್ಚಾಗಿ ಇವೆ. ಈ ನಿಟ್ಟಿನಲ್ಲಿ ಜಾನಪದವನ್ನು ಕೂಡ ನಾವು ಬಹಳ ಬೇಗ ಜನರಿಗೆ ಮುಟ್ಟಿಸಬಹುದು. ಈಗ ಶ್ರೀದೇವಿಯವರೇ, ತಾವು ಅರ್ಜುನ ಜೋಗಿ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತೀರಿ. ಅರ್ಜುನ ಜೋಗಿ ಹಾಡು ತಾವು ಯಾರಿಂದ ಕಲಿತ್ರಿ?
1: ಅರ್ಜುನ್ ಜೋಗಿ ಹಾಡು ನಾನು ಕೇಳಿದ್ದು ಪಿ ಕೆ ರಾಜಶೇಖರ್ ಸರ್ ಅವರು ಆಕಾಶವಾಣಿಯಲ್ಲಿ ಹಾಡಿದ್ದನ್ನು ಕೇಳಿದ್ದೆ ಸರ್. ಹಾಗೆ ಯೂಟ್ಯೂಬಲ್ಲಿ ಕೆಲವರು ಹಾಡಿದ್ದಾರೆ. ಇತ್ತೀಚೆಗೆ ರಾಜಶೇಖರ್ ಸರ್ ಅವರು ಸಂಗ್ರಹಿಸಿರೋ ಅರ್ಜುನ ಜೋಗಿ ಪುಸ್ತಕ ನನಗೆ ಸಿಕ್ತು. ಅದನ್ನು ನೋಡಿದ ಮೇಲೆ ಆ ಹಾಡನ್ನೇ ಇಲ್ಲಿ ಹಾಡಬೇಕು ಅಂತ ಅನಿಸಿ ಇಲ್ಲಿ ಹಾಡಿದ್ದೀನಿ.
0: ಅರ್ಜುನ ಜೋಗಿ ಹಾಡು ಬಹಳ ಸ್ವಾರಸ್ಯಕರವಾಗಿರುವಂಥದ್ದು. ಅರ್ಜುನ ಮತ್ತು ದ್ರೌಪದಿ ಪಗಡೆಯನ್ನು ಆಡುವ ಸಂದರ್ಭದಲ್ಲಿ ಅವರು ಪಂಥವನ್ನು ಕಟ್ಕೊಳ್ತಾರೆ, ಪಣವನ್ನು ಕಟ್ಕೊಳ್ತಾರೆ, ಅದೇ ಬೆಟ್ಟಿಂಗ್ ಅಂತ ನಾವೇನು ಹೇಳ್ತೇವೆ, ಅದನ್ನು ಕಟ್ಕೊಳ್ತಾರೆ. ಏನಾದರೂ ನಾನು ಸೋತ್ರೆ ಒಂದು ಮನೆಯ ದಾಸಿಯಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅಂಥೇಳಿ ದ್ರೌಪದಿ ಹೇಳ್ತಾಳೆ. ನೀವೇನಾದರೂ ಸೋತ್ರೆ ನೀವು ಜೋಗಿ ವೇಷವನ್ನು ಧರಿಸ್ಕೊಂಡು ಊರೂರು ಸುತ್ತಬೇಕು ಅಂಥೇಳಿ ದ್ರೌಪದಿ ಆ ಪಂಥವನ್ನು ಮಾಡ್ತಾಳೆ. ಆವಾಗ ಅರ್ಜುನ ಸೋಲ್ತಾನೆ ಪಗಡೆ ಆಟದಲ್ಲಿ. ಅವನು ಊರೂರು ಸುತ್ತೋದಕ್ಕೋಸ್ಕರ ಜೋಗಿ ವೇಷವನ್ನು ಹಾಕ್ಕೊಂಡು ಹೋಗ್ತಾನೆ. ಅಲ್ಲಿ ಅರ್ಜುನ ಯಾವ ಯಾವ ಊರಿಗೆ ಹೋಗ್ತಾನೋ ಅರ್ಜುನನ ರೂಪ ಲಾವಣ್ಯವನ್ನು ಕಂಡು, ಅವನ ಸೌಂದರ್ಯವನ್ನು ಕಂಡು ಎಲ್ಲರೂ ಕೂಡ ಮರುಳಾಗ್ತಾರೆ. ಅವನು ತಿಗಳರ ಕೇರಿಗೆ ಹೋದರೆ ತಿಗಳರ ಹೆಣ್ಮಕ್ಕಳು ಅರ್ಜುನನ್ನು ಆಹ್ವಾನಿಸ್ತಾರೆ, ಮತ್ತು ಮುಸ್ಲಿಮರ ಕೇರಿಗೂ ಕೂಡ ಅರ್ಜುನ ಹೋಗ್ತಾನೆ. ಅಲ್ಲೂ ಕೂಡ ಬಹಳ ಗೌರವಯುತವಾಗಿ ಅರ್ಜುನನನ್ನು ಕಾಣುವಂಥದ್ದು, ಎಲ್ಲ ಪ್ರಸಂಗಗಳು ಕೂಡ ಅರ್ಜುನ ಜೋಗಿ ಹಾಡಲ್ಲಿ ಬರುತ್ತೆ. ಬಹಳ ಸ್ವಾರಸ್ಯಕರವಾದಂತಹ ಮತ್ತು ಆಕರ್ಷಕವಾದಂಥ ವಿಚಾರಗಳನ್ನು ಒಳಗೊಂಡಿರುವಂತಹ ಒಂದು ಕಾವ್ಯ ಭಾಗ ಅದು. ಮತ್ತು ಇಡೀ ಆ ಅರ್ಜುನ ಜೋಗಿ ಹಾಡನ್ನು ಕೇಳುವ ಸಂದರ್ಭದಲ್ಲಿ ಅರ್ಜುನನ ಬಗೆಯಾಗಲಿ, ಅರ್ಜುನನನ್ನು ಬಯಸುವಂತಹ ಹೆಣ್ಣು ಮಕ್ಕಳ ಬಗೆಯಾಗಲಿ ಯಾವುದೇ ರೀತಿಯ ಕೆಟ್ಟ ಭಾವನೆ ನಮಗೆ ಮೂಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೌಹಾರ್ದಯುತವಾದಂತಹ ಒಂದು ಸದ್ಭಾವನೆಯನ್ನು ಪ್ರಚುರಪಡಿಸುವಂತಹ, ಪ್ರತಿಷ್ಠಾಪಿಸುವಂತಹ ನೆಲೆಯಲ್ಲಿ ಅದು ಸಾಗ್ತಾ ಹೋಗುತ್ತೆ. ಮತ್ತು ಅದು ನಾಥಪಂಥದ ಹಿನ್ನೆಲೆಯಿಂದ ಕಾವ್ಯ ಹುಟ್ಟಿರೋದ್ರಿಂದ ಅದು ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ, ನಮ್ಮ ಗರ್ವವನ್ನು ನಾವು ಕಳ್ಕೊಳ್ಬೇಕು ಅಂತಂದರೆ, ನಮ್ಮಲ್ಲಿರುವಂಥ ಅಹಮಿಕೆಯನ್ನು ನಾವು ನಾಶ ಮಾಡಿಕೊಳ್ಬೇಕು ಅಂತಂದರೆ ಜನರ ಮಧ್ಯ ಬಾಳಬೇಕು. ಎಲ್ಲಿ ಬಡತನದಿಂದ ಜನ ಇರ್ತಾರೋ, ಎಲ್ಲಿ ಬದುಕನ್ನು ಪ್ರೀತಿಸ್ತಾ ಇರ್ತಾರೋ, ಎಲ್ಲಿ ಒಬ್ಬರು ಪ್ರತಿಯೊಬ್ಬರನ್ನು ಗೌರವಿಸ್ತಾ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅನ್ನುವಂತಹ ಧೋರಣೆಯಿಂದ ಬದುಕ್ತಾ ಇರ್ತಾರೋ, ಅಂಥವರ ಜಾಗದಲ್ಲಿ ಇದ್ದಾಗ ಮಾತ್ರ ನಮ್ಮ ಅಹಮಿಕೆ ಕೊನೆಗೊಳ್ಳುತ್ತೆ ಅಂಥೇಳಿ. ಆದ್ದರಿಂದ ನಮ್ಮಲ್ಲಿ ಒಂದು ಉಂಚಾವೃತ್ತಿ ಅಂತ ಇದೆ ಪರಂಪರೆಯಲ್ಲಿ. ಉಂಚಾವೃತ್ತಿ ಅಂತಂದರೆ ಅದು ಚರಿಗೆಯನ್ನು ಎತ್ತುವಂಥದ್ದು, ಅಂದರೆ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ನಿಂತು ದೇಹಿ ಅಂತ ಕೇಳ್ಕೊಳ್ಳುವಂಥದ್ದು ಇದೆಯಲ್ಲ, ಆ ದೇಹಿ ಅಂತ ಕೇಳ್ಕೊಳ್ಳೋದ್ರ ಮೂಲಕ ತನ್ನಲ್ಲಿರುವಂತಹ ಅಹಮ್ಮನ್ನು ಕಳ್ಕೊಳ್ಳುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಒಂದು ಪ್ರಸಂಗವನ್ನು ನಾವು ನೋಡಬೇಕಾಗತ್ತೆ. ಅದೇ ರೀತಿ ಅರ್ಜುನನ ಸಂದರ್ಭದಲ್ಲೂ ಕೂಡ ನಮಗೆ ಇದು ಬಹಳ ಮುಖ್ಯ ಆಗುತ್ತೆ. ಅಂಥ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ.

0: ಶ್ರೀದೇವಿಯವರೇ, ತುಂಬ ಸಂತೋಷ. ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೊಂತಮ್ಮನ ಹಾಡು, ಅರ್ಜುನನ ಜೋಗಿ ಹಾಡು ಇದನ್ನೆಲ್ಲವನ್ನ ಹಾಡಿ ನಮ್ಮ ಕೇಳುಗರಿಗೆ ಒಂದಷ್ಟು ಗೀತೆಗಳನ್ನು ಮತ್ತು ತಮ್ಮ ಅನುಭವದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಈ ಒಂದು ಅವಕಾಶಕ್ಕಾಗಿ ಆಕಾಶವಾಣಿಗೆ ನನ್ನ ಧನ್ಯವಾದಗಳು. ನಿಮಗೂ ಕೂಡ ನನ್ನ ಧನ್ಯವಾದಗಳು ಸರ್.
2: ಜನಪದ ಗಾಯಕರ
3: ಪದ
2: ಪಾದ
3: ಪದ
2: ಪಾದ ಹಳ್ಳಿ ಹಾಡು ಕೇಳಿದಿರಿ.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
2: ನೆರವು
1: ಶ್ರೀದೇವಿ ನಚಿಕೇತ್.
4: ಸರಸ್ವತಿ ಸಣ್ಣಕುದಾಕಾರ ಚೆಲುವೇ ಕಲಕಾಂಟ ಮಡದೆಗೆ ರಾಜಮ್ಮ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
5: ಆಕಾಶವಾಣಿ ಮೈಸೂರು, ಸಮಯ 3:30.
6: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಉತ್ತಮ ನಾಗರಿಕ ಲಕ್ಷಣಗಳು ಈ ಕುರಿತು ಮಕ್ಕಳೊಂದಿಗೆ ಚರ್ಚೆ. ಭಾಗವಹಿಸುತ್ತಿದ್ದಾರೆ ಹರಿವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿರುವ ರೂಪಾ ಶ್ರೀನಿವಾಸ್ ಹಾಗೂ ವಿದ್ಯಾರ್ಥಿಗಳಾದ ಇಶಾನ್, ಅನುಷಾ ಭಟ್, ನಿತ್ಯಪ್ರಿಯ ಆರ್ ಹಾಗೂ ಆದಿತ್ಯ ಕಾರ್ತಿಕ್.
7: ತನ್ನ ಅಮೂಲ್ಯ ಸಮಯವನ್ನು ಬಿಡಿಸಿ ಇಲ್ಲಿ ಬಂದಿರುವ ತಮಗೆಲ್ಲರಿಗೂ ನನ್ನ ನಮಸ್ಕಾರ. ಉತ್ತಮ ನಾಗರಿಕನಾಗಬೇಕೆಂದರೆ ಮೊದಲ ಗುಣ ಏನೆಂದರೆ ಅದು ಸ್ವಚ್ಛತೆ. ಹಾಗಾದರೆ ನಾವೀಗ ಸ್ವಚ್ಛತೆ ಅಭಿಯಾನ ಆರಂಭಿಸೋಣ. ಓ ಆದಿತ್ಯ, ನೀನು ಬಂದಿದ್ಯಾ?
8: ನಮಸ್ತೆ ಇಶಾನ್.
7: ನಮಸ್ತೆ ನಮಸ್ತೆ ಆದಿತ್ಯ. ನಾನು ಒಬ್ಬನೇ ಬಂದಿರ್ತೀನಿ ಅನ್ಕೊಂಡೆ, ನೋಡಿದ್ರೆ ನೀನು ಬಂದಿದ್ಯಾ. ಹಾಗಾದ್ರೆ ಬೇರೆಯವರು ಬಂದಿರ್ಬೋದಲ್ವಾ? ಬಾ ಹುಡ್ಕದ
8: ನೋಡೋಣ ಬಾ.
7: ಓ ಹಾಯ್ ಅಕ್ಕ. ಹಾಯ್.
8: ಹಾಯ್ ಇಶಾನ್. ಹಾಯ್ ಆದಿತ್ಯ. ಈ ಕಾರ್ಯಕ್ರಮಕ್ಕೆ ನಾವೇ ಚಿಕ್ಕವ್ರು ಬಂದಿರೋದು ಅನ್ಕೊಂಡ್ರೆ ನಮ್ಕಿನ್ನ ಚಿಕ್ಕವ್ರು ಬಂದಿದ್ದೀರಲ್ವಾ? ಬೇಷ್ ಬೇಷ್.
7: ಅಲ್ಲಿ ನೋಡಿ, ಅಲ್ಲಿ
8: ಯಾರು?
7: ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಚೇರ್ ಹತ್ರ ಯಾರು ಕೂತಿದ್ದಾರೆ?
8: ಓ ನಮ್ ರೂಪಾ ಮ್ಯಾಮ್.
7: ಆ ಹೋಗಿ ಮಾತಾಡ್ಸದ ಮ್ಯಾಮ್ನ?
8: ಹಾ ಹಾ ಬನ್ನಿ ಹೋಗೋಣ.
9: ನಮಸ್ತೆ ಮ್ಯಾಮ್.
10: ಓ ಮಕ್ಕಳ ಎಲ್ಲರಿಗೂ ನಮಸ್ತೆ. ನಮಸ್ತೆ ಇಶಾನ್, ಆದಿತ್ಯ, ಅನುಷಾ, ನಿತ್ಯ. ಇಂಥ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡವ್ರು ಬರೋದೇ ಕಷ್ಟ. ಅಂಥದ್ರಲ್ಲಿ ನಿಮ್ಮಂಥ 13-14 ವರ್ಷದ ಮಕ್ಕಳು ಆಸಕ್ತಿ ತೋರಿಸಿ ಬಂದಿದ್ದೀರಲ್ಲ, ತುಂಬ ಸಂತೋಷ ಆಯಿತು.
7: ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಮತ್ತೆ ದೊಡ್ಡವರೆಲ್ಲ ಕೆಲಸ ಮಾಡುವಾಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ಸರಿನಾ? ಅದು ನಂಗೆ ಸರಿ ಅನಿಸ್ಲಿಲ್ಲ. ಅದಕ್ಕೆ ನಾವು ಚೂರು ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಅರ್ನಿಂಗ್ಸ್ ಅಂತೂ ಮಾಡೋಕ್ಕಾಗಲ್ಲ, ಅದಕ್ಕೆ ಲರ್ನಿಂಗ್ ಮಾಡೋಕ್ಕೆ ಬಂದಿದ್ದೀವಿ.
10: ಆಯಿತು, ಲರ್ನ್ ಮಾಡೋರಂತೆ ಬನ್ನಿ. ಈಗ ಅವರು ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ವಾ, ಸ್ವಚ್ಛತೆ ಅಂದರೆ ಏನು ಗೊತ್ತಾ ನಿಮಗೆ?
8: ಮ್ಯಾಮ್ ನನಗೆ ಗೊತ್ತು, ಕಸದ ಉತ್ಪತ್ತಿ ತಡೆಯೋದು.
10: ಸರೀಗೆ ಹೇಳಿದೆ ಆದಿತ್ಯ. ಹಾಗಾದರೆ ಆ ಕಸ ಉತ್ಪತ್ತಿ ತಡೆಯೋಕೆ ನಾವೇನು ಮಾಡಬಹುದು?
8: ಹಾಂ ನಂಗೊತ್ತು. ಈಗ ನಮ್ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಲು ಹೇಗೆ ಕಸವನ್ನು ಕಸದ ಬುಟ್ಟಿಗೆ ಹಾಕಿ ಮತ್ತು ಮುನಿಸಿಪಾಲ್ಟಿ ವೆಹಿಕಲ್ ಕೊಡುವಾಗ ಹೇಗೆ ಹಸಿ ಮತ್ತು ಒಣಕಸವಾಗಿ ಬೇರ್ಪಡಿಸ್ತೀವೋ ಅದೇ ಥರ ಪಾರ್ಕನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಕಸವನ್ನು ಎಲ್ಲ ಕಡೆಯೂ ಎಸೋ ಬದಲು ಕಸದ ಬುಟ್ಟಿ ಇದೆಯಲ್ಲ ಅದಕ್ಕೆ ಎಸೆದ್ರೆ ಆಯಿತು.
7: ಹಾಗೆ ಎಲ್ಲ ಕಡೆ ಕಸದ ಬುಟ್ಟಿಯೂ ಸಿಕ್ಕಲಿಲ್ಲ ಅಂದರೆ ಅದನ್ನು ತನ್ನ ಜೋಬಲ್ಲೋ ಬ್ಯಾಗಲ್ಲೋ ಅಥವಾ ಪರ್ಸಲ್ಲಿ ಇಟ್ಕೊಂಡು ಹೋಗೋ ದಾರಿಯಲ್ಲಿ ಸಿಕ್ಕಿದ್ರೆ ಕಸದ ಬುಟ್ಟಿ ಅಲ್ಲಿ ಹಾಕ್ಬೋದು. ಅಲ್ಲೂ ಇಲ್ಲ ಅಂದರೆ ಮನೆಯಲ್ಲಂತೂ ಕಸದ ಬುಟ್ಟಿ ಇದ್ದೇ ಇರುತ್ತೆ, ಅಲ್ಲಿ ಹಾಕ್ಬೋದು.
8: ಹೌದು, ಈ ಕ್ಷಯವಾಗದ ಪ್ಲಾಸ್ಟಿಕ್ನ ಒಂದು ಸಣ್ಣ ತುಂಡು ಕೂಡ ನಮ್ಮ ಭೂಮಿ ಮೇಲೆ ಬಿದ್ದರೆ ಎಷ್ಟು ಹಾನಿ ಉಂಟು ಮಾಡುತ್ತೆ ಗೊತ್ತಾ? ಒಂದು ದೊಡ್ಡ ಪರಿಣಾಮವನ್ನೇ ಬೀರ್ಬೋದು. ಹಾಗಾಗಿ ನಾವು ಪ್ಲಾಸ್ಟಿಕ್ ಬಳಕೆನ ಅತೀ ಕಡಿಮೆ ಮಾಡಬೇಕು.
7: ಆಯ್ತಕ್ಕ, ಅದು ಸರಿ. ಕ್ಷಯವಾಗದ ಪ್ಲಾಸ್ಟಿಕ್ ಅಂದ್ರೇನು?
8: ಕ್ಷಯವಾಗದ ಅಂದರೆ ನಾನ್ ಬಯೋಡಿಗ್ರೇಡಬಲ್.
11: ಪ್ಲಾಸ್ಟಿಕ್ ಚೀಲಗಳನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡಿ ಕಾಗದ ಅಥವಾ ಜೂಟ್ ಚೀಲಗಳನ್ನು ಉಪಯೋಗಿಸಬೇಕು.
10: ತುಂಬ ಚೆನ್ನಾಗಿ ಹೇಳಿದ್ರಿ ಮಕ್ಕಳ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಅಲ್ಲೊಂದು ಪುಟ್ಟ ಹುಡುಗಿ ಐಸ್ ಕ್ರೀಮ್ ತಿಂದು ಕವರ್ನ ಎಸೆಯೋದಕ್ಕೆ ಕಸದ ಬುಟ್ಟಿ ಹುಡುಕ್ತಾ ಇದ್ದಾಳೆ. ಇದರಿಂದ ಏನು ಗೊತ್ತಾಗತ್ತೆ, ಅವರ ಪೋಷಕರು ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಅಂತ.
7: ಮ್ಯಾಮ್, ನಾನು ಕೇಳಿದ್ದೀನಿ ಎಲ್ಲ ಕಡೆ ದೊಡ್ಡವರು ಎಲ್ಲ ಸಂಸ್ಕಾರ ಸಂಸ್ಕಾರ ಸಂಸ್ಕಾರ ಅಂತ ಹೇಳ್ತಿರ್ತಾರೆ, ಆದರೆ ನಂಗೆ ಸಂಸ್ಕಾರ ಅಂದ್ರೆ ಏನಂತನೇ ಗೊತ್ತಿಲ್ಲ.
10: ಸಂಸ್ಕಾರ ಅಂದರೆ ನಡವಳಿಕೆ, ನಾವು ಹೇಗೆ ನಡ್ಕೊಳ್ತೀವಿ, ಹೇಗೆ ಮಾತಾಡ್ತೀವಿ ಅಂತ. ಇದನ್ನು ನಾವು ನಮ್ಮ ಮನೆಯಲ್ಲೇ ಮೊದಲು ಕಲಿತೀವಿ.
8: ಹಾಂ, ನಾನು ಇದ್ರ ಬಗ್ಗೆ ಒಂದು ಗಾದೆ ಕೇಳಿದ್ದೆ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ.
7: ಹೌದು, ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹೇಗೆ ನಡ್ಕೋತಾರೋ ಹಾಗೆ ಮಕ್ಕಳು ಕಲ್ತ್ಬಿಟ್ಟು ದೊಡ್ಡವರಾದ್ಮೇಲೆ ಅವರು ಹಾಗೆ ವರ್ತಿಸುತ್ತಾರೆ.
11: ನಾವು ಸಂಸ್ಕಾರ ಬರೀ ಶಾಲೆಯಲ್ಲಿ ಕಲಿಬಹುದಾ?
10: ಹೌದು, ನಾವು ಸಂಸ್ಕಾರನ ಶಿಸ್ತಿನ ರೂಪದಲ್ಲಿ ಕಲಿತೀವಿ ಶಾಲೆಯಲ್ಲಿ. ಶಿಸ್ತು ನಮ್ಮ ಜೀವನದ ಅಡಿಪಾಯ. ಶಾಲೆಯಲ್ಲಿ ಶಿಸ್ತಿನಿಂದ ನಡೆದುಕೊಂಡ್ರೆ ವಿದ್ಯಾಭ್ಯಾಸದಲ್ಲೂ ಹಾಗೂ ವ್ಯಕ್ತಿತ್ವದಲ್ಲೂ ಉತ್ತಮ ಬೆಳವಣಿಗೆ ಕಾಣಬಹುದು. ಈಗ ಶಿಸ್ತು ಎಷ್ಟು ಮುಖ್ಯ ಅನ್ನೋದಕ್ಕೆ, ಮೊನ್ನೆ ಒಂದು ಹುಡುಗಿ ತನ್ನ ಶಿಕ್ಷಕಿ ಜೊತೆ ಮಾತಾಡಬೇಕಾದ್ರೆ ಸೊಂಟದ ಮೇಲೆ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ಲು.
7: ಮ್ಯಾಮ್, ಮತ್ತೆ ಶಿಸ್ತಾಗಿದ್ದರೆ ನಾವು ಉತ್ತಮ ನಾಗರಿಕ ಆಗ್ಬೋದಾ?
10: ಖಂಡಿತ ಇಶಾನ್, ಶಿಸ್ತು ಅನ್ನೋದು ಒಂದು ಬಾಡಿ ಲ್ಯಾಂಗ್ವೇಜ್, ಅದು ಬಹಳ ಮುಖ್ಯ. ಅದು
7: ಹೌದು, ಈ ಶಿಸ್ತಿಲ್ಲದೆ ಜೀವನ ಏನು ಚೆನ್ನಾಗಿರುತ್ತೆ ಹೇಳಿ. ನಾವು ಮನೆಯಲ್ಲಿ ಒಂದಿನ ಬೇಗ ಎದ್ರೆ ಸಾಕು ಬೆಳಗ್ಗೆ, ನಮ್ಮ ಇಡೀ ದಿನ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಲ್ವಾ? ನಮ್ಮ ಕೆಲಸಗಳೆಲ್ಲ ಬೇಗ ಬೇಗ ಮುಗ್ದು ಹೋಗುತ್ತೆ, ಶಾಲೆಗೆ ಕೂಡ ಸಮಯಕ್ಕೆ ಸರಿಯಾಗಿ ಬರ್ಬೋದು. ನನ್ನ ಮನೆಯಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹ್ಯಾಪಿ ಹೆಲ್ತಿ ಆ್ಯಂಡ್ ವೈಸ್.
10: ಅನುಷಾ, ನೀನು ಹೇಳಿದ ಕೇಳಿದ್ಮೇಲೆ ನಂಗೊಂದು ಕೋಟ್ ನೆನಪಾಯ್ತು ನೋಡು, ಸ್ಮಾಲ್ ಹ್ಯಾಬಿಟ್ಸ್ ಮೇಕ್ ಬಿಗ್ ಇಂಪ್ಯಾಕ್ಟ್.
11: ಉದಾಹರಣೆಗೆ, ನಾವು ಬೆಳಗ್ಗೆ ಎದ್ದು ಓದಿದ್ರೆ ಸಂಜೆ ಶಾಲೆಯಿಂದ ಬಂದಮೇಲೆ ಆಟ ಆಡಬಹುದು.
10: ನೀವೆಲ್ಲ ಪಾಲ್ಗೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಇದೇ ಉತ್ತಮ ನಾಗರಿಕನ ಗುಣಲಕ್ಷಣಗಳು. ಈಗ ನೀವು ದೇಶಪ್ರೇಮದ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ?
8: ನಮ್ಮ ಶಾಲೆಗಳಲ್ಲಿ ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಿದಾಗ ವಿದ್ಯಾರ್ಥಿಗಳಾದ ನಾವು ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡಬೇಕು. ಅದರ ಜೊತೆಗೆ ದೇಶಭಕ್ತಿಯಿಂದ ಪಾಲ್ಗೊಂಡು ದೇಶಕ್ಕಾಗಿ ದುಡಿದವರನ್ನು ಸ್ಮರಿಸಿಕೊಂಡು ಭಾರತೀಯರಾಗಿ ಜನಿಸಿದ್ದಕ್ಕೆ ಹೆಮ್ಮೆ ಪಡುತ್ತಾ ದೇಶ ಪ್ರೇಮವನ್ನು ಹೆಚ್ಚಿಸಬೇಕು. ಇದು ನಮ್ಮ ಟೀಚರು ನಮ್ಮ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು.
7: ಅಕ್ಕ, ನೀವು ಸ್ವಾತಂತ್ರ್ಯ ದಿನಾಚರಣೆ ಅಂದಾಗ ನನಗೆ ಗಾಂಧೀಜಿಯವರು ನೆನಪಾದ್ರು. ಯಾಕಂದ್ರೆ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತುಂಬಾ ಹೋರಾಡಿದ್ದಾರೆ. ಮತ್ತೆ ಗಾಂಧೀಜಿಯವರು ವಿದೇಶದ ವಸ್ತುಗಳು ಪದಾರ್ಥಗಳನ್ನು ಉಪಯೋಗಿಸದೆ ಖರೀದಿಸದೆ ನಮ್ಮ ದೇಶದಲ್ಲೇ ಮಾಡಿ ಅದನ್ನು ಉಪಯೋಗಿಸಿದರು. ಅದು ಹೇಗಂದರೆ, ಗಾಂಧೀಜಿಯವರು ತನ್ನ ಬಟ್ಟೆಯನ್ನು ತನ್ನ ಚರಕದಿಂದಲೇ ನೇಯ್ದು ಹಾಕುತ್ತಿದ್ದರು. ಮ್ಯಾಮ್, ಮತ್ತೆ ನಾನು ನೋಡಿದ್ದೀನಿ ಈಗಿನ ಜನ್ರೇಷನ್ ಅಂತಾರಲ್ಲ, ಅವರು ನಮ್ಮ ನಾಡಗೀತೆ ಆಗಲಿ ವಂದೇ ಮಾತರ ಆಗಲಿ ಅದಕ್ಕೆ ನಾವು ಎಷ್ಟು ಶಿಸ್ತಾಗಿರಬೇಕು. ಸುಮಾರು ಜನ ಕುತ್ಕೊಂಡು ಅದನ್ನು ಕೇಳಿಸ್ಕೋತಾರೆ ಹೇಳ್ತಾರೆ, ಅದೆಲ್ಲ ಸರಿನಾ ಮ್ಯಾಮ್?
10: ಅದಕ್ಕೆ ತುಂಬ ಮರ್ಯಾದೆ ಕೊಡಬೇಕು, ಅದು ನಮ್ಮ ರಾಷ್ಟ್ರಗೀತೆ ಅಲ್ವಾ? ಅಷ್ಟೇ ಅಲ್ಲ, ಗಾಂಧೀಜಿಯವರು ಗುಡಿ ಕೈಗಾರಿಕೆಗೆ ಬಹಳ ಪ್ರೋತ್ಸಾಹ ನೀಡುತ್ತಿದ್ದರು.
7: ಮ್ಯಾಮ್, ಗುಡಿ ಕೈಗಾರಿಕೆ ಅಂದ್ರೇನು?
10: ಗುಡಿ ಕೈಗಾರಿಕೆ ಅಥವಾ ಕಾಟೇಜ್ ಇಂಡಸ್ಟ್ರಿ ಅಂದರೆ ಮನೆ ಮಟ್ಟದಲ್ಲಿ ಅಥವಾ ಸಣ್ಣ ಪ್ರಮಾಣದಲ್ಲಿ ನಡೆಸೋ ಬಿಸ್ನೆಸ್. ಇದರಲ್ಲಿ ಹೇಗೆ ಅಂದರೆ, ಕುಟುಂಬದ ಸದಸ್ಯರೇ ಮುಖ್ಯವಾಗಿ ಕೆಲಸ ಮಾಡ್ತಾರೆ. ಇದಕ್ಕೆ ಕಡಿಮೆ ಬಂಡವಾಳ ಮತ್ತು ಸರಳ ಉಪಕರಣಗಳ ಬಳಕೆ ಮಾಡ್ತಾರೆ. ಈಗ ಉದಾಹರಣೆ ಅಂದರೆ, ನಮ್ಮನೆ ರಸ್ತೆ ಕೊನೆಯಲ್ಲಿ ಒಬ್ಬರು ನಾಗರತ್ನಮ್ಮ ಅಂತ ಇದ್ದಾರೆ. ಅವರು ಉಪ್ಪಿನಕಾಯಿ ಚಟ್ನಿ ಪುಡಿ ಇದೆಲ್ಲ ಮನೆಯಲ್ಲೇ ಮಾಡ್ತಾರೆ. ಅದು ತುಂಬ ಹೈಜಿನಿಕ್ ಆಗೂ ಇರುತ್ತೆ. ಅದರಿಂದ ನಾವು ಹೋಗಿ ಕವರ್ಗಳು ಅದೆಲ್ಲ ತಗೊಳ್ಳೋ ಬದಲು ಮನೆಯಿಂದನೇ ಡಬ್ಬಿ ತೊಗೊಂಡು ಹೋದರೆ ಅವ್ರು ಅದಕ್ಕೆ ಹಾಕೊಡ್ತಾರೆ. ಅದಲ್ಲದೆ ಅವ್ರಿಗೆ ಒಂದು ಉದ್ಯೋಗ ಕೊಟ್ಟಂಗೂ ಆಯ್ತಲ್ವಾ ನಾವು?
11: ನಮ್ಮ ದೇಶದ ಅಭಿವೃದ್ಧಿಗೆ ವಿದೇಶಿ ವಸ್ತು ಉಪಯೋಗಿಸುವುದನ್ನು ಕಡಿಮೆ ಮಾಡಿ ಸ್ವದೇಶಿ ವಸ್ತು ಉಪಯೋಗಿಸಬೇಕು. ಅದೇ ವೋಕಲ್ ಫಾರ್ ಲೋಕಲ್.
10: ಹೌದು ಆದಿತ್ಯ, ಈಗ ನಾವು ಒಂದು ಶರ್ಟ್ ಕೊಂಡ್ಕೋಬೇಕು ಅಂತ ಏನಾರ ಹೋಗ್ತೀವಿ ಅನ್ಕೊಳ್ಳಿ, ದೊಡ್ಡ ದೊಡ್ಡ ಅಂಗಡಿಗಳಿಗೆ, ಅಲ್ಲಿ ನಮಗೆ ಬೇಕಾಗಿರೋದು ಬರೀ ಶರ್ಟು, ಆದರೆ ಶರ್ಟ್ ಜೊತೆಗೆ ಒಂದು ನಾಲ್ಕು ಗುಂಡ್ಪಿನ್ನು, ಒಂದು ನಾಲ್ಕು ಪ್ಲಾಸ್ಟಿಕ್ ಕ್ಲಿಪ್ಗಳು, ಆಮೇಲೆ ಪ್ಲಾಸ್ಟಿಕ್ ಕಾಲರು, ಥರ್ಮೋಕೋಲು ಅಂತ ಇದಿಷ್ಟಲ್ಲದೆ ಇದನ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ಒಂದು ದೊಡ್ಡ ಡಬ್ಬ. ನಾವು ಮನೆಗೆ ತೊಗೊಂಬಂದಾಗ ನಮ್ಗೆ ಹಾಕ್ಕೊಳ್ಳೋದು ಬರೀ ಶರ್ಟು, ಆದರೆ ಅದ್ರ ಜೊತೆಗೆ ಒಂದಿಷ್ಟು ಕಸನೂ ತೊಗೊಂಡು ಬರ್ತೀವಿ. ಅದ್ರ ಬದಲು ನಾವು ಖಾದಿ ಅಂಗಡಿಗೆ ಹೋದರೆ ನಮ್ಗೆ ಯಾವ್ದು ಬೇಕೋ ಶರ್ಟ್ ಅಂತ ತೊಗೊಂಡು ಬಂದರೆ ಮನೆಗೆ ಬರೀ ಶರ್ಟ್ ಒಂದೇ ಬಂದಿರತ್ತೆ, ಕಸ ಬರೋದಿಲ್ಲ.
8: ಹಾಗೆ ಹಣದ ಹರಿವು ಕೂಡ ನಮ್ಮ ದೇಶದಲ್ಲೇ ನಡೆದಂಗಿರುತ್ತಲ್ವಾ?
10: ಹೌದು, ನಿಜ ನಿತ್ಯ.
11: ಮ್ಯಾಮ್, ಇವತ್ತು ಇಶಾನ್ ಹುಟ್ಟಿದಬ್ಬ.
10: ಬನ್ನಿ, ಎಲ್ಲರೂ ಅವನಿಗೆ ವಿಶ್ ಮಾಡೋಣ.

0: ತುಂಬಾ ತುಂಬಾ ಧನ್ಯವಾದಗಳು ಮ್ಯಾಮ್, ನೀವು ಇದು ಹೇಳಿದ್ರಿಂದ ನಂಗೆ ತುಂಬಾ ಖುಷಿ ಆಯಿತು.
1: ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ನಾನು ನಿನಗೆ ಅಂತ ಒಂದು ಸ್ಪೆಷಲ್ ಕೇಕ್ ತಗೊಂಡ್ಬಂದಿದ್ದೀನಿ ಇಶಾನ್, ತಗೋ.
0: ವಾವ್ ಮ್ಯಾಮ್, ಈ ಫುಲ್ ಕೇಕು ಹಣ್ಣುಗಳಿಂದಾನೆ ಮಾಡಿರೋದಾ?
1: ಹೌದು, ಬರೀ ಹಣ್ಣಿಂದಾನೇ ಮಾಡಿರೋದು.
0: ಮ್ಯಾಮ್ ನೀವು ಹಾಡಿದ್ದು, ನೀವು ಈ ಕೇಕ್ ಕೊಟ್ಟಿದ್ದು, ನೀವೆಲ್ಲ ನನ್ನ ಗೆಳೆಯರೆಲ್ಲ ಹಾಡಿದ್ ನೋಡಿ ನನಗೆ ಖುಷಿ ಮಾತ್ರ ಅಲ್ಲ, ನನಗೆ ಹೆಮ್ಮೆನೂ ಅನಿಸ್ತಿದೆ. ನೀವೆಲ್ಲ ಹಾಡಿದ ಹಾಡು ಸಂಸ್ಕೃತದಲ್ಲಿ, ಆ ಹಾಡು ಕೇಳ್ತಿದ್ರೇನೆ ನಮ್ಮ ಮನಸ್ಸು ಶಾಂತವಾಗುತ್ತೆ. ಮತ್ತೆ ನೀವು ಅದು ಹಾಡೋದ್ರಿಂದ ನಮ್ಮ ಭಾರತದ ಸಂಸ್ಕೃತಿಯನ್ನು ಕಾಪಾಡಿದ್ದೀರಾ, ಅದರಿಂದ ನಂಗೆ ತುಂಬ ಹೆಮ್ಮೆ ಅನಿಸ್ತಿದೆ ಮ್ಯಾಮ್.
1: ಆಯಿತು ಈಶಾನ್, ಈಗ ಮತ್ತೆ ನೀನು ನಾಳೆ ಶಾಲೆಗೆ ಚಾಕ್ಲೇಟ್ ಬೇರೆ ತರಬೇಕು ಅಂತ ಏನಾರು ಅಂದ್ಕೊಂಡಿದ್ಯಾ?
0: ಅಯ್ಯೋ ಮ್ಯಾಮ್, ಹೌದು ಮ್ಯಾಮ್.
1: ಆದರೆ ಇವಾಗ ಹೊಸ ನಿಯಮ ಬಂದಿದೆ, ಚಾಕ್ಲೇಟ್ ಕೊಡಬಾರ್ದು ಅಂತ. ಯಾಕೆ ಗೊತ್ತಾ ಯಾರಿಗಾದ್ರೂ?
0: ಮ್ಯಾಮ್
2: ಯಾಕೆ ಮ್ಯಾಮ್?
0: ಹಾಂ ಮ್ಯಾಮ್, ಮಕ್ಕಳು ಚಾಕ್ಲೇಟ್ ತಿನ್ನೋದ್ರಿಂದ ಅವರು ಹಲ್ಲಿಗೆ ಏನಾದ್ರು ತೊಂದರೆ ಆಗಬಹುದಾ?
1: ಹೌದು, ಅದು ಹೌದು, ಅದಲ್ಲದೆ ಬೇರೇನೂ ಇದೆ.
3: ಹಾ ಮ್ಯಾಮ್, ಇದು ಪ್ಲಾಸ್ಟಿಕ್ ಸುಲಭವಾಗಿ ಕರಗೋದಿಲ್ಲ ಅಲ್ಲ, ಅದು 3 ವರ್ಷಗಳ ಕಾಲ ಪರಿಸರದಲ್ಲಿದ್ದರೂ ಅದು ಉಳಿದು ನಮ್ಮ ಮಣ್ಣು ನೀರನ್ನೆಲ್ಲ ಕಲುಷಿತ ಮಾಡುತ್ತೆ, ಅದಕ್ಕಲ್ವಾ?
1: ಹೌದು ಅನುಷಾ,
3: ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಅಸ್ವಸ್ಥರಾಗಬಹುದು ಅಥವಾ ಸಾಯಬಹುದು.
4: ಪ್ಲಾಸ್ಟಿಕ್ ಸುಟ್ಟಾಗ ವಿಷಕಾರಿ ಅನಿಲಗಳು ಹೊರಬಂದು ವಾಯು

0: ಮಾಲಿನ್ಯ ಉಂಟಾಗುತ್ತದೆ.
1: ಅಚ್ಚರಿ ಮ್ಯಾಮ್, ನೀವೆಲ್ಲ ಆಯ್ತು ಚಾಕ್ಲೇಟ್ ತರಬಾರ್ದು ಅಂತ ಹೇಳಿದ್ರೆ ನಾಳೆ ನಾನು ಏನ್ ತರಲಿ?
2: ರವೆ ಉಂಡೆ ಇದೆ, ಕರ್ಜಿಕಾಯಿ, ಹಾಲ್ಬಾಯಿ, 7 ಕಪ್ಸ್, ಮೈಸೂರು ಪಾಕು, ಪೇಡ, ಕರದಂಟು, ಕೊಬ್ಬರಿ ಮಿಠಾಯಿ, ಸಾಕಾ ಅಥವಾ ಇನ್ನೂ ಒಂದಷ್ಟು?
1: ಬೇಡ ಬೇಡ ಮ್ಯಾಮ್, ಇಷ್ಟೊಂದೆಲ್ಲ ಇದೆ ಅಂತ ನಂಗೆ ಗೊತ್ತಿದ್ರೆ ನಾನು ಮುಂಚೆನೆ ಅದನ್ನೆಲ್ಲ ಅಮ್ಮನ ಕೈಲಿ ಮಾಡಿಸ್ಕೊಂಡು ತರ್ತಿದ್ದೆ. ಈ ಚಾಕ್ಲೇಟ್ ಅದ್ರ ಮುಂದೆ ಯಾವ ಲೆಕ್ಕ?
2: ಹೌದು, ಈಗಲೂ ಅಮ್ಮನ ಹತ್ರ ಮಾಡಿಸ್ಕೊಂಡು ನಾಳೆ ತಗೊಂಡು ಬಂದು ನಿನ್ನ ಫ್ರೆಂಡ್ಸ್ಗೆಲ್ಲ ಕೊಡು.
1: ಆಯ್ತು ಮ್ಯಾಮ್.
2: ಆಯ್ತು ಬನ್ನಿ, ಇವಾಗ ಎಲ್ಲರೂ ಸೇರಿ ಒಂದು ಸೆಲ್ಫಿ ತಗೊಳ್ಳೋಣ.
1: ಮ್ಯಾಮ್ ಅಲ್ಲಿ ನೋಡಿ ಹೆಂಗ್ ಜೋರಾಗಿ ಸ್ಪೀಕರ್ ಅಲ್ಲಿ ಹಾಕೊಂಡು ಫೋನ್ ಅಲ್ಲಿ ಮಾತಾಡ್ತಿದಾರೆ, ನಮ್ಗೆಲ್ಲ ಡಿಸ್ಟರ್ಬ್ ಆಗತ್ತೆ ಅಂತ ಅವ್ರಿಗೆ ಅನ್ಸದು ಇಲ್ವಾ?
0: ಹೌದು, ಸುಮಾರು ಜನರಿಗೆ ಸಾರ್ವಜನಿಕ ಸ್ಥಳದಲ್ಲಿ ಹೇಗ್ ವರ್ತಿಸೋದಂತ ಗೊತ್ತೇ ಇಲ್ಲ.
3: ಒಳ್ಳೆಯ ನಾಗರಿಕರಿಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೇಗೆ ನಡ್ಕೋಬೇಕು ಎಂಬ ತಿಳುವಳಿಕೆ ಇರುತ್ತದೆ. ಇಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಇತರರಿಗೆ ತೊಂದರೆಯಾಗದಂತೆ ನಡ್ಕೊಳ್ಬೇಕು. ಉದಾಹರಣೆಗೆ, ಹಾ ಇಲ್ಲೇ ನೋಡಿದ್ರಲ್ಲ, ಈ ಥರ ಜೋರಾಗಿ ಮಾತಾಡೋದು ಅಥವಾ ಫೋನಲ್ಲಿ ಯಾವುದಾದ್ರೂ ವಿಡಿಯೋ ನೋಡುವಾಗ ತುಂಬ ವಾಲ್ಯೂಮ್ ಇಟ್ಕೊಳ್ಳೋದು ಈ ಥರ ಹೇಳ್ತಾ ಇದ್ರೆ ಈ ಲಿಸ್ಟು ಹೋಗ್ತಾನೇ ಇರುತ್ತೆ.
4: ಹೌದು, ನನ್ನ ಪಕ್ಕದ ಮನೆಯವರಂತೂ ಯಾವಾಗ ನೋಡಿದ್ರು ಟಿವಿ ವಾಲ್ಯೂಮ್ ಎಷ್ಟು ಜೋರಾಗಿ ಹಾಕೊಂಡು ಕೂತಿರ್ತಾರೆ ಗೊತ್ತಾ? ನನಗೆ ಓದಕ್ಕೆ ಆಗಲ್ಲ, ನಮ್ಮ ಮನೆಯವ್ರಿಗೂ ಅಷ್ಟೇ, ಎಲ್ರಿಗೂ ಅಷ್ಟು ತೊಂದರೆ ಆಗ್ತಿರುತ್ತೆ ಗೊತ್ತಾ? ನನ್ನ ಮನೇಲಿ ಟಿವಿ ಹಾಕೋ ಅಗತ್ಯನೇ ಇಲ್ಲ, ಅವ್ರ ಮನೆ ಟಿವಿ ವಾಲ್ಯೂಮು ನಮ್ಮ ಮನೆಗೂ ಸಾಕಾಗುತ್ತೆ.
1: ಮ್ಯಾಮ್ ಮತ್ತೆ ಅಪ್ಪನ ಜೊತೆ ನಾವು ಟ್ರಾಫಿಕಲ್ಲಿ ಹೋಗುವಾಗ ಬೇರೆಯವರೆಲ್ಲ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ನಮ್ಮನ್ನ ಓವರ್ಟೇಕ್ ಮಾಡೋದು, ಗಾಡಿಗಳ ಮಧ್ಯ ಗಾಡಿನ ನುಗ್ಸೋದೆಲ್ಲ ಮಾಡ್ತಾರೆ.
4: ಹೌದು, ಟ್ರಾಫಿಕ್ ರೂಲ್ಸ್ನ ಎಲ್ಲರೂ ಫಾಲೋ ಮಾಡಬೇಕಲ್ವಾ ಮ್ಯಾಮ್? ಕರೆಕ್ಟಾಗಿ ರೆಡ್ ಇದ್ದಾಗ ನಿಲ್ಲಿಸೋದು, ಆಮೇಲೆ ಗ್ರೀನ್ ಸಿಗ್ನಲ್ ಇರುವಾಗ ಮಾತ್ರ ಮೂವ್ ಮಾಡಬೇಕಲ್ವಾ?
2: ಆಮೇಲೆ ಜೀಬ್ರಾ ಕ್ರಾಸಿಂಗ್ನಲ್ಲೇ ಕ್ರಾಸ್ ಮಾಡಬೇಕು ರೋಡ್ನ,
0: ಆಮೇಲೆ ಹೆಲ್ಮೆಟ್ ಹಾಕಬೇಕು, ಟ್ರಾಫಿಕ್ ಸಿಗ್ನಲ್ ಬಂದಾಗ ನಿಲ್ಲಬೇಕು.
1: ಇದೆಲ್ಲ ಮಾಡಿದಾಗ ನಾವು ಉತ್ತಮ ನಾಗರಿಕ ಆಗ್ಬೋದಾ ಮ್ಯಾಮ್?
2: ಖಂಡಿತ ಆಗ್ಬೋದು. ಈಗ ನಿಮ್ಗೆಲ್ಲ ಶಾಲೆ ಶುರುವಾಗಿದೆ ಅನ್ಸತ್ತಲ್ವಾ? ನೀವು ಮತ್ತೆ ರಜದಲ್ಲಿ ಏನೇನು ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಾ?
4: ಮ್ಯಾಮ್ ನಾನು ಮತ್ತೆ ಅನುಷಾ ಒಂದ್ ಬುಕ್ ಕ್ಲಬ್ಗೆ ಸೇರ್ಕೊಂಡಿದ್ವಿ.
2: ಹೌದಾ, ಹಂಗಾರೆ ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡ್ತೀರಾ?
4: ಹಾ ಮ್ಯಾಮ್, ಬುಕ್ ಕ್ಲಬ್ಬಲ್ಲಿ ಸೇರಿದವರಿಗೆಲ್ರಿಗೂ ಜ್ಞಾನ ಹೆಚ್ಚಿಸಿ ಆಮೇಲೆ ಪುಸ್ತಕವನ್ನು ಓದುವ ಹವ್ಯಾಸ ಇವಾಗ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ ಮ್ಯಾಮ್ ಮೊಬೈಲ್ ಎಲ್ಲ ಬಂದಮೇಲೆ, ಅದಕ್ಕೆ ಈ ಪುಸ್ತಕ ಓದುವ ಹವ್ಯಾಸ ಅಳವಡಿಸಿಕೊಳ್ಳೋದಕ್ಕಂತಲೇ ಈ ಬುಕ್ ಕ್ಲಬ್ನ ಅವ್ರು ಫಾರ್ಮ್ ಮಾಡಿದ್ದಾರೆ ಮ್ಯಾಮ್. ಇಲ್ಲಿ ಈ ಬುಕ್ ಕ್ಲಬ್ನಲ್ಲಿರುವ ಎಲ್ಲರೂ ಯಾವುದಾದ್ರೂ ಒಂದು ಬುಕ್ಕನ್ನು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಹಾಗಾಗಿ ನಾನು ಜಾಪನೀಸ್ ಅವರು ಬರೆದಿರುವ ಇಕಿಗೈ ಎಂಬ ಪುಸ್ತಕವನ್ನು ಆಯ್ಕೆ ಮಾಡಿದ್ದೆ. ಈ ಪುಸ್ತಕ ಎಲ್ಲ ಓದುಗರಿಗೆ ಹೇಗೆ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು ಎಂಬುದರ ಬಗ್ಗೆ ತಿಳಿಸುತ್ತದೆ.
3: ಹೌದು ಮ್ಯಾಮ್, ನಾನು ನಮಗೆಲ್ಲರಿಗೂ ಗೊತ್ತಿರುವ APJ ಅಬ್ದುಲ್ ಕಲಾಂರವರ ವಿಂಗ್ಸ್ ಆಫ್ ಫೈರ್ ಪುಸ್ತಕ ಓದಿದೆ. ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ? ಎಲ್ಲರೂ ಖಂಡಿತವಾಗಿಯೂ ಆ ಪುಸ್ತಕವನ್ನು ಓದಲೇಬೇಕು.
2: ನೋಡಿದ್ರ ನೀವು ಪುಸ್ತಕ ಅಂದಾಗ ನೀವಿಬ್ಬರು ಒಂದೊಂದು ಪುಸ್ತಕ ಓದಿದ್ರಿ, ಆದರೆ ನಮ್ಮ ಎಲ್ಲರಿಗೂ ಅದ್ರ ಬಗ್ಗೆ 2 ಪುಸ್ತಕ ಓದಷ್ಟು ಜ್ಞಾನ ಬಂತು. ಹಾಗಾಗಿ ಪುಸ್ತಕ ಓದೋದು ಬಹಳ ಮುಖ್ಯ, ಅದರಿಂದ ನಮ್ಮ ಜ್ಞಾನ ವೃದ್ಧಿಸುತ್ತೆ.
0: ಹೌದು ಮ್ಯಾಮ್. ಮ್ಯಾಮ್ ನಾನು ಯೋಗ ಕಲ್ತ್ಕೊಂಡೆ. ಬೆಳಗ್ಗೆ 5:30 ಎದ್ದು ಪ್ರಾಣಾಯಾಮ ಮಾಡಿ ಯೋಗಾಸನಗಳನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡೋದನ್ನು ಕಲ್ತ್ಕೊಂಡೆ.
2: ನಿಜ, ನಾವು ಎಲ್ಲರೂ ಯೋಗನ ಮಾಡೋದು ತುಂಬ ಒಳ್ಳೆಯದು, ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದದು.
1: ಮ್ಯಾಮ್ ಮತ್ತೆ ನಾನೇನು ಅಭ್ಯಾಸ ಮಾಡಿಕೊಂಡೆ ಅಂದರೆ, ನಾನು ದಿನಾ ಬೆಳಗ್ಗೆ ಎದ್ದು ಸೈಕಲ್ ಹೊಡಿತಿದ್ದೆ. ಅದು ಬರೀ ಸುತ್ತಮುತ್ತ ಅಲ್ಲ, ವಾರಕ್ಕೆ 2-3 ಸಲ ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ದೀನಿ ನಾನು. ನನಗೆ ಇವಾಗ ರಜಕ್ಕೆ ಮುಂಚೆ ನಾನು ಅಷ್ಟು ಫಿಟ್ ಆಗಿರಲಿಲ್ಲ, ಬಟ್ ರಜಾ ಟೈಮಲ್ಲಿ ಅಭ್ಯಾಸ ಅದೆಲ್ಲ ಮಾಡಿಕೊಂಡು ಈಗ ತುಂಬ ಫಿಟ್ ಆಗಿದ್ದೀನಿ.
2: ಹಂಗಾರೆ ನಾವೆಲ್ಲ ಒಂದ್ಸಲ ಹೋಗ್ಬೇಕಲ್ವಾ?
1: ಹಾ ಮ್ಯಾಮ್, ಹೋಗೋಣ
2: ನನ್ನ ಜೊತೆ. ಈಗ ಹವ್ಯಾಸದ ಬಗ್ಗೆ ಆಯಿತು, ಇನ್ನೆಲ್ಲರ ಊರಿಗೆ ಹೋಗಿದ್ರಾ ರಜೆಯಲ್ಲಿ?
4: ಹಾ ಮ್ಯಾಮ್, ನಾನು ಹೋಗಿದ್ದೆ. ನಾನು ನನ್ನ ಕುಟುಂಬದ ಜೊತೆ ಕೇರಳಕ್ಕೆ ಹೋಗಿದ್ದೆ. ಟ್ರಿಪ್ಪೇನೋ ತುಂಬ ಚೆನ್ನಾಗಿತ್ತು, ಆದರೆ ಬಸ್ಸಿನಲ್ಲಿರುವ ಪಯಣ ಮಾತ್ರ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಬಾಯಾರಿಕೆ ಆಗಿ ನೀರು ಕುಡಿದೆ. ವಾಟರ್ ಬಾಟಲ್ ಇಡೋಕ್ಕೆ ವಾಟರ್ ಬಾಟಲ್ ಹೋಲ್ಡರೇ ಇರಲಿಲ್ಲ. ಆಯಿತು ಬಿಡಪ್ಪ ಅಂತ ಒಂದು ಮ್ಯಾಗ್ಝಿನ್ ಓದಿದೆ. ಇನ್ನು ಮ್ಯಾಗ್ಝಿನ್ ಕವರ್ ಕತೆ ಅಂತೂ ಕೇಳಲೇಬೇಡಿ. ಒಂದು ಕಡೆ ಬೇರೆಯವರು ಅವ್ರ ಲಗ್ಗೇಜನ್ನೆಲ್ಲ ತುರುಕಿದ್ರು, ಇನ್ನೊಂದು ಕಡೆ ಅಲ್ಲಿ ಮ್ಯಾಗ್ಝಿನ್ ಕವರೇ ಇರಲಿಲ್ಲ. ಟ್ರಿಪ್ಪು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಅರೇಬಿಯನ್ ಸಮುದ್ರ ಸುತ್ತ ಹೋಗಿದ್ವಿ. ಹೇಗೆ ಹೋಗಿದ್ರಿ ಹೇಳಿ? ಹೌಸ್ ಬೋಟಲ್ಲಿ. ಅದೇ ಈ ಟ್ರಿಪ್ಪಿನ ಹೈಲೈಟ್ ಆಗಿತ್ತು. ಹೌಸ್ ಬೋಟಲ್ಲಿ ಒಂದು ಪೂರ್ತಿ ದಿನ ನಾನು ನನ್ನ ಕುಟುಂಬದ ಜೊತೆ ಇದ್ದೆ. ಅವರು ಡೇ ಟೈಮಲ್ಲೆಲ್ಲ ಅರೇಬಿಯನ್ ಸಮುದ್ರ ಸುತ್ತ ಕರ್ಕೊಂಡು ಹೋದರು. ರಾತ್ರಿ

0: ಫೋನ್ ನೋಡೋದು ಅಂತ ಫೋನ್ ನೋಡಿದ್ರೆ ಫೋನ್ ಬ್ಯಾಟ್ರಿನೂ ಖಾಲಿ. ಅದು ಖಾಲಿ ಆಯಿತು, ಚಾರ್ಜ್ ಹಾಕೊಂಡು ನೋಡಿದ್ರೆ ಅದ್ರ ಸ್ವಿಚ್ ಬೋರ್ಡ್ನೇ ಕಿತ್ತು ಹಾಕ್ಬಿಟ್ಟಿದ್ದಾರೆ.
1: ಮ್ಯಾಮ್, ನಾನು ಒಂದು ಕ್ರೂಸ್ ಶಿಪ್ಪಲ್ಲಿ ಹೋಗಿದ್ದೆ. ಆ ಕ್ರೂಸ್ನಲ್ಲಿ ಇರುವ ಜನ ಎಲ್ಲ ತಗೊಂಡು ನದಿ ಅದ್ರ ಒಳಗೆ ಎಲ್ಲ ಕಸ ಕಡ್ಡಿ ಅವ್ರಿಗೆ ಏನೇನು ಬೇಡವೋ ಎಲ್ಲ ಹಾಕ್ತಿದ್ರು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ?
2: ಹೌದು ಮ್ಯಾಮ್, ಅದು ನಾನು ಮೊನ್ನೆ ನ್ಯೂಸಲ್ಲಿ ನೋಡಿದ್ದೆ. ಜನರು ಸ್ಟ್ರೈಕು ಪ್ರೊಟೆಸ್ಟ್ ಅಂತೆಲ್ಲ ಮಾಡ್ತಿರ್ತಾರಲ್ವ, ಅವಾಗ ಬಸ್ಗಳಿಗೆಲ್ಲ ಸುಮ್ಮನೆ ಸುಮ್ಮನೆ ಕಲ್ಲು ಎಸಿತಿರ್ತಾರೆ. ಅವ್ರಿಗಂತಲೇ ಈ ಸಾರ್ವಜನಿಕ ಸಾರಿಗೆಗಳನ್ನು ಮಾಡಿದ್ದು, ಆದರೆ ಅದನ್ನ ಯಾಕೆ ಹಾಳು ಮಾಡ್ತಿದ್ದಾರೆ? ಎಂಥ ಅನಾಗರಿಕರು ಇವರೆಲ್ಲ.

0: ಇದರಿಂದ ಏನು ತಿಳ್ಕೊಂಡ್ವಿ ನಾವು, ನಮ್ಮ ಪಬ್ಲಿಕ್ ಪ್ರಾಪರ್ಟಿನ ನಾವು ಹಾಳು ಮಾಡಬಾರ್ದು, ಅದನ್ನು ಕಾಪಾಡ್ಕೋಬೇಕು. ಅನಾಗರಿಕತನದಿಂದ ದೇಶವನ್ನು ಕೊಲ್ಲಬಾರದು. ನಾಗರಿಕತೆಯಿಂದ ಮನುಷ್ಯ ಬದುಕಿದ್ರೆ ಸಮಾಜ ಅಭಿವೃದ್ಧಿಯಾಗುತ್ತೆ.
1: ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಕೈಯಲ್ಲಾದಷ್ಟು ನಾವು ಸಮಾಜ ಸೇವೆ ಮಾಡಬೇಕು. ಆ ಥರ ಮಾಡಿದಾಗ ನಾವೆಲ್ಲ ಒಳ್ಳೆಯ ನಾಗರಿಕನಾಗ್ಬೋದಲ್ವಾ?
0: ಹೌದು ಇಶಾನ್, ಅದು ನಮ್ಮ ಕರ್ತವ್ಯನೂ ಸಹಿತ.
2: ಮ್ಯಾಮ್, ಸಮಾಜ ಸೇವೆ ಅಂದ್ರೇನು? ನಾನು ಹೇಳ್ತೀನಿ. ಸಮಾಜ ಸೇವೆ ಅಂದರೆ ಇತರರಿಗೆ ನಿಷ್ಕಲ್ಮಷ ಮನಸ್ಸಿನಿಂದ ಸೇವೆಯನ್ನು ಸಲ್ಲಿಸುವುದು. ಅದು ಹಣದ ರೂಪದಲ್ಲಾಗಿರಬಹುದು, ದೈಹಿಕ ಶ್ರಮವಾಗಿರಬಹುದು, ಅಥವಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದಾಗಿರಬಹುದು. ಈಗ ನಾವು ರಸ್ತೆಯಲ್ಲಿ ಹೋಗುವಾಗ ಯಾವುದಾದ್ರೂ ಆಕ್ಸಿಡೆಂಟನ್ನು ಕಂಡಾಗ ಏ ನಮ್ಗೆ ಆಗ್ಬೇಕಪ್ಪ ಎಂದು ನಮ್ಮ ಪಾಡಿಗೆ ಹೋಗದೆ ಮೊದಲು ಆ್ಯಂಬುಲೆನ್ಸ್ಗೆ ಕರೆ ಮಾಡಿ ಅಥವಾ ನಾವೇ ಅವರನ್ನು ಆಸ್ಪತ್ರೆಯಲ್ಲಿ ಸೇರಿಸುವುದು ಕೂಡ ಸಮಾಜ ಸೇವೆ.
3: ಒಬ್ಬರಿಗೆ ಸಹಾಯ ಮಾಡಲಿಲ್ಲ ಅಂದ್ರೂ ತೊಂದರೆ ಮಾತ್ರ ಕೊಡಬಾರದು.
2: ಹೌದು, ಉತ್ತಮ ನಾಗರಿಕನಾಗಲು ನಾವು ತೆರಿಗೆ ಅಡಿ ಬರುವ ಜನರು ಸರ್ಕಾರಕ್ಕೆ ವಂಚನೆ ಮಾಡದೆ ದೇಶದ ಅಭಿವೃದ್ಧಿಗೆ ಅವರದ್ದೇ ಆದ ಕೊಡುಗೆಯನ್ನು ನೀಡಬೇಕು.
0: ನಾವು ಮೌಲಿಕ ಕರ್ತವ್ಯಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.
3: ಮ್ಯಾಮ್, ಮೌಲಿಕ ಕರ್ತವ್ಯ ಅಂದ್ರೇನು?
0: ಮೌಲಿಕ ಕರ್ತವ್ಯ ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್. ಇದೆಲ್ಲ ನೀವು ಕಲ್ತಿದ್ದೀರಾ ಅನ್ಸತ್ತಲ್ವಾ?
2: ಹಾ ಮ್ಯಾಮ್, ಕಲ್ತಿದ್ದೀವಿ. ನಮ್ಮ ಸಿವಿಕ್ಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು.
0: ಹಾ, ಹಂಗಾದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತೀರಾ?
2: ಹಾ ಮ್ಯಾಮ್.
3: ಮ್ಯಾಮ್, ಟು ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಐಡಿಯಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ದ ನ್ಯಾಷನಲ್ ಆಂಥಮ್ ದ ನ್ಯಾಷನಲ್ ಫ್ಲ್ಯಾಗ್.
0: ಸಂವಿಧಾನವನ್ನು ಪಾಲಿಸಿ ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ನೀಡುವುದು ಅಂತ ಅರ್ಥ.
1: To promote harmony and brotherhood among all people beyond religious, linguistic, regional or sectional diversities.
0: Dharma, bhashe, pradesha athava jati bhedavillade sauhardate mattu sauhardatvavannu uttejisuvudu anta.
2: To value and preserve rich heritage of our composite culture.
0: Namma samyukta samskrutiya shrimanta paramparayannu ulisi belesuvudu anta.
2: For parents or guardians to provide opportunities for education to children between the years 6 and 14 of age.
0: 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಪೋಷಕರ ಅಥವಾ ಪಾಲಕರ ಕರ್ತವ್ಯವಾಗಿದೆ ಅಂತ.
1: ಮತ್ತೆ ಎಲ್ಲಾ ಜಾತಿಯ ಹಬ್ಬಗಳಿಗೂ ನಾವು ಗೌರವ ಕೊಡಬೇಕು. ಯಾವುದೇ ಹಬ್ಬಗಳಾಗಲಿ ಅದು ಅವರಿಚ್ಛೆ. ರೈಟ್ ಟು ಫ್ರೀಡಮ್ ಅಂತ ಫಂಡಮೆಂಟಲ್ ರೈಟ್ಸ್ ಅಲ್ಲೇ ಇದೆ. ಸೊ ನಮ್ಗೆ ಯಾವುದೇ ಅಧಿಕಾರ ಇಲ್ಲ.
2: ಹಾಗೆ ಮತದಾನನೂ ಮಾಡಬೇಕು ಅಲ್ವಾ ಮ್ಯಾಮ್?
0: ಹೌದು ನಿತ್ಯ, 18 ವರ್ಷ ದಾಟಿದ ಎಲ್ಲ ನಾಗರಿಕರು ಮತದಾನ ಮಾಡಬೇಕು, ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗ್ದಂತೆ.
1: ಮ್ಯಾಮ್, ಅಲ್ಲಿ ನೋಡಿ ಮ್ಯಾಮ್, ಅಲ್ಲಿ ಪೋಸ್ಟರ್ ಅಲ್ಲಿ ಏನ್ ಬರೆದಿದೆ ಅಂತ?
0: ಏನಿದೆ ಅಲ್ಲಿ? ಕಸದಿಂದ ರಸ ಅಂತ ಸ್ಪರ್ಧೆ ಅಂತ ಬರೆದಿದೆ.
1: ಹ್ಮ್ ಮ್ಯಾಮ್, ಕಸದಿಂದ ರಸ ಎಂದು ಸ್ಪರ್ಧೆ ಇದೆ, ಅದಕ್ಕೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡೋಣ.
2: ಹೌದು ಮ್ಯಾಮ್, ನಾವು ಸೇರ್ಕೋತೀವಿ. ಹಾ ಮಾಡೋಣ. ಆದ್ರೆ ಮ್ಯಾಮ್, ನೀವೇನಾದರೂ ಐಡಿಯಾ ಕೊಡಿ ನಮಗೆ.
0: ಈಗ ನಮ್ಮ ಎಲ್ಲರ ಮನೆಯಲ್ಲೂ ನ್ಯೂಸ್ ಪೇಪರ್ ಅಂತೂ ಇದ್ದೇ ಇರುತ್ತೆ. ಸೊ ನ್ಯೂಸ್ ಪೇಪರಿಂದ ಪೆನ್ ಸ್ಟ್ಯಾಂಡ್ ಮಾಡೋದು, ವಾಲ್ ಹ್ಯಾಂಗಿಂಗ್ಸ್ ಮಾಡೋದು ಎಲ್ಲ ಮಾಡ್ಬೋದು. ಅದಿಲ್ಲ ಅಂದರೆ

0: ಹಳೆಯ ಜೀನ್ಸು ಅದೆಲ್ಲ ಇರತ್ತಲ್ಲ, ಅದರಿಂದ ಪೌಚು ಬ್ಯಾಗು ಇದೆಲ್ಲ ಮಾಡ್ಬೋದು.
1: ಹೌದು ಮ್ಯಾಮ್, ಇದು ಮನೆಯಲ್ಲಿ ಹೇಗಾದರೂ ಎಲ್ಲರ ಮನೆಯಲ್ಲೂ ಪ್ಲಾಸ್ಟಿಕ್ ಬಾಟಲ್ ಇದ್ದೇ ಇರುತ್ತಲ್ವಾ, ಈ ಪ್ಲಾಸ್ಟಿಕ್ ಬಾಟಲ್ನ ಸುಮ್ಮನೆ ಎಸೆಯೋ ಬದಲು ಅದನ್ನು ಕಟ್ ಮಾಡಿ ನಾವು ಪಾಟರಿ ಅದು ಅಥವಾ ಗಾರ್ಡ್ನಿಂಗು ಅದಕ್ಕೆಲ್ಲ ಬಳಸ್ಬೋದಲ್ವಾ ಮ್ಯಾಮ್? ರೀಸೈಕಲ್ ಮಾಡ್ದಂಗೂ ಆಗುತ್ತೆ, ನಮಗೆ ಕಾಂಪಿಟೇಷನ್ಲಿ ವಿನ್ನೂ ಆಗ್ಬೋದಲ್ವಾ ಮ್ಯಾಮ್?
0: ಖಂಡಿತ ಅನುಷಾ, ನಿಮ್ಗೆ ಏನು ಬೇಕೋ ಸಹಾಯ ನಾ ಮಾಡ್ತೀನಿ.
2: ಮ್ಯಾಮ್ ಇನ್ನೊಂದು ಐಡಿಯಾ ಬಂತು ನನಗೆ. ಮ್ಯಾಮ್ ಹಳೆ ಪಾತ್ರೆಗಳಿರತ್ತಲ್ಲ ಮ್ಯಾಮ್, ಆ ಪಾತ್ರೆಗಳನ್ನು ತಗೊಂಡು ನಾವು ಒರೆಸ್ಬಿಟ್ಟು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲ ಕರಿಬೇವಿನ ಸೊಪ್ಪು ಗಿಡ ಮಾಡಿ ನಾವು ನಮ್ಮ ಅಡುಗೆಗೆ ಉಪಯೋಗಿಸ್ಕೋಬೋದಲ್ವಾ ಮ್ಯಾಮ್?
0: ಖಂಡಿತ ಆದಿತ್ಯ, ನೀವೆಲ್ಲ ಎಷ್ಟು ಇನ್ಪುಟ್ಸ್ ಕೊಟ್ರಿ, ಇದೆಲ್ಲ ನೋಡಿದಾಗ ಅನಿಸುತ್ತೆ ಉತ್ತಮ ನಾಗರಿಕರು ದೇಶದ ನಿಜವಾದ ಶಕ್ತಿ. ಸ್ವಚ್ಛತೆ, ಶಿಸ್ತು ಮತ್ತು ಪ್ರಾಮಾಣಿಕತೆ ಒಳ್ಳೆಯ ನಾಗರಿಕರ ಲಕ್ಷಣಗಳು. ದೇಶವನ್ನು ಪ್ರೀತಿಸುವುದು ಮಾತಿನಲ್ಲಿ ಅಲ್ಲ, ನಮ್ಮ ನಡೆ ನುಡಿ ಅದರಲ್ಲೂ ಕಾಣಬೇಕು. ನಾವು ಕಾನೂನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದು ಒಳ್ಳೆಯ ನಾಗರಿಕನು ಸಮಾಜದ ಬೆಳವಣಿಗೆಗೆ ತನ್ನದೇ ಆದ ಒಂದು ಕೊಡುಗೆ ನೀಡ್ತಾನೆ. ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳೇ ಉತ್ತಮ ಸಮಾಜವನ್ನು ನಿರ್ಮಿಸುತ್ತದೆ. ನಾವು ಬದಲಾದರೆ ದೇಶನೂ ಬದಲಾದಂಗೆನೆ. ದೇಶ ಸೇವೆ ಮನೆ ಮತ್ತು ಶಾಲೆಯಿಂದ ಆರಂಭವಾಗುತ್ತದೆ. ಹೀಗೆ ಉತ್ತಮ ನಾಗರಿಕನಾದವನು ಗುಣವಂತನಾಗಿ, ವಿದ್ಯಾವಂತನಾಗಿ, ಪರಿಸರ ಪ್ರೇಮಿಯಾಗಿ, ಪರೋಪಕಾರಿಯಾಗಿ ಬಾಳಬೇಕು. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ ಮೇಲೆ ನಿಮ್ಮಲ್ಲಿ ಉತ್ತಮ ನಾಗರಿಕ ಲಕ್ಷಣಗಳು ಕಾಣಿಸ್ತಾ ಇದೆ, ಅದರಲ್ಲಿ ಸಂದೇಹನೇ ಇಲ್ಲ. ನಮಗೆ ಆಗತ್ತೆ ಅಂದರೆ ಆಗತ್ತೆ, ಆಗಲ್ಲ ಅಂದರೆ ಆಗದೇ ಇಲ್ಲ. ಅದಕ್ಕೆ ಕೈ ಕೆಸರಾದರೆ
3: ಬಾಯಿ ಮೊಸರು.
4: ನಮ್ಮ ಬಾಳಲ್ಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾ

0: ಆಗದು ಕೆಲಸವು ಮುಂದೆ.
1: ಮ್ಯಾಮ್.
2: ಹಾ ಇಶಾನ್.
1: ಮ್ಯಾಮ್, ಇದೆಲ್ಲ ಕೇಳಿ ನಾನು ಒಳ್ಳೆಯ ನಾಗರಿಕನಾಗ್ತೀನಿ ಮ್ಯಾಮ್.
3: ಹೌದು ಮ್ಯಾಮ್, ನಾವು ಮಾತ್ರ ಅಲ್ಲ, ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಅಕ್ಕಪಕ್ಕ ಮನೆಯವರು ಎಲ್ರಿಗೂ ಇದನ್ನು ಹೇಳ್ಕೊಡ್ಬೇಕು. ಹಾಗೆಯೇ ನಮ್ಮ ದೇಶದ ಅಭಿವೃದ್ಧಿಗೂ ಇದು ಸಹಾಯ ಮಾಡ್ದಂಗೂ ಆಗುತ್ತೆ.
2: ಖಂಡಿತ ಎಲ್ಲರೂ. ನೀನು ಆದಿತ್ಯ, ನೀನು ಯಾವ ಥರ ಸಹಾಯ ಮಾಡ್ತೀಯಾ, ಯಾರಿಗೆ ಹೇಳ್ಕೊಡ್ತೀಯಾ?
1: ಮ್ಯಾಮ್, ನಾನೇ ನನ್ನ ತಮ್ಮನಿಗೆ ಹೇಳ್ಕೊಡ್ತೀನಿ.
2: ಆಯಿತು, ಉತ್ತಮ ನಾಗರಿಕರಾಗೋಣ, ಉತ್ತಮ ಭಾರತವನ್ನು ನಿರ್ಮಿಸೋಣ. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಬನ್ನಿ ಎಲ್ಲರೂ ಹೋಗೋಣ.

0: ಇದುವರೆಗೆ ಉತ್ತಮ ನಾಗರಿಕ ಲಕ್ಷಣಗಳು ಈ ಕುರಿತು ಮಕ್ಕಳೊಂದಿಗೆ ಚರ್ಚೆಯನ್ನು ಕೇಳಿದಿರಿ. ಭಾಗವಹಿಸಿದವರು ಹರಿವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿರುವ ರೂಪಾ ಶ್ರೀನಿವಾಸ್ ಹಾಗೂ ವಿದ್ಯಾರ್ಥಿಗಳಾದ ಇಶಾನ್, ಅನುಷಾ ಭಟ್, ನಿತ್ಯಪ್ರಿಯ ಆರ್ ಹಾಗೂ ಆದಿತ್ಯ ಕಾರ್ತಿಕ್. ಇದು ಇಂದಿನ ಮಕ್ಕಳ ಮಂಟಪ. ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
2: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
0: ತಪ್ಪದೆ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
4: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
5: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
6: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
7: ಮೈಸೂರು ಕೇಳುವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
3: ತಪ್ಪದೆ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
8: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
9: ನನ್ನ ಮಗು ಆಸ್ಪತ್ರೆಗೆ ಹೋಗುವ ಮಗುವಾಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
10: ಮತ್ತೆ ಆ ಸತ್ತೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
9: ಮನೆಯವ್ರಿಗೆ ಹೇಳದೆ ಕೇಳದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತ ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
8: ತಪ್ಪದೇ ಕೇಳಿ ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ. ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
11: ಫಸ್ಟ್ ನಮಗೆ ಪೇಷಂಟ್ಸ್ ಬಂದಾಗ ಅದನ್ನೇ ನಾವು ನೋಡೋದು, ಇವ್ರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ನಿಜವಾಗ್ಲೂ ಬೇಕಾ, ಯಾಕೆಂದ್ರೆ ಮೆಜಾರಿಟಿಯಲ್ಲಿ ಬೇಕಾಗೇ ಇರೋದಿಲ್ಲ, ಸುಮ್ಮನೆ ತಗೋತಾ ಇರ್ತಾರೆ ವರ್ಷಗಳಿಂದ. ಸೊ ಈ ಸುಮಾರು ಜನದಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ, ಅದು ಲೈಫ್ ಲಾಂಗ್ ಎಲ್ಲರಿಗೂ ಬೇಕಾಗೋದಿಲ್ಲ.
8: ಮರೆಯದೆ ಕೇಳಿ ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
12: ಕೇಳುಗರೆ ಗಮನಿಸಿ, ಈ ಸಂಜೆ 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ RV S ಸುಂದರಂ ಅವರೊಂದಿಗೆ ಜಿ.ಕೆ. ರವೀಂದ್ರ ಕುಮಾರ್ ಅವರು ನಡೆಸಿದ್ದ ಸಂವಾದ.

0: ಸಮಯ 4 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ನಾಟಕ
2: ಸ್ವಾಮಿ ನಿಷ್ಠೆ, ರಚನೆ ಸಿ ವಿ ಶಿವಶಂಕರ್,

0: ಹಗಲಿರುಳೂ ಸಹಿಸಲಾಗದ ಬೈಗುಳದ ಹೊರೆ ಹೊತ್ತು ಜಗರಾಯನ ಕಿರುಕುಳಕ್ಕೆ ತಲೆಬಾಗಿ ಸೆರೆಯಾಳುಗಳಾಗಿ ಬಾಳುವುದಕ್ಕಿಂತ ಸಾಯುವುದು ಮೇಲಲ್ಲವೇ.
1: ಆ ಧೂರ್ತ ಜಗರಾಯ ಈ ಶ್ರೀರಂಗರಾಯನನ್ನು ಹೆದರಿಸಿ ಕಾರಾಗೃಹಕ್ಕೆ ತಳ್ಳಿದನೆಂದು ಹೆದರಿ ನಾವು ದುರ್ಮರಣವನ್ನು ಒಪ್ಪಿದರೆ ಕನ್ನಡ ಸಿಂಹಾಸನದ ಸ್ನೇಹ ನಿಷ್ಠೆಗಳಿಗಾಗಿ ದೇಹವನ್ನೇ ತೇಯ್ದು ಹಗಲಿರಳು ಹೋರಾಡುತ್ತಿರುವ ಸ್ವಾಮಿನಿಷ್ಠ ಎಚ್ಚಮ್ಮನ ಹೃದಯಕ್ಕೆ ಎಂತಹ ಮುಳ್ಳು ಚುಚ್ಚುವುದು ತಿಳಿದಿದೆಯೇ? ಬೇಡ ರಾಣಿ, ಈ ಆತ್ಮಹತ್ಯೆಯ ಮಾತು ಬೇಡ.
0: ಹಾಗಾದರೆ ಎಚ್ಚಮ್ಮ ನಾಯಕರು ನಮ್ಮ ಬಿಡುಗಡೆಗಾಗಿ ಪ್ರಯತ್ನಿಸುತ್ತಿದ್ದಾರೆಂಬ ನಂಬಿಕೆ ನಿಮಗಿದೆಯೇ ಪ್ರಭು?
1: ಖಂಡಿತ, ಸೂರ್ಯನುದಯಿಸುವ ದಿಕ್ಕು ಕೂಡ ಬದಲಾಗಬಹುದು, ಎಚ್ಚಮ್ಮ ನಾಯಕರ ಸ್ವಾಮಿನಿಷ್ಠೆ ಮಾತ್ರ ಬದಲಾಗದು. ತನು ಮನಗಳನ್ನೇ ಅರ್ಪಣೆ ಮಾಡಿ ಕನ್ನಡಾಂಬೆಯ ಮುಡಿಯ ಹೂವಾಗಿ ಶೋಭಿಸುತ್ತಾರೆ ಎಚ್ಚಮ್ಮ ನಾಯಕರು.
0: ಕೊನೆಯುಸಿರೆಳೆಯುವ ಮೊದಲು ನಾಯಕರನ್ನೊಮ್ಮೆ ನೋಡಬೇಕೆನಿಸಿದೆ. ಈ ಆಸೆಯನ್ನು ಆ ಸರ್ವಾಂತರ್ಯಾಮಿಯಾದ ವಿರೂಪಾಕ್ಷ ನೆರವೇರಿಸಿಕೊಡುವನೋ ಇಲ್ಲವೋ.
1: ರಾಜನಾದರೇನು, ಭಿಕ್ಷುಕನಾದರೇನು, ಕರ್ಮ ಫಲವನ್ನು ಅನುಭವಿಸಿಯೇ ತೀರಬೇಕು. ಹೆದರಬೇಡ, ನಾಯಕರ ಆಗಮನಕ್ಕಾಗಿಯೇ ನಾನು ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದೇನೆ. ನಮ್ಮ ಹಿತೈಷಿಗಳು ಆಳಿದ ಮಹಾರಾಜರ ಪೂಜ್ಯ ಮಾವನವರು ಎಂದು ಆ ಜಗರಾಯರನ್ನು ನಾವು ಗೌರವಿಸಿದ್ದೇ ಅಪರಾಧವಾಯಿತು. ಉಪ್ಪುಂಡ ನಾಡಿಗೆ ದ್ರೋಹ ಮಾಡಿದ್ದಾನೆ ಆ ಜಗರಾಯ.
2: ಎಚ್ಚಮ್ಮ ನಾಯಕರೇ, ನಿಮ್ಮ ಅಭಿಪ್ರಾಯವೇನು? ಜಗರಾಯನ ಆಡಳಿತವನ್ನು ಮೆಚ್ಚುವಿರಾ, ಇಲ್ಲವೇ ಅವನ ದೌರ್ಜನ್ಯಕ್ಕೆ ಗುರಿಯಾಗುವಿರಾ?
3: ವೀರನಾಯಕ, ನೀನು ಈ ರಾಜ್ಯಕ್ಕೆ ಸೇರಿದ ಕನ್ನಡಿಗನಲ್ಲವೇ? ನಿನ್ನ ದೇಹದಲ್ಲಿ ಕನ್ನಡ ರಕ್ತ ಹರಿಯುತ್ತಿಲ್ಲವೇ? ನೀನು ವೀರನೆಂಬ ಹೆಸರು ಧರಿಸಿರುವ ನರಿಯೇನು? ಜಗರಾಯನ ದರ್ಪಕ್ಕೆ ಬೆದರಿ ಸತ್ಯಕ್ಕೆ ದೂರಾಗಲು ಆಶಿಸುತ್ತಿದ್ದೀಯೇ?
2: ಹಾಗಲ್ಲ ನಾಯಕರೇ, ನಾನು
3: ಕನ್ನಡ ದೊರೆಗಳ ಹೃದಯ ಶತ್ರುಗಳ ವಿಷಯದಲ್ಲಿ ಕಲ್ಲಾಗಿ ಪ್ರಜೆಗಳ ಬಗ್ಗೆ ಜೇನಿನಂತಿರಲಿ, ಸತ್ಯ ಧರ್ಮಗಳ ಪಾಲನೆಯಲ್ಲಿ ನಿರ್ದಯೆ ನಿಷ್ಠೂರಗಳಿಗೆ ಹೆದರಲೇಬಾರದು. ಕನ್ನಡಮ್ಮನ ಪವಿತ್ರ ಗರ್ಭದಲ್ಲಿ ಜನಿಸಿದ ಸ್ವಾಭಿಮಾನ ನಿಧಿಗಳನ್ನು ಪ್ರಾಣ ತೆಗೆಯುವ ಜೀವಗಳ್ಳರೆಂದು ಭಾವಿಸಿದೆಯಾ?
2: ನಾಯಕರೇ, ನನ್ನನ್ನು ದೇಶದ್ರೋಹಿಯದೇ ತೀರ್ಮಾನಿಸಿದ್ದೀರಾ?
3: ದೇಶದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಶತ್ರುಪಕ್ಷ ವಹಿಸುವವರಿಗೆ ಮತ್ತೇನು ಹೆಸರಿಡಬಹುದು?
2: ನಾಯಕರೇ, ಶತ್ರುವಿನ ಬಾಯ್ತಾಂಬೂಲಕ್ಕೆ ಕೈಯೊಡ್ಡುವ ನೀಚ ಬುದ್ಧಿ ಈ ನಾಡಿನಲ್ಲಿ ಯಾರಿಗೂ ಬಾರದಿರಲಿ. ನಾನು ರಾಜನೀತಿಯನ್ನು ಯುಕ್ತಿಯಿಂದ ಅನುಸರಿಸಬೇಕೆಂದು ಹೇಳಿದ್ದೇನಷ್ಟೆ.
3: ಶಕ್ತಿ ಇರುವಾಗ ಯುಕ್ತಿಯ ಸಹಾಯವೇ ನಮಗೆ ಬೇಕಿಲ್ಲ ವೀರನಾಯಕ.
2: ಆತುರ ಪಡಬೇಡಿ ನಾಯಕರೇ, ನಿಮ್ಮ ಶಕ್ತಿ ಪ್ರದರ್ಶನ ಜಗರಾಯನ ಯುಕ್ತಿಯ ಮುಂದೆ ಏನೇನೂ ಸಾಗದು. ನಾಡಿನ ಪ್ರಜೆಗಳೆಲ್ಲರನ್ನೂ ತನ್ನ ಆಡಳಿತ ದರ್ಪದಿಂದ ಬರಸೆಳೆದು ಕಟ್ಟಿಹಾಕಿದ್ದಾರೆ.
3: ಓ,
2: ಪ್ರಜೆಗಳು ಕೂಡ ಜಗರಾಯರ ಆಡಳಿತಕ್ಕೆ ಒಪ್ಪಿ ಮಣಿದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆತುರ ಸ್ವಭಾವಕ್ಕೆ ಅರ್ಥವೇ ಇಲ್ಲ.
3: ಜಗರಾಯ ಜನರೆಲ್ಲರನ್ನೂ ತನ್ನ ದರ್ಪದಿಂದ ಕಟ್ಟಿಹಾಕಿರಬಹುದು, ಆದರೆ ಆ ಪ್ರಜೆಗಳ ಹೃದಯಗಳಲ್ಲೇ ನೆಲೆಸಿ ನಿಂತಿದ್ದಾರೆ ನಮ್ಮ ಪ್ರಭು ಶ್ರೀರಂಗರಾಯರು. ಅವರ ಪ್ರಜಾಪ್ರೇಮ ದೇಶಪ್ರೇಮಗಳನ್ನೆಂದಿಗೂ ಯಾರೂ ಸೆರೆಯಿಡಲಾರರು.
2: ನಾಯಕರೇ, ಈಗಿನ ಪರಿಸ್ಥಿತಿಯಲ್ಲಿ ನನ್ನಿಂದ ಏನಾಗಬೇಕು ಅಷ್ಟನ್ನು ಮಾತ್ರ ತಿಳಿಸಿಬಿಡಿ.
3: ಹಾ ವೀರನಾಯಕ, ಶ್ರೀರಂಗರಾಯರು ಸೆರೆಮನೆಯಲ್ಲಿ ಬಂಧಿಗಳಾಗಿದ್ದಾರೆ. ಜಗರಾಯನ ಕರಾಳ ಹಸ್ತ ರಾಜ್ಯದ ನಾಲ್ಕು ನಿಟ್ಟಿನಲ್ಲಿ ಚಾಚಲ್ಪಟ್ಟು ಶತ್ರುಗಳ ಸ್ನೇಹಕ್ಕಾಗಿ ಆಹ್ವಾನ ನೀಡುತ್ತಿದೆ. ನಮ್ಮ ಪವಿತ್ರ ರಾಜ್ಯದ ಪ್ರಜೆಗಳ ಮೇಲೆ ಪರಕೀಯರ ಅಧಿಕಾರ ದಂಡ ಆಕ್ರಮಣ ಮಾಡಲು ತವಕಿಸುತ್ತಿದೆ. ಪರರಾಜರ ಸಹಾಯ ಬೇಡಿ ಸಂಚು ಸುಲಿಗೆ ಸ್ವಾರ್ಥಗಳಿಂದ ಕರ್ನಾಟಕದ ಇತಿಹಾಸವೇ ರಾಜ್ಯ ಲೋಭದ ರಾಜರಿಂದ ರಸಾತಳಕ್ಕೆ ಇಳಿದು ಹೋಗುತ್ತಿದೆ. ನೀನು ಈ ದೌರ್ಜನ್ಯವನ್ನು ಎದುರಿಸಲು ಶಕ್ತಿಯುಳ್ಳ ವೀರ ಕನ್ನಡಿಗನೇ ಆಗಿದ್ದಲ್ಲಿ ಜಗರಾಯನನ್ನು ಸೆರೆಹಿಡಿಯಲು ಪ್ರಯತ್ನಿಸು.
2: ನಾಯಕರೇ, ಜಗರಾಯರನ್ನು ಸೆರೆಹಿಡಿಯಲು ಚನ್ನಿಗರಾಯನನ್ನು ಪ್ರಚೋದಿಸೋಣ. ಜಗರಾಯರನ್ನು ಸೆರೆಹಿಡಿಯುವ ಕಾರ್ಯ ನನ್ನ ಪಾಲಿಗಿರಲಿ, ನೀವು ಮಾತ್ರ ನಿಶ್ಚಿಂತೆಯಾಗಿರಿ.
3: ಬಹಳ ಸಂತೋಷ, ಕಾರ್ಯದಲ್ಲಿ ಮಾತ್ರ ಎಚ್ಚರವಿರಲಿ. ಚನ್ನಿಗರಾಯನನ್ನು ಉಪಚರಿಸಿ ನಿನ್ನವನನ್ನಾಗಿ ಮಾಡಿಕೊಳ್ಳುವ ಭಾರ ನಿನ್ನದು, ನಾನಿನ್ನು ಬರುತ್ತೇನೆ.
2: ನಾಯಕರೇ, ತಾವು ಶತ್ರುನಾಶಕ್ಕೂ ಶ್ರೀರಂಗರಾಯರ ಬಿಡುಗಡೆಗೂ ಯಾವ ಮಾರ್ಗವನ್ನು ಕಂಡುಹಿಡಿದಿದ್ದೀರಿ?
3: ಹಾ ವೀರನಾಯಕ, ನಾನು ನಾಳಿನ ದಿನ ಸೂರ್ಯಾಸ್ತಮ ಸಮಯಕ್ಕೆ ಕೋಟೆಯ ಪಶ್ಚಿಮ ಭಾಗದ ಸುರಂಗ ಮಾರ್ಗದಿಂದ ಸೆರೆಮನೆಗೆ ಹೋಗುತ್ತೇನೆ. ಪ್ರಭುಗಳನ್ನು ಕಂಡು ಅವರ ಬಿಡುಗಡೆಗೆ ಪ್ರಯತ್ನಿಸುತ್ತೇನೆ.
2: ಬಹಳ ಸಂತೋಷ, ಬಹಳ ಸಂತೋಷ. ನೀವು ಹೇಳಿದಂತೆ ನಾಳೆ ನಿಮ್ಮ ಸರ್ವ ಪ್ರಯತ್ನಗಳು ನೆರವೇರಲಿದೆ.
3: ಹಾ, ಈ ವಿಚಾರ ಗುಟ್ಟಾಗಿರಲಿ, ನಾನಿನ್ನು ಬರುತ್ತೇನೆ.
2: ಕೋಟೆಯ ಪಶ್ಚಿಮ ಭಾಗದ ಸುರಂಗ ಮಾರ್ಗದಿಂದ ಸೆರೆಮನೆಗೆ ಹೋಗುತ್ತಾನೆ ಚೆಮ್ಮನಾಯಕ.

0: ವೀರನಾಯಕ, ಎಚ್ಚಮ್ಮನ ಸೊಕ್ಕು ಮರೆದು ನಮ್ಮ ಹಾಗೆ ತೀರಿಸಿಕೊಳ್ಳಲು ಸರಿಯಾದ ಉಪಾಯ ಮಾಡಿದ್ದೀಯ. ಬಹಳ ಸಂತೋಷ, ಬಹಳ ಸಂತೋಷ. ಪ್ರಾಣ ಬಿಡುವ ಬಡ ಪ್ರಾಣಿಗೆ ರಾಜನೀತಿಗಳು ಎಲ್ಲಿ ಮನದಟ್ಟಾಗುತ್ತದೆ? ತನ್ನ ಬಾಯಿಂದಲೇ ತನ್ನ ಕೃತ್ಯವನ್ನು ತಿಳಿಸಿಬಿಟ್ಟ. ನಾಳಿನ ಸೂರ್ಯಾಸ್ತ ಸಮಯಕ್ಕೆ ಪಶ್ಚಿಮದ ಸುರಂಗ ಮಾರ್ಗಗಳ ಬಳಿ ಈ ಇಲಿಗಾಗಿ ಕಾದಿರಬೇಕು. ನಾಳೆ ಈ ಎಚ್ಚಮನೆ ನನ್ನ ಮೊದಲ ಬಲಿ.
1: ಪ್ರಭು ಜಗರಾಯರೇ, ನೀವು ಪ್ರಜೆಗಳನ್ನು ನಿಮ್ಮೆಡೆಗೆ ಸೆಳೆದಿದ್ದೀರೆಂದು ಅಧಿಕಾರ ದಂಡದಿಂದ ಎಚ್ಚಮ್ಮನ ಸ್ವಾಮಿನಿಷ್ಠೆಯನ್ನು ರಾಹುಗ್ರಸ್ತ ಮಾಡಿದ್ದೀರೆಂದು ನಿಮ್ಮ ಮೇಲೆ ನಾಯಕನು ಕತ್ತಿ ಮಸೀತಾ ಕ್ರೋಧದ ಕಿಡಿಕಾರುತ್ತಿದ್ದಾನೆ. ನನ್ನ ನಿಮ್ಮ ಸ್ನೇಹಕ್ಕೆ ಧಕ್ಕೆ ತರಲು ಸನ್ನಾಹಗಳನ್ನು ಮಾಡುತ್ತಿದ್ದಾನೆ.
0: ನಾನೆಲ್ಲವನ್ನು ಮರೆಯಿಂದ ಕೇಳಿಸಿಕೊಂಡೆ. ಚೆನ್ನಿಗರಾಯನ ಮೂಲಕ ನನ್ನನ್ನು ಸೆರೆ ಹಿಡಿಯುವ ಸಾಹಸಕ್ಕೆ ಕೈ ಹಚ್ಚಿದ್ದಾನೆಂದು ಅರ್ಥ ಮಾಡಿಕೊಂಡೆ.
1: ಹೌದು
0: ವೀರನಾಯಕ, ನಿನ್ನಂತಹ ಸ್ವಾಮಿನಿಷ್ಠ ಇರುವಾಗ ಮಹಾವಿಪತ್ತುಗಳು ಧೂಮಕೇತುಗಳಂತೆ ಆವಿರ್ಭವಿಸಿ ಬಂದರೂ ಈ ಜಗರಾಯ ಎಳ್ಳಷ್ಟೂ ಭಯಪಡನು.
1: ಪ್ರಭು, ನಾವು ಇಷ್ಟಕ್ಕೆ ಸಂತಸ ಪಡುವಂತಿಲ್ಲ. ಮಹಾಬುದ್ಧಿಶಾಲಿಯಾದ ಎಚ್ಚಮ್ಮ ನಾಯಕನು ನಾಳೆ ಸೂರ್ಯಾಸ್ತಮಾನಕ್ಕೆ ಸೆರೆಯಲ್ಲಿರುವ ಶ್ರೀರಂಗರಾಯನನ್ನು ಬಿಡುಗಡೆ ಮಾಡಲು ಸರ್ವ ಪ್ರಯತ್ನ ಮಾಡುತ್ತಿದ್ದಾನೆಂಬುದನ್ನು ಮರೆತೀರಿ ಜೋಕೆ.
0: ನಾಳೆ ಈ ಎಚ್ಚಮ್ಮ ನಾಯಕ ಶ್ರೀರಂಗರಾಯನ ಜೊತೆ ಕುರಿಯಂತೆ ನನ್ನ ಕತ್ತಿಗೆ ಬಲಿಯಾಗುತ್ತಾನೆ, ನೋಡುತ್ತಿರು.
1: ಎಚ್ಚಮ್ಮ ನಾಯಕನು ನನ್ನ ಕರಾಳ ಹಸ್ತದಲ್ಲಿ ಸಿಕ್ಕಿ ಹೋದಂತಾಯಿತು. ಈ ವೀರನಾಯಕನ ಯುಕ್ತಿಯ ಎದುರು ಎಚ್ಚಮ್ಮನ ಶಕ್ತಿ ನಿಶೇಷ, ನಿಷ್ಫಲ, ನಿರ್ನಾಮ, ನಿರ್ನಾಮ, ನಿರ್ನಾಮ.
2: ಛೀ ದುರ್ಮಾರ್ಗಿ, ಎಚ್ಚಮ್ಮನ ಶಕ್ತಿ ಎದುರು ನಿನ್ನ ಯುಕ್ತಿ ಏನೂ ಮಾಡದು. ಈ ಎಚ್ಚಮ್ಮ ನಾಯಕನು ಜಗರಾಯನನ್ನು ಸೆರೆ ಹಿಡಿಯುವನೆಂದು ನೀನೇ ಅರ್ಥ ಮಾಡಿಕೊಳ್ಳುವೆ.
1: ನಾಯಕರೇ, ನಿಮ್ಮ ಮೃತ್ಯು ಸಮೀಪವಾಯಿತು. ನಿಮ್ಮ ಉಪಾಯ ನಿಮ್ಮ ಪ್ರಾಣಕ್ಕೆ ಅಪಾಯ. ನೋಡುತ್ತೀರಿ, ನೋಡುತ್ತೀರಿ.
2: ದೇಶದ್ರೋಹಿಯಾದ ನಿನ್ನ ನಾಲಿಗೆಯನ್ನು ಸೀಳಿಸಿ ನಿನ್ನನ್ನು ಬೀದಿಯ ಹೆಣ ಮಾಡಿ ಕಾಡು ನಾಯಿಗಳಿಗೆ ಉಣಬಡಿಸುವೆ. ಸೈನಿಕರೇ, ಇವನನ್ನು ಎಳೆದೊಯ್ಯಿರಿ.
3: ಓಹೋ, ಕೆಂಬತ್ತಿಯ ಮತ್ತಿ ನಾಯಕರು ಬಂದರೆಂದು ಕಾಣುತ್ತದೆ.
4: ಕರ್ನಾಟಕ ರಾಜ್ಯ ರಕ್ಷಣೆಯ ಸಾತ್ವಿಕ ಸರದಾರ ಎಚ್ಚಮ್ಮ ನಾಯಕರಿಗೆ ಸಪ್ರೇಮ ವಂದನೆಗಳು.
3: ಓ, ಮತ್ತಿ ನಾಯಕರು ಬರಬೇಕು, ಬರಬೇಕು. ಕೆಂಬತ್ತಿಯ ಸರದಾರರೇ, ಜಗರಾಯನ ದೌರ್ಜನ್ಯಕ್ಕೆ ಮತ್ತವನ ದಮನಕ್ಕೆ ನೀವೇನು ದಾರಿ ಮಾಡಿದ್ದೀರಿ?
4: ಉಮಾಮಹೇಶ್ವರನ ಕೃಪೆಯಿಂದ ಕೆಂಬತ್ತಿ ಪಾಳೆಯ ಪಟ್ಟಿನ ಸೈನ್ಯ ಜಾಗೃತವಾಗಿದೆ. ದೇಶದ ಪ್ರತಿ ಮನೆಯವರು ಜಗರಾಯನ ದೌರ್ಜನ್ಯವನ್ನು ಧೂಳಿಪಾಠ ಮಾಡಲು ಸಿದ್ಧರಾಗಿದ್ದಾರೆ. ನಮ್ಮ ಸರ್ವಸ್ವವು ಶ್ರೀರಂಗರಾಯರ ಬಿಡುಗಡೆಗಾಗಿ ಮೀಸಲಾಗಿದೆ ಪ್ರಭು.
3: ಭೇಷ್, ನಿಮ್ಮಂತಹ ಸತ್ಪ್ರಜೆಗಳ, ದೇಶಪ್ರೇಮಿಗಳ, ಶೂರ ಸರದಾರರ ಬೆಂಬಲವಿರುವಾಗ ಪ್ರಭುಗಳಾದ ಶ್ರೀರಂಗರಾಯರನ್ನು ಇನ್ನೆಂದಿಗೂ ಸೆರೆಮನೆಯಲ್ಲಿ ಇರಗೊಡೆನು. ಚಂದ್ರಗಿರಿಗೆ ಇಂದೇ ನಮ್ಮ ಪ್ರಯಾಣ.
4: ಎಚ್ಚಮ್ಮ ನಾಯಕರೇ, ಇಂದು ಬಿಜಾಪುರದ ಕಡೆಯಿಂದ ಸನ್ಯಾಸಿಯೋರ್ವರು ಈ ಊರಿಗೆ ಬಂದಿದ್ದಾರೆ. ಅವರು ತಮ್ಮನ್ನು ಭೇಟಿ ಮಾಡುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ.
3: ಅಗತ್ಯವಾಗಿ ಕರೆತನ್ನಿ.
4: ಪ್ರಭುಗಳೇ, ಆ ಸನ್ಯಾಸಿಗೆ ತಮ್ಮ ಪರಿಚಯ ಇರುವುದರಿಂದ ಅವರಿಗೆ ನಿಮ್ಮ ಮೇಲೆ ಅಪಾರ ಪ್ರೀತಿ ಪ್ರೇಮಗಳು ಮೈಗೂಡಿವೆ. ಅಲ್ಲದೆ ಸನ್ಯಾಸಿ ವೇಷ ಧರಿಸಿದ ಈ ಗುರುವರಿಯರು ತಮ್ಮ ಮಿತ್ರರೇ ಆಗಿರುವುದರಿಂದ ಅವರಿಗೆ ಇದು ಒಂದು ವಿನೋದವಾಗಿಯೇ ಇರುತ್ತದೆ.
3: ಏನು, ನನ್ನ ಮಿತ್ರರೇ? ನನಗೆ ಅಂತಹ ಮಿತ್ರರಾರು ಇಲ್ಲವಲ್ಲ.
4: ನಾಯಕರೇ, ಚಂದ್ರಗಿರಿಯ ಮಹಾದ್ವಾರದ ಬಳಿ ತಮ್ಮ ಮೇಲೆ ಶತ್ರುಗಳು ಶಸ್ತ್ರ ಪ್ರಯೋಗಿಸಿದಾಗ ನಿಮ್ಮನ್ನು ಆಪತ್ತಿನಿಂದ ರಕ್ಷಿಸಿದ ಫಾಲಾಕ್ಷನನ್ನು ತಾವು ಮರೆತಂತೆಯೇ ಕಾಣುತ್ತದೆ.
3: ಓಹೋ, ಆ ಫಾಲಾಕ್ಷನೇ ಈ ಸನ್ಯಾಸಿ ವೇಷದ ವಿರೂಪಾಕ್ಷ.
4: ನಿಜಕ್ಕೂ ಈ ಚಂದ್ರಗಿರಿಯ ಸಾಮಂತರನ್ನ ರಕ್ಷಿಸುವುದರಲ್ಲಿ ಈ ಫಾಲಾಕ್ಷಿ ವಿರೂಪಾಕ್ಷನೇ ಆಗಿದ್ದಾನೆ.
3: ಕನ್ನಡ ರಾಜ್ಯಲಕ್ಷ್ಮಿಯು ಪಾಪಿಗಳ ದೌರ್ಜನ್ಯಕ್ಕೆ ಸಿಕ್ಕಿರುವಾಗ ನಾಡಭಕ್ತರು ಅವಳ ಬಿಡುಗಡೆಗಾಗಿ ಹೋರಾಡುತ್ತಿರುವುದು ನನ್ನ ಮನಸ್ಸಿಗೆ ಅಮಿತಾನಂದವನ್ನು ಉಂಟು ಮಾಡಿದೆ. ಗುರುವರ್ಯರಿಗೆ ಯಚ್ಚಮ್ಮನ ಪ್ರಣಾಮಗಳು.
5: ಇಷ್ಟಾರ್ಥ ಸಿದ್ಧಿರಸ್ತು. ಶೀಘ್ರಮೇವ ಯುದ್ಧ ಪ್ರಾಪ್ತಿರಸ್ತು. ಆ ಯುದ್ಧದಲ್ಲಿ ವಿಜಯೋಸ್ತು. ಶಿವೋಹಂ ಶಿವೋಹಂ.
3: ಯುದ್ಧ ಪ್ರಾಪ್ತಿರಸ್ತು. ಸರಿ ಗುರುದೇವ, ಯಾರೊಡನೆ ಅಪ್ಪಣೆ ಕೊಡಿಸಬೇಕು?
5: ಆ ದುಷ್ಟ ಜಗರಾಯನ ಆಪ್ತ ಮಿತ್ರ ಚಿಂಜಿ ಕೃಷ್ಣಪ್ಪ ನಾಯಕನೊಡನೆ.
3: ಏನಂದೆ? ಚಿಂಜಿ ಕೃಷ್ಣಪ್ಪನೂ ಜಗರಾಯನ ಪಕ್ಷವಹಿಸಿದ್ದಾನೇನು?
5: ಹಾ ನಾಯಕರೇ, ಕೃಷ್ಣಪ್ಪನನ್ನು ಮಧುರೈ ಅರಸ ಮುತ್ತುರಾಯನನ್ನು ಜಗರಾಯನು ತನ್ನ ಕಡೆ ಸೆಳೆದಿದ್ದಾನೆ. ಕರ್ನಾಟಕವನ್ನು ಛಿದ್ರ ಛಿದ್ರ ಮಾಡಿ ಶ್ರೀರಂಗರಾಯರನ್ನು ಭೂಗತ ಮಾಡಿ ನಿಮ್ಮನ್ನು ಸಜೀವವಾಗಿ ಸುಡಿಸಿ ತನ್ನ ಆಶಾ ಪುತ್ಥಳಿಯಾದ ಅನ್ಯ ಮನೆತನದ ಅನಾಮಧೇಯನೋರ್ವನನ್ನು ಅರಸನನ್ನಾಗಿ ಮಾಡಲು ದೊಡ್ಡ ಸಂಚು ನಡೆಸಿದ್ದಾನೆ.
3: ಓ,
5: ಇಂದಲ್ಲ ನಾಳೆ ಈ ನಾಡಿನ ವೈಭವವನ್ನೇ ಅಳಿಸಿ ಸ್ವಾರ್ಥ ಮಾತ್ಸರ್ಯ ಸರ್ವಾಧಿಕಾರಿಗಳ ಮೊದಲ ಪಾತ್ರ ಸೊಂಡೂರಿನ ರಾಚಿದೇವನದು. ಅವನು ಜಗರಾಯನ ಪರಮಾಪ್ತ ಮಿತ್ರ, ನಾಡದ್ರೋಹಿ.
3: ಓಹೋ, ಹೀಗೋ ಸಮಾಚಾರ. ಆ ವಿರೂಪಾಕ್ಷನ ದಯೆ ನಮ್ಮ ಮೇಲಿರುವಾಗ, ಧರ್ಮದ ಬಾವುಟ ನಮ್ಮ ತಲೆಯ ಮೇಲೆ ಹಾರಾಡುತ್ತಿರುವಾಗ, ಪವಿತ್ರ ಕನ್ನಡ ರಕ್ತ ನಮ್ಮ ಧಮನಿ ಧಮನಿಗಳಲ್ಲಿ ಹರಿಯುತ್ತಿರುವಾಗ ಈ ಕರ್ನಾಟಕವನ್ನೆಂದಿಗೂ ಯಾರೂ ತುಂಡರಿಸಲಾರರು. ಫಾಲಾಕ್ಷ, ನಿನ್ನಿಂದ ಅನೇಕ ರಹಸ್ಯಗಳನ್ನು ತಿಳಿದಂತಾಯಿತು. ನಮ್ಮ ಸಾಹಸ ಪ್ರದರ್ಶನಕ್ಕೆ ಇದೇ ತಕ್ಕ ಸಮಯ.
5: ಹಾ, ಇನ್ನೂ ಸ್ವಲ್ಪ ಇದೆ ಪ್ರಭು ನನ್ನ ರಹಸ್ಯ. ಚಿತ್ರದುರ್ಗದ ಕಡೆಯಿಂದ ಶಿಲ್ಪಿಗಳಿರುವರು ಜಗರಾಯನ ಆಸ್ಥಾನಕ್ಕೆ ಬಂದಿದ್ದಾರೆ. ಅವರೇ ಜಗರಾಯನಿಗೆ ಮಂಕು ಕವಿಸಿ ತಮ್ಮ ಕಾರ್ಯ ಸಾಧಿಸಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಉಪಾಯದಿಂದ ನಮ್ಮ ಕಾರ್ಯ ಸಾಧನೆಗೆ ಸಮಯ ದೊರಕಿಸಿಕೊಂಡಿದ್ದೇನೆ. ನಾನಿಂದು ಸಂಜೆಗೆ ಪೆನುಗೊಂಡಿಗೆ ಪ್ರಯಾಣ ಬೆಳೆಸುವೆ. ಅಲ್ಲಿ ಯುದ್ಧದ ಹೊಸ ವಿದ್ಯಮಾನಗಳನ್ನು ತಿಳಿದು ಇನ್ನು 4-6 ದಿನಗಳಲ್ಲಿ ನನ್ನ ಈ ಉಡುಪುಗಳನ್ನೇ ಧರಿಸಿದ ಸೇವಕನೋರ್ವನನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇನೆ. ಆ ನಂತರ ತಾವು ಮುಂದಿನ ಕಾರ್ಯಗಳನ್ನು ನೆರವೇರಿಸಬಹುದು.
3: ಹಾಗೇ ಆಗಲಿ ಫಾಲಾಕ್ಷ. ಶ್ರೀರಂಗರಾಯರಿಗೆ ಕಿಂಚಿತ್ತೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ. ಅವರ ಪ್ರಾಣಕ್ಕೇನೂ ಅಪಾಯ ಉಂಟಾಗಬಾರದು. ಎಚ್ಚರ.
5: ನಾಯಕರೇ, ಶ್ರೀರಂಗರಾಯರ ಪ್ರಾಣಕ್ಕೆ ಅಪಾಯ ಉಂಟಾದ ದಿನ ಜಗರಾಯನು ಕುಟುಂಬ ಸಹಿತನಾಗಿ ಯಮಲೋಕ ಸೇರಿರುತ್ತಾನೆ. ನನ್ನ ತೋಳ್ಗಳಲ್ಲಿ ಶಕ್ತಿ ಇರುವ ತನಕ, ನನ್ನ ದೇಹದಲ್ಲಿ ಪ್ರಾಣವಿರುವ ತನಕ ಈ ಕನ್ನಡ ನಾಡಿನ ಕೀರ್ತಿ ರವಿ ಶ್ರೀರಂಗರಾಯರನ್ನು ಯಾವೊಂದು ಪ್ರಬಲ ಶಕ್ತಿಗಳು ಏನೂ ಮಾಡಲಾರವು.
6: ನೀವು ಧೈರ್ಯದಿಂದಿರಿ ನಾಯಕರೇ.
3: ನಿನ್ನಲ್ಲಿರುವ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮಗಳಿಗೆ ನಾನು ಸದಾ ಸಂತಸ ಪಡುತ್ತೇನೆ ಫಾಲಾಕ್ಷ. ಹೋಗಿ ಜಯಶಾಲಿಯಾಗಿ ಬಾ.

0: ನೋಡಿದೆಯ ವಿಜಯ, ಕನ್ನಡ ಸಿಂಹಾಸನದ ಬಾಧ್ಯಸ್ಥರು, ಪ್ರಜಾಪ್ರೇಮಿಗಳು ಆದ ಶ್ರೀರಂಗರಾಯರು ಈ ಸೆರೆಮನೆಯಲ್ಲಿ ಪಡುತ್ತಿರುವ ಪಾಡು. ಅಯ್ಯೋ, ಧರ್ಮಕ್ಕೆ ಸದಾ ಜಯವೆನ್ನುವ ದೇವತೆಗಳು ಇಂದೇಕೆ ಅಧರ್ಮಕ್ಕೆ ಸಹಕಾರಿಗಳಾಗಿ ಸಂತುಷ್ಟರಾಗುತ್ತಿದ್ದಾರೆ? ಎಲ್ಲವೂ ಕಾಲಮಹಿಮೆ. ಬಾ, ಪ್ರಭುಗಳಿಗೆ ನಮ್ಮ ಪರಿಚಯ ಮಾಡಿಕೊಳ್ಳೋಣ. ಬಾ
1: ಪಾಲಾಕ್ಷ, ಬೇಗ ಪ್ರಭುಗಳನ್ನು ಬಿಡಿಸಿಕೊಳ್ಳಬೇಕು.
2: ಯಾರು ಯಾರು?
0: ಪ್ರಭು ಶ್ರೀರಂಗರಾಯರಿಗೆ ಸೇವಕ ಪಾಲಾಕ್ಷಿಯ ಪ್ರಣಾಮಗಳು.
2: ಯಾರು? ಪಾಲಾಕ್ಷನೇ? ಪಾಲಾಕ್ಷ, ನೀನು ಇಲ್ಲಿಗೆ ಹೇಗೆ ಬಂದೆ? ಯಚ್ಚಮನಾಯಕರು ಎಲ್ಲಿದ್ದಾರೆ? ಈಕೆ ಯಾರು?
1: ಕನ್ನಡ ಸಾಮ್ರಾಜ್ಯದ ಸತ್ಯಮೂರ್ತಿಗಳಾದ ಶ್ರೀರಂಗ ಪ್ರಭುಗಳಿಗೆ ಯಚ್ಚಮನಾಯಕನ ಪುತ್ರಿ ವಿಜಯಳ ಸಾಷ್ಟಾಂಗ ನಮಸ್ಕಾರಗಳು.
2: ಆ ವಿಜಯಳೆ, ನಾಯಕರ ದೇಶಪ್ರೇಮದ ಪ್ರತಿಬಿಂಬ. ನಿಮ್ಮ ತಂದೆಯವರು ಕುಶಲವೇ ಮಗು?
1: ವಿರೂಪಾಕ್ಷನ ದಯೆಯಿಂದ ಅವರು ಸುಕ್ಷೇಮವಾಗಿದ್ದಾರೆ. ತಮ್ಮನ್ನು ಈ ಸೆರೆಮನೆಯಿಂದ ಬಿಡಿಸಲು ಬರುತ್ತಿದ್ದಾರೆ. ಈ ದುಷ್ಟ ಜಗರಾಯನ ದ್ರೋಹದ ತಾಪದಿಂದ ಪಾರಾಗಿ ಬಹುದೂರ ಹೋಗೋಣ. ಮಹಾರಾಣಿ, ತಾವು ಸಿದ್ಧರಾಗಿ ಜಾಗ್ರತೆ. ಶತ್ರುಗಳೇನಾದರೂ ನಮ್ಮ ಬೆನ್ನು ಹತ್ತಿದರೆಂದರೆ ನಾವು ಪುನಃ ತಮ್ಮನ್ನು ಕಾಣುವಂತೆಯೇ ಇಲ್ಲ.
0: ಜಾಗ್ರತೆ ನಡೆಯಿರಿ ಪ್ರಭು. ಪೂರ್ವ ದಿಕ್ಕಿನ ಸುರಂಗ ಮಾರ್ಗವನ್ನು ತೆರವು ಮಾಡಿ ಬಾಗಿಲು ತೆರವು ಮಾಡಿಸಿದ್ದಾರೆ ನಾಯಕರು. ಶತ್ರುಗಳಿಗೆ ಇದೊಂದೂ ತಿಳಿಯದು. ಕೋಟೆಯ ಹೊರಭಾಗದಲ್ಲಿ 100 ಜನ ರಾವುತರು ನಿಮ್ಮ ಸ್ವಾಗತಕ್ಕಾಗಿ ಕಾದಿದ್ದಾರೆ. ದಯಮಾಡಿಸಿ ಪ್ರಭು, ದಯಮಾಡಿಸಿ. ಇಂದಿನ ಸುಸಮಯ ಕಳೆದು ಹೋದರೆ ಮತ್ತೆ ಬಾರದು ಪ್ರಭು. ದಯಮಾಡಿಸಿ, ದಯಮಾಡಿಸಿ.
2: ವಿರೂಪಾಕ್ಷ, ವಿರೂಪಾಕ್ಷ, ಎಲ್ಲ ನಿನ್ನ ಲೀಲೆ. ನನ್ನ 2 ಕಣ್ಣುಗಳಂತಹ 2 ದೇಶಪ್ರೇಮಿಗಳನ್ನು ನನ್ನ ಬಿಡುಗಡೆಗೆ ಕಳಿಸಿ ಕಾಪಾಡಿದೀಯ. ನಾನೇ ಧನ್ಯ, ನಾನೇ ಧನ್ಯ. ದೇವಿ, ಕುಮಾರನನ್ನು ಕಳುಹಿಸು, ಬೇಗ ಕಳುಹಿಸು.
3: ಕುಮಾರ, ನಾವಿಂದು ಸಾವಿನ ದವಡೆಯಲ್ಲಿದ್ದೇವೆ. ನೀನೊಬ್ಬನಾದರೂ ನಮ್ಮ ವಂಶವನ್ನು ಬೆಳಗು. ಹೋಗು ಕುಮಾರ, ಹೋಗು. ನಾಯಕರು ನಿಮ್ಮನ್ನು ಕಾಪಾಡುತ್ತಾರೆ.
4: ಸೇವಕರೇ, ಸೆರೆಮನೆಯ ಬಾಗಿಲನ್ನು ತೆಗೆಯಿರಿ. ನಾವು ಶ್ರೀ ರಂಗರಾಯರ ದರ್ಶನ ಮಾಡಬೇಕಾಗಿದೆ. ಜಾಗ್ರತೆ, ಬಾಗಿಲು ತೆಗೆಯಿರಿ.
5: ಶ್ರೀರಂಗರಾಯರು ತಮ್ಮ ದರ್ಶನಕ್ಕಾಗಿ ಕಾದಿದ್ದಾರೆ ಮಹಾಪ್ರಭು.
4: ಹಾಗೂ ನಿಮ್ಮ ಮಾತು ಅರ್ಥಪೂರ್ಣವಾಗಿಯೇ ಇದೆ.
5: ಏಕೆಂದರೆ ತಾವು ವೆಂಕಟಪತಿ ಮಹಾರಾಜರ ಮಾವನವರಾದ್ದರಿಂದ ಶ್ರೀರಂಗರಾಯರಿಗೂ ತಾವು ಹಿರಿಯರು.
4: ನಿಜ ನಿಜ, ನಾವು ರಾಜಮನೆತನಕ್ಕೆ ಹಿರಿಯರು, ಪೂಜ್ಯರು. ಆ ದೃಷ್ಟಿಯಿಂದ ನೀವು ಶ್ರೀ ರಂಗರಾಯನೇ ನನ್ನ ದರ್ಶನ ಮಾಡಲು ಸಿದ್ಧನಾಗಿದ್ದಾನೆ ಎಂದಿರಲ್ಲವೇ?
5: ಸತ್ಯವಾದ ಮಾತು, ಸತ್ಯವಾದ ಮಾತು.
4: ಆ ಎಚ್ಚಮ್ಮ ನಾಯಕನೆನಿಸಿಕೊಂಡು ಬೀಗುತ್ತಿರುವ ಲಕ್ಷ್ಮಣ ನಾಯಕನ ಸಹಾಯ ತನಗೆ ಸಿಕ್ಕಬಹುದೆಂದು, ಅವನ ಶೌರ್ಯ ಪ್ರದರ್ಶನದಿಂದ ತಾನು ಈ ಜಗರಾಯನ ಮೃತ್ಯು ಪಂಜರದಿಂದ ಪಾರಾಗಿ ಹೋಗಬಹುದೆಂದು ನಂಬಿಕೆ ಇಟ್ಟಿರುವ ಶ್ರೀ ರಂಗರಾಯನಿಗೆ ಅವನ ಮೃತ್ಯು ಈ ಜಗರಾಯನ ರೂಪದಲ್ಲಿ ಪ್ರತ್ಯಕ್ಷವಾಗಿದೆ ಎಂದು ತಿಳಿಯಲಾಗಿದೆ ಅಲ್ಲವೇ ದುರ್ಗಪ್ಪ ನಾಯಕರೇ?
5: ಅದಕ್ಕೆ ನಾನು ಹೇಳಿದುದು, ತಮ್ಮ ಯಮದರ್ಶನಕ್ಕಾಗಿ ಈ ಶ್ರೀರಂಗರಾಯರು ಕಾದು ಕುಳಿತಿದ್ದಾರೆ ಎಂದು.
4: ಪಾಪ, ಪಟ್ಟದ ರಾಣಿಯೊಂದಿಗೆ ಸಿಂಹಾಸನವನ್ನೇರಿ ಓಲಗ ಕೂಡಬೇಕೆಂದು ಬಯಸಿದ್ದ ಶ್ರೀ ರಂಗರಾಯನು ಸಿಂಹವನ್ನು ಕಂಡ ಜಿಂಕೆಯಂತೆ ಭಯಭ್ರಾಂತನಾಗಿದ್ದಾನೆ. ಸೇವಕರೇ, ಎಲ್ಲ ಸೆರೆಮನೆಯ ಕಬ್ಬಿಣದ ಬಾಗಿಲನ್ನು ನಿಧಾನವಾಗಿ ತೆಗೆಯಿರಿ. ಚಂದ್ರಗಿರಿಯ ಸಿಂಹಾಸನದಲ್ಲಿ ವಿರಾಜಮಾನನಾಗಬೇಕಾಗಿದ್ದ ಮಹಾರಾಜನನ್ನು ನಾವು ಪತ್ನಿಯೊಂದಿಗೆ ಕಣ್ಣೀರಿಡುವುದನ್ನು ಕಂಡು ಹಿಗ್ಗಬೇಕಾಗಿದೆ.
6: ದುರ್ಮಾರ್ಗಿ ಜಗರಾಯ, ನಿನ್ನ ತೋಳ್ಬಲವನ್ನು, ದುರ್ಬುದ್ಧಿ ಬಲವನ್ನು ನಂಬಿ ಪಾಪ ಕಾರ್ಯಕ್ಕೆ ಕೈ ಹಾಕುತ್ತಿರುವೆ. ನನ್ನನ್ನು ಕೊಲ್ಲಬೇಕೆಂದು ಎದೆಯುಬ್ಬಿಸಿ ನಿಂತಿರುವೆ. ಈ ಪಾಪ ಕಾರ್ಯದಿಂದ ನಿನಗೆಂದಿಗೂ ಜಯ ಲಭಿಸಲಾರದು.
4: ಸಾಯಲು ಸಿದ್ಧನಾಗಿರುವ ನಿನ್ನ ಬಾಯಿಂದ ಧರ್ಮೋಪದೇಶ. ಶ್ರೀರಂಗರಾಯ, ಅಳಿದ ಮಹಾರಾಜರ ಮಾವನಾದ ನನಗೆಂದಿಗೂ ಜಯವೇ. ಈ ಸಿಂಹಾಸನಕ್ಕೆ ನನ್ನ ಸಾಕುಪುತ್ರನೇ ಉತ್ತರಾಧಿಕಾರಿ ಎಂಬುದನ್ನು ಮರೆಯಬೇಡ.
6: ಜಗರಾಯ, ನಿನ್ನನ್ನು ಜಯಲಕ್ಷ್ಮಿ ಎಂದಿಗೂ ಆಧರಿಸಳು.
4: ಓ ಎಚ್ಚಮ್ಮ ನಾಯಕ, ನೋಡಿದ್ರ ದುರುಗಪ್ಪ ನಾಯಕರೇ, ನಾನು ಹೇಳಿರಲಿಲ್ಲವೇ ಎಚ್ಚಮ್ಮ ನಾಯಕ ಈ ಸೆರೆಮನೆಗೆ ಬಂದೇ ಬರುತ್ತಾನೆಂದು. ಆಹಾ ಆಹಾ, ಒಂದೇ ಏಟಿಗೆ ಎರಡು ಹಕ್ಕಿಗಳು ಬೇಟೆಗೆ ಸಿಕ್ಕದಂತಾಯಿತು.
6: ದುರ್ಮಾರ್ಗಿ, ಬೇಟೆಗೆ ಸಿಕ್ಕವನು ನೀನು. ಮಹಾಪ್ರಭುಗಳನ್ನು ಕೊಲ್ಲಲು ಸೆರೆಮನೆಗೆ ಬಂದಿರಿವೆಯಲ್ಲವೇ? ನೀನು ಇಲ್ಲಿಂದ ಮರಳಿ ಅರಮನೆಗೆ ಹೋಗಲಾರೆ.
4: ಈ ರಾಜ್ಯದ ರಾಜ್ಯ ಸೂತ್ರಗಳನ್ನು ಹಿಡಿದಿರುವ ನಾನು ಅರಮನೆಗೆ ಮರಳು ಸಾಧ್ಯವಿಲ್ಲವೇ?
6: ಸಾಧ್ಯವಿಲ್ಲ. ಕಾರಣ, ಈ ದುರುಗಪ್ಪ ನಾಯಕನು ರಾಜೀದೇವನು ನಿನ್ನನ್ನು ಕುತಂತ್ರದಿಂದ ಸೆರೆ ಹಿಡಿಯಲು ಸಂಚು ಮಾಡಿದ್ದಾರೆ. ಸೆರೆಮನೆಯ ಹೊರಗೆ ಶಿರುಮ ನಾಯಕ ನಿನ್ನ ತಲೆ ಕತ್ತರಿಸಲು ಕತ್ತಿಯನ್ನು ಮಸೆಯುತ್ತಿದ್ದಾನೆ. ನಿನ್ನ ಪರಿವಾರವೇ ನಿನ್ನನ್ನು ಕೊಲ್ಲಲು ಸಿದ್ಧವಾಗಿರುವಾಗ ನಿನಗೆಲ್ಲಿಯ ಜಯ?
4: ಸುಳ್ಳು ಸುಳ್ಳು, ಇದೆಲ್ಲವೂ ನಿನ್ನ ಕಟ್ಟು ಕಥೆ.
6: ಅರ್ಹ ಬೇಡ, ಹೇಳುವುದನ್ನು ಕಿವಿಗೊಟ್ಟು ಕೇಳು. ನಿನ್ನ ವಶದಲ್ಲಿದ್ದ ನನ್ನ ಮಗಳು ಬಿಡುಗಡೆಯಾದುದು ಹೇಗೆ? ಈ ಸೆರೆಮನೆಯಲ್ಲಿದ್ದ ಶ್ರೀರಂಗರಾಯ ಮಹಾರಾಜರ ವಂಶದ ಕುಡಿ ಸೆರೆಮನೆಯಿಂದ ಹೊರಕ್ಕೆ ಹೊರಟಿದ್ದು ಹೇಗೆ ತಿಳಿದಿದೆಯೋ ನಿನಗೆ?
4: ಏನಂದೆ, ಶ್ರೀರಂಗರಾಯನ ವಂಶದ ಕುಡಿ ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋಯಿತೆ? ಮೋಸ ಮೋಸ, ನನಗೆ ಮೋಸವೇ.
6: ದುರಹಂಕಾರಿಯೂ ಬುದ್ಧಿಹೀನನೂ ಆದ ನಿನಗೆ ನಿನ್ನ ಗೆಳೆಯ ಈ ದುರುಗಪ್ಪ ನಾಯಕನೇ ಮೋಸ ಮಾಡಿದನೆಂಬುದು ಹೇಗೆ ತಿಳಿಯಬೇಕು?
7: ಸುಳ್ಳು ಸುಳ್ಳು ನಾಯಕ ಶ್ರೇಷ್ಠರೇ ಸುಳ್ಳು, ಇವನು ಸುಳ್ಳು ಬೊಗಳುತ್ತಿದ್ದಾನೆ. ನಿಮಗಾಗಿಯೇ ಜೀವ ಕೊಡಲು ಸಿದ್ಧನಾಗಿರುವ ನಾನು ನಿಮಗೆ ದ್ರೋಹ ಮಾಡುವೆನೆ? ಈ ಎಚ್ಚಮ್ಮ ನಾಯಕನು ಸುಳ್ಳು ಹೇಳುತ್ತಿದ್ದಾನೆ ಪ್ರಭು.
6: ದುರುಗಪ್ಪ ನಾಯಕ, ನೀನು ಜಗರಾಯನಿಗೆ ದ್ರೋಹವನ್ನೇ ಬಗೆದಿರುವೆ. ಇಲ್ಲವಾದಲ್ಲಿ ಸೆರೆಮನೆಯ ಮೇಲ್ವಿಚಾರಕನಾದ ನಿನ್ನ ಕಣ್ತಪ್ಪಿಸಿ ಶ್ರೀರಂಗರಾಯರ ವಂಶಜ್ಯೋತಿ ಹೇಗೆ ತಪ್ಪಿಸಿಕೊಂಡಿತು ಹೇಳು. ನೀನೇ ಅದನ್ನು ಅಜ್ಞಾತ ಸ್ಥಳಕ್ಕೆ ಕೊಂಡೊಯ್ದಿರುವೆ.
7: ಸುಳ್ಳು ನಾಯಕನೇ ಸುಳ್ಳು, ಈ ಶ್ರೀರಂಗನಾಯನ ವಂಶದ ಕುಡಿಯನ್ನು ನಾನು ಅಪಹರಿಸಿಲ್ಲ. ನಮ್ಮನ್ನು ದಾರಿ ತಪ್ಪಿಸಲು ಈ ಎಚ್ಚಮ್ಮ ನಾಯಕ ಮಾಡುತ್ತಿರುವ ಸಂಚು ಇದು.
6: ಜಗರಾಯ, ದುರುಗಪ್ಪನ ನಿವಾಸವನ್ನು ಶೋಧಿಸು ಹೋಗು. ಅಲ್ಲಿ ನಿನ್ನನ್ನು ಕೊಲೆ ಮಾಡುವ ಸಂಚು ನಡೆಯುತ್ತಿರುವುದನ್ನು ನೀನೇ ಕಣ್ಣಾರೆ ಕಾಣುವೆ.
7: ನಾಯಕರೇ, ನೀವು ನನ್ನ ಶಿರಚ್ಛೇದನ ಮಾಡಿದರೂ ನಾನು ನಿಮಗೆಂದಿಗೂ ದ್ರೋಹ ಬಗೆಯುವುದಿಲ್ಲ. ಈ ಎಚ್ಚಮ್ಮನ ಮಾತನ್ನು ನಂಬಬೇಡಿ, ನಂಬಬೇಡಿ.
6: ನನ್ನನ್ನು ಈ ಸೆರೆಮನೆಯೊಳಕ್ಕೆ ಕರೆದು ತಂದವನು ಈ ದುರುಗಪ್ಪ ನಾಯಕನೇ. ಇವನು ಎರಡು ತಲೆ ಹಾವು.
7: ಇಲ್ಲ ಪ್ರಭು,
6: ನಮ್ಮ ಬಳಿ ನಮ್ಮ ಮಿತ್ರನಂತೆ ನಟಿಸಿ ನಿನ್ನ ಬಳಿ ಸ್ವಾಮಿ ನಿಷ್ಠನಂತೆ ನಟನೆ ಮಾಡುತ್ತಾನೆ.
7: ಇಲ್ಲ ಪ್ರಭು,
6: ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇಲ್ಲವಾದಲ್ಲಿ ಈ ಸೇವಕರೆಲ್ಲರನ್ನೂ ಇವನ ಮನೆಯನ್ನು ಶೋಧಿಸಲು ಕಳುಹಿಸು. ನಿನ್ನನ್ನು ಕೊಲೆ ಮಾಡಲಿರುವ ಎಲ್ಲ ಸ್ವಾಮಿ ದ್ರೋಹಿಗಳು ನಿನ್ನ ಆಳುಗಳ ಕೈಸರಿಯಾಗುವರು.
7: ನಾಯಕರೇ ನಾಯಕರೇ, ನನ್ನ ಸೇವೆಯಲ್ಲಿ ನಾನು ನಿಮಗೆ ದ್ರೋಹವನ್ನೆಂದಿಗೂ ಬಗೆದವನಲ್ಲ.
4: ದುರುಗಪ್ಪ ನಾಯಕರೇ, ಈ ಸೆರೆಮನೆಯಲ್ಲಿದ್ದ ಶ್ರೀ ರಂಗರಾಯ ನಮಗೆ ಕಣ್ಮರೆಯಾಯಿತೆಂದ ಮೇಲೆ ನಾವು ನಮ್ಮ ಮಿತ್ರರನ್ನು ಅನುಮಾನಿಸಬೇಕಾಗಿದೆ. ಸೈನಿಕರೇ, ಈಗಿಂದೀಗಲೇ ದುರುಗಪ್ಪ ನಾಯಕ ನಿವಾಸವನ್ನು ಮುತ್ತಿ ಅಲ್ಲಿರುವ ಶತ್ರುಗಳನ್ನು ಸೆರೆ ಹಿಡಿಯಿರಿ. ಹೋಗಿ, ಮೊದಲು ಈ ಕಾರ್ಯ ಮಾಡಿ, ಹೋಗಿ.
7: ನಾಯಕರೇ, ನೀವು ವೃಥ ನನ್ನ ಮೇಲೆ ಸಂಶಯ ಪಡುತ್ತಿದ್ದೀರಿ. ಈ ಎಚ್ಚಮ್ಮನನ್ನ ಈಗ ನಾವು ಬಂಧಿಸದಿದ್ದಲ್ಲಿ ಅನಾಹುತವಾಗುವುದು ಅನಾಹುತವಾಗುವುದು.
6: ಸೆರೆಮನೆಯಲ್ಲೇ ಬಂಧಿಯಾಗಿರುವ ನನ್ನನ್ನು ಬಂಧಿಸು ಮಾತನಾಡುತ್ತಿರುವ ಈ ದುರುಗಪ್ಪ ನಾಯಕನ ಸ್ವಾಮಿ ದ್ರೋಹವನ್ನು ಮೊದಲು ಪರೀಕ್ಷೆ ಮಾಡು ಹೋಗು.
4: ಯಾರಲ್ಲಿ
8: ಏನಪ್ಪಣೆ ಪ್ರಭು?
4: ಈ ಎಚ್ಚಮ್ಮ ನಾಯಕನನ್ನು ಬಂಧಿಸಿ ಶ್ರೀರಂಗರಾಯನ ಜೊತೆಯಲ್ಲಿಯೇ ಕತ್ತಲು ಕೋಣೆಗೆ ತಳ್ಳಿರಿ. ನಾಳೆ ನಾವು ಬಂದು ಇವರೀರ್ವರ ಶಿರಚ್ಛೇದನ ಮಾಡುತ್ತೇವೆ.
8: ಹಾಗೆ ಆಗಲಿ ಮಹಾಪ್ರಭು.
4: ಬನ್ನಿ ದುರುಗಪ್ಪ ನಾಯಕರೇ, ನಿಮ್ಮ ಸ್ವಾಮಿ ನಿಷ್ಠೆಯನ್ನು ಪರೀಕ್ಷಿಸುವ ಕಾಲ ಬಂದಿದೆ. ಬನ್ನಿ, ನಿಮ್ಮ ನಿವಾಸಕ್ಕೆ ಹೋಗೋಣ.
9: ಎಚ್ಚಮ್ಮ ನಾಯಕರೇ, ಜಯಲಕ್ಷ್ಮಿ ನಮಗೆ ಇಂದು ಒಲಿದಿದ್ದಾಳೆ. ನಿಮ್ಮ ಬುದ್ಧಿವಂತಿಕೆಯಿಂದ ಜಗರಾಯ ನಿಮ್ಮ ಮಾತನ್ನು ನಂಬಿ ದುರುಗಪ್ಪ ನಾಯಕನ ನಿವಾಸಕ್ಕೆ ಹೊರಟು ಬಿಟ್ಟ. ಜಾಗ್ರತೆಯಾಗಿ ಮಹಾರಾಜರನ್ನು ರಾಣಿಯನ್ನು ಕರೆದುಕೊಂಡು ಬನ್ನಿ. ಪಕ್ಕದ ಸುರಂಗ ಮಾರ್ಗವನ್ನು ನಿಮ್ಮ ಮಗಳು ತೆರವು ಮಾಡಿದ್ದಾಳೆ, ಅಲ್ಲಿಂದ ಹೊರಕ್ಕೆ ಹೊರಡಬಹುದು.
10: ಫಾಲಾಕ್ಷ, ನಿನ್ನ ಹಾಗೂ ನನ್ನ ಮಗಳ ಸಮಯ ಪ್ರಜ್ಞೆಯಿಂದ ಮಹಾಪ್ರಭುಗಳು ಪ್ರಾಣಾಪಾಯದಿಂದ ಪಾರಾದರು. ಹೊರಗಿನ ಸೇವಕರು ಬರುವಷ್ಟರಲ್ಲಿ ನಾವಿಲ್ಲಿಂದ ಪಾರಾಗಿ ಹೋಗೋಣ. ಬನ್ನಿ ಮಹಾಪ್ರಭು, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಈ ಸೆರೆಯಿಂದ ಬಿಡುಗಡೆಯಾಗಿ ಬಿಡುತ್ತೇವೆ. ಹಾ, ಬನ್ನಿ.
11: ಬಾಪು, ಬಾಪು ಹೆಚ್ಚಮ್ಮ ನಾಯಕರೇ, ತಾವು ಶೌರ್ಯದಲ್ಲಿ ಮಾತ್ರವಲ್ಲ ಬುದ್ಧಿ ಕುಶಲತೆಯಲ್ಲಿಯೂ ಚಾಣಾಕ್ಷರು. ನಿಮ್ಮ ಮಾತನ್ನು ನಂಬಿ ಜಗರಾಯ ಇಲ್ಲಿಂದ ಹೊರಟು ಹೋದ. ಸತ್ಯ, ನಿಮ್ಮ ಸಮಯ ಪ್ರಜ್ಞೆಯಿಂದ ನಮ್ಮ ಪ್ರಾಣ ಉಳಿಯಿತು. ನಿಜಕ್ಕೂ ನೀವು ಪ್ರತಾಪಶಾಲಿಗಳು, ಸ್ವಾಮಿ ಭಕ್ತರು. ನಿಮಗೆ ಆ ವಿರೂಪಾಕ್ಷ ದೀರ್ಘಾಯಸ್ಸನ್ನು ನೀಡಿ ಕಾಪಾಡಲಿ.
10: ಧನ್ಯನಾದೆ ಪ್ರಭು, ಧನ್ಯನಾದೆ. ಕನ್ನಡ ರಾಜ್ಯ ರಮಾರಮಣರ ವಂಶವನ್ನು ರಕ್ಷಿಸುವ ಪುಣ್ಯ ಕಾರ್ಯ ದೊರೆತದ್ದು ನನ್ನ ಭಾಗ್ಯ.
12: ಸೈನಿಕರಿಗೆ ಅನುಮಾನ ಬಂದಿದೆ. ಅವರು ಯಾವುದೇ ಗಳಿಗೆಯಲ್ಲಿ ಸೆರೆಮನೆಗೆ ಬಂದು ನಮ್ಮನ್ನು ಹುಡುಕಬಹುದು. ನಾವಿರುವರು ಅವರ ದೃಷ್ಟಿಯನ್ನು ಬೇರೆಡೆಗೆ ಸೆಳೆದು ಪ್ರಭುಗಳ ಬಿಡುಗಡೆಗೆ ಶ್ರಮಿಸೋಣ.
11: ಬೇಡ ಬೇಡ ವಿಜಯ, ಹಾಗೆ ಮಾಡುವುದು ಬೇಡ. ತಂದೆ ಮಗಳನ್ನು ವಿಪತ್ತಿಗೆ ಗುರಿ ಮಾಡಿ ನಾನು ಜೀವಗಳ್ಳನಂತೆ ಸೆರೆಮನೆಯಿಂದ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಳ್ಳುವುದೇ ಬೇಡ. ಬೇಡ ನಾಯಕರೇ, ನಾವು ನಿಮ್ಮೊಂದಿಗೆ ಶತ್ರುಗಳನ್ನು ಎದುರಿಸಿ ಹೋರಾಡುತ್ತೇವೆ.
10: ಪ್ರಭುಗಳೇ, ತಾವು ಹಠ ಮಾಡಬೇಡಿ. ರಾಣಿಯವರನ್ನು ಕರೆದುಕೊಂಡು ತಾವು ಫಾಲಾಕ್ಷನ ಜೊತೆಯಲ್ಲಿ ನಿರ್ಗಮಿಸಿ ನಾನು ನನ್ನ ಮಗಳು ಶತ್ರುಗಳನ್ನು ಉಪಾಯದಿಂದ ಕಣ್ಣು ತಪ್ಪಿಸಿ ನಿಮ್ಮೊಂದಿಗೆ ಬಂದು ಸೇರುತ್ತೇವೆ. ಜಾಗ್ರತೆ ಹೊರಡಿ. ಹಾ,
9: ಬನ್ನಿ ಮಹಾರಾಜ, ಬನ್ನಿ. ಕನ್ನಡ ರಾಜ್ಯ ರಮಾರಮಣರನ್ನು ಜೊತೆಯಲ್ಲಿ ಕರೆದೊಯ್ಯುವ ಸೇವೆ ನನಗೆ ದೊರಕಿದುದು ನನ್ನ ಭಾಗ್ಯ. ಬನ್ನಿ, ದಯಮಾಡಿಸಿ ಮಹಾರಾಜ, ದಯಮಾಡಿಸಿ
13: ಬನ್ನಿ. ಶ್ರೀರಂಗರಾಯ ಮಹಾಪ್ರಭುಗಳಿಗೆ
14: ಜಯವಾಗಲಿ.
13: ಶ್ರೀರಂಗರಾಯ ಮಹಾಪ್ರಭುಗಳಿಗೆ

ಸ್ವಾಮಿ ನಿಷ್ಠೆ ನಾಟಕ ಕೇಳಿದಿರಿ. ರಚನೆ ಸಿ

ಭಾಗವಹಿಸಿದವರು ಜಿಪಿ ರಾಮಣ್ಣ, ಆರ್ ವೆಂಕಟೇಶ್ ಮೂರ್ತಿ, ಬಿಎಎಸ್ ಪ್ರಸನ್ನ, ಹರಿಶಂಕರ್ ತಾಳ್ಯ, ರಘು, ಬಿ ಉಮಾದೇವಿ ಹಾಗೂ ಕೆಎಸ್ ಆಶಾ. ನಿರ್ದೇಶನ ರಘುಪತಿ ಹೆಗಡೆ.

ಕೇಳುಗರೆ ಗಮನಿಸಿ, ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿಯನ್ನು ಕೇಳಬಹುದು ಈ ರಾತ್ರಿ 8 ಗಂಟೆಗೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಬಹುದು. ಈ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿ ಅವರ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ.

0: ಸಮಯವಾಗಿದೆ 4:30.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ತಜ್ಞರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರ ಕುಮಾರ್ ಅವರು ನಡೆಸಿದ್ದ ಸಂವಾದ.
2: ಡಾಕ್ಟರ್ ಆರ್ವಿಎಸ್ ಸುಂದರಂ ಹೆಸರಾಂತ ಬರಹಗಾರರು, ಅನುವಾದಕರು, ಬಹುಭಾಷಾ ವಿದ್ವಾಂಸರು, ಜಾನಪದ ಸಾಹಿತ್ಯ ಸಂಶೋಧನೆ, ತೌಲನಿಕ ಅಧ್ಯಯನ, ಅನುವಾದ, ಭಾಷಾ ವಿಜ್ಞಾನ, ಕವಿತೆ ಹೀಗೆ ಹಲವು ಪ್ರಕಾರಗಳಲ್ಲಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಮತ್ತು ತೆಲುಗು ಭಾಷೆಯ ನಡುವಿನ ಸೇತುವೆಯ ಹಾಗೆ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕನ್ನಡ, ತೆಲುಗು ಹಾಗೂ ಇಂಗ್ಲಿಷ್ನಲ್ಲಿ 80 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅರವಿ ಸುಂದರ ಮೂಲತಃ ಆಂಧ್ರದವರಾದರೂ ಕೂಡ ತೆಲುಗು, ಕನ್ನಡ, ಸಂಸ್ಕೃತ ಹೀಗೆ ಹಲವು ಭಾಷೆಗಳಲ್ಲಿ ಪರಿಣಿತರು. ತೆಲುಗು, ಕನ್ನಡ, ಸಂಸ್ಕೃತ ಈ ಮೂರು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅವರು ಪಡೆದಿದ್ದಾರೆ. ತೆಲುಗು ಮತ್ತು ಕನ್ನಡ ಜನಪದ ಗೀತೆಗಳು ಈ ವಿಚಾರವಾಗಿ PhD ಪ್ರೌಢ ಪ್ರಬಂಧವನ್ನು ಅವರು ಮಂಡಿಸಿದ್ದಾರೆ. ಡಾಕ್ಟರ್ ಆರ್ವಿಎ ಸುಂದರಂ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ನಡುವೆ ಪ್ರಸಾರಾಂಗದ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ, ಸಲಹೆಗಾರರಾಗಿ ಭಾಗಿಯಾಗಿರುವಂತಹ ಸುಂದರಂ ಅವರು ಅಮೆರಿಕದಲ್ಲಿ ಜರುಗದಂತಹ ವಿಶ್ವ ಜಾನಪದ ಮಹಾಕಾವ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಹಾಗೆ ಉತ್ತರ ಅಮೆರಿಕ ತೆಲುಗು ಸಮ್ಮೇಳನದಲ್ಲಿ ಸಹ ಪಾಲ್ಗೊಂಡಿದ್ದರು. ಇವರ ಮಾರ್ಗದರ್ಶನದಲ್ಲಿ ಸುಮಾರು 21 ಹೆಚ್ಚು ಜನ PhD ಪದವಿಯನ್ನು ಪಡೆದಿದ್ದಾರೆ. 11 ಹೆಚ್ಚು ವಿದ್ಯಾರ್ಥಿಗಳು MPhil ಪದವಿಯನ್ನು ಪಡೆದಿದ್ದಾರೆ. ಮೈಸೂರಿನಲ್ಲೇ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡ ಬೋಧನೆಯನ್ನು ಮಾಡ್ತಾ ಜೊತೆಗೆ ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ದಾರೆ. ತಮ್ಮ ಇದುವರೆಗಿನ ಈ ಸೇವೆಗಳಿಗಾಗಿ ಆಂಧ್ರಪ್ರದೇಶ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕೇಂದ್ರ ಶಿಕ್ಷಣ ಸಚಿವಾಲಯದ ಗೌರವ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಪುರಸ್ಕಾರಗಳು, ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಪುರಸ್ಕಾರ, ಪಾಲ್ಕುರಿಕೆ ಸೋಮನಾಥ ಪ್ರಶಸ್ತಿ ಹೀಗೆ ಅನೇಕ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಶ್ರೀಯುತ ಆರ್ವಿಎ ಸುಂದರಂ ಈ ಹೊತ್ತು ನಮ್ಮೊಟ್ಟಿಗೆ ಈಗ ಮಾತನಾಡ್ತಾ ಇದ್ದಾರೆ. ನಮಸ್ಕಾರ ಸುಂದರಂ ಅವರೇ.
3: ನಮಸ್ಕಾರ.
2: ನಿಮ್ಮ ಜೊತೆ ಮಾತಾಡೋದಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಈಗಾಗಲೇ ತಮ್ಮ ಪರಿಚಯದಲ್ಲಿ ಹೇಳಿದ ಹಾಗೆ ಅನೇಕ ಭಾಷೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಮೂಲತಃ ನೀವು ಆಂಧ್ರದವರು, ಆದರೆ ಕರ್ನಾಟಕದಲ್ಲಿ ಎಷ್ಟೋ ವರ್ಷಗಳಿಂದ ನೆಲೆಸಿ ಕನ್ನಡಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದೀರಾ. ನಿಮ್ಮ ಚಿಂತನೆ ಯಾವ ಭಾಷೆಯಲ್ಲಾಗುತ್ತೆ ಸುಂದರಂ ಅವರೇ?
3: ಕನ್ನಡ ಬರೆಯುವಾಗ ಕನ್ನಡದಲ್ಲೇ ಚಿಂತನೆ ಮಾಡೋದು, ತೆಲುಗು ಬರೆಯುವಾಗ ತೆಲುಗಿನಲ್ಲೇ ಚಿಂತನೆ ಮಾಡೋದು, ಆದರೆ ಇಂಗ್ಲೀಷ್ನಲ್ಲಂತೂ ಚಿಂತನೆ ಮಾಡಿ ಕನ್ನಡದಲ್ಲಿ ಬರೆಯೋದಿಲ್ಲ.
2: ತೌಲನಿಕ ಅಧ್ಯಯನ ನಿಮ್ಮ ಒಂದು ಆಸಕ್ತಿಯ ಕ್ಷೇತ್ರವಾಗಿರೋದ್ರಿಂದ ಬಹುಶಃ ಈ ತೆಲುಗು, ತಮಿಳು, ಕನ್ನಡ ಹೀಗೆ ಪಾರಸ್ಪರಿಕ ಕೊಡುಕೊಳ್ಳುವಿಕೆಯ ಬಗ್ಗೆ ನೀವು ಹೆಚ್ಚು ಆಳವಾಗಿ ಸಂಶೋಧನಾ ಮತ್ತು ವಿದ್ವತ್ಪೂರ್ಣ ಪ್ರಬಂಧಗಳನ್ನು ಮಂಡಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಮೂಲತಃ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದವರು ಹೇಗೆ ಸಾಹಿತ್ಯಕ್ಕೆ ಪ್ರವೇಶ ಮಾಡಿದಿರಿ?
3: ವಿಜ್ಞಾನ ಓದುವಾಗಲೂ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಛಂದಸ್ಸು, ವ್ಯಾಕರಣ ಇವೆಲ್ಲ ಬಹಳ ನನಗೆ ಆಸಕ್ತಿ ಇರುವಂಥ ಕ್ಷೇತ್ರಗಳು. ಅದರಿಂದ BSc ಓದುವಾಗಲೇ ನಾನು MA ಮಾಡಬೇಕಂತಲೇ ಅಂದುಕೊಂಡಿದ್ದೆ. ಅದು ಪ್ರಾಣಿಶಾಸ್ತ್ರದಲ್ಲಿ ನಾನು BSc ಆಗಿರೋದು. ಆಮೇಲೆ ತೆಲುಗು, ಕನ್ನಡ, ಸಂಸ್ಕೃತ ಹೀಗೆ ಭಾಷೆಗಳ ಬಗ್ಗೆ ಅದು ಓದುವಾಗಲೇ ನನಗೆ ದೇಶಿ ಮತ್ತು ಜಾನಪದದ ಬಗ್ಗೆ ಆಸಕ್ತಿ ಇತ್ತು. ಅದರಿಂದ ಅನಂತರ ಕಾಲದಲ್ಲಿ ಹೆಚ್ಚಿನ ಸಂಶೋಧನೆ ಜಾನಪದ ಕ್ಷೇತ್ರದಲ್ಲಿ ಮಾಡೋಕ್ಕೆ ನನಗೆ ಒಂದು ಸಹಾಯ ಆಯಿತದು.
2: ನೀವು ತೆಲುಗಿನಲ್ಲಿ MA ಪದವಿಯನ್ನು ಮಾಡಿದ್ದು ಸ್ವಾಭಾವಿಕ ಅಂತ ಅನ್ಬಹುದು, ಆದರೆ ಕನ್ನಡಕ್ಕೆ ಯಾಕೆ ಬಂದ್ರಿ? ಸಂಸ್ಕೃತಕ್ಕೆ ಯಾಕೆ ಹೋದ್ರಿ? ತಮಿಳನ್ನು ಹೇಗೆ ಕಲಿತ್ರಿ? ಮಲಯಾಳಂದಲ್ಲಿ ಹೇಗೆ ಪರಿಣಿತಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಯಿತು?
3: ನಮ್ಮ ಊರು ನೆಲ್ಲೂರು ಅಂತ ಆಂಧ್ರಪ್ರದೇಶದಲ್ಲಿ, ಅದು ಬಿಟ್ಟು ಸರಿಯಾಗಿ 50 ಆಯಿತು. SLC ಆದಮೇಲೆ ನಾನು PUC ಚೆನ್ನೈಯಲ್ಲಿ ಮಾಡಿತ್ತು. ಹೋದ ಒಂದು ವಾರದಲ್ಲೇ ತಮಿಳು ಲಿಪಿ ಕಲಿತೆ. ಆಮೇಲೆ ಒಂದು ವರ್ಷದೊಳಗೆ ಅಣ್ಣಾದುರಯ್ಯವರ ಒಲಗಪ್ಪಿರಿಯಾರ್ ಗಾಂಧಿ ಅಂತ ಅದನ್ನು ತೆಲುಗಿಗೆ ಅನುವಾದ ಮಾಡಿದೆ. ಹಾಗೆ ಕರ್ನಾಟಕಕ್ಕೆ ಬಂದ ಮೇಲೆ ಇನ್ನು ಕನ್ನಡ ಕಲೀಲೇಬೇಕು ಅಂತ ಇವತ್ತಿಗೂ ನಾನು ಅನೇಕ ಭಾಷಣಗಳಲ್ಲಿ ಹೇಳುವುದು ಅದೇನೆ. ಮಾತೃಭಾಷೆ ಏನಾದರೂ ಇರಬಹುದು, ಆದರೆ ಪ್ರಾದೇಶಿಕ ಭಾಷೆಯನ್ನು ನಾವು ಕಲಿಯುವುದು ಮಾತ್ರ ಅಲ್ಲ, ಪರಿಣತಿಯನ್ನು ಪಡೆಯಬೇಕು. ಹೀಗಾಗಿ ನಾನು ಚಿಂತಾಮಣಿಯಲ್ಲಿ ಒಂದು ಲೆಕ್ಚರರ್ ಹುದ್ದೆಗೆ ಬಂದ ತಕ್ಷಣ ಮಾಡಿದ್ದು ಕನ್ನಡ ಕಲಿಯೋದು. ಒಂದು 3 ತಿಂಗಳೊಳಗೆ ನಾನು ಕುವೆಂಪು ಅವರನ್ನು ನೋಡಿ ಅವರ ಪದ್ಯಗಳನ್ನು ತೆಲುಗಿಗೆ ಅನುವಾದ ಮಾಡಿದ್ದು ಅವರಿಗೆ ಓದಿ ಅವರಿಂದ ಒಂದು ಅನುಮತಿಯನ್ನು ಪಡೆದೆ.
2: ಇಷ್ಟು ಬೇಗ ಒಂದು ಕೃತಿಯನ್ನು ಅನುವಾದ ಮಾಡೋ ಸಾಮರ್ಥ್ಯ ಬರುತ್ತೆ ಅಂತ ಹೇಳ್ಬೋದು?
3: ಅದು ಕೆಲವು ಭಾಷೆಗಳಿಗೆ ಸಾಧ್ಯ. ಈಗ ನಾವು ತೆಲುಗು ಓದುವಾಗಲೇ ಸಂಸ್ಕೃತ ನಮಗೆ ಇತ್ತು, ಈಗ ತೆಲುಗು ಸಂಸ್ಕೃತ ಗೊತ್ತಿದ್ದ ಮೇಲೆ ಕನ್ನಡ ಕಲಿಯೋದು ಅಂದರೆ ಒಂದು ದ್ರಾವಿಡ ಭಾಷೆ, ಒಂದು ಸಂಸ್ಕೃತ, ಇವು ಎರಡೂ ಗೊತ್ತಿದ್ದರೆ ಇನ್ನು ಬೇರೆ ಭಾಷೆಗಳನ್ನು, ಭಾರತೀಯ ಭಾಷೆಗಳನ್ನು ಕಲಿಯೋದು ಅಷ್ಟೇನು ಕಷ್ಟ ಆಗೋದಿಲ್ಲ, ಮನಸ್ಸಿದ್ದರೆ ಮಾರ್ಗ.
2: ಅವಾಗ ಕನ್ನಡದಲ್ಲಿ ಕೂಡ ನಿಮ್ಮ ಅಧ್ಯಯನ ಮುಂದುವರಿಸಬೇಕು ಅಂತ ಅನ್ನಿಸ್ತಾ?
3: ಇಲ್ಲೇ ಇರಬೇಕು ಅಂತ ಒಂದು ನಿರ್ಧಾರ ಆದಮೇಲೆ ಕನ್ನಡದಲ್ಲಿ ಖಂಡಿತ ನಾವು ಪರಿಣತಿ ಪಡೆಯಬೇಕು ಅಂತ. ಅದರ ಜೊತೆಗೆ ಸುಮ್ಮನೆ ಓದಿಕೊಳ್ಳೋದಲ್ಲ, ಏನಾದರೂ ಒಂದು ಪರೀಕ್ಷೆ ತೆಗೆದುಕೊಂಡ್ರೆ ಸ್ವಲ್ಪ ಗಂಭೀರವಾಗಿ ಅದನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಕನ್ನಡದಲ್ಲೇ ಎಂ ಎ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದ 4 ವರ್ಷದೊಳಗೆ ನಾನು ಕನ್ನಡ ಎಂ ಎ ತಗೊಂಡೆ.
2: ಮತ್ತು ಮೈಸೂರು ನಿಮ್ಮ ಕಾರ್ಯಕ್ಷೇತ್ರ ಆಯಿತು.
3: ಸುಮಾರು 35 ವರ್ಷಗಳ ಕಾಲ ನಾನು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲೇ ಕೆಲಸ ಮಾಡಿ ಅದರ ನಿರ್ದೇಶಕನಾಗಿ ನಾನು ನಿವೃತ್ತನಾದೆ. ಹಾಮನಾಯಕರು ನನ್ನನ್ನು ಚಿಂತಾಮಣಿಯಿಂದ ಇಲ್ಲಿಗೆ ಕರೆತಂದರು.
2: ತುಂಬ ಸಂತೋಷ. ಅದರಿಂದ ಕನ್ನಡ ತೆಲುಗು ಹೀಗೆ ಎಲ್ಲ ದ್ರಾವಿಡ ಭಾಷೆಗಳಿಗೂ ಸಾಕಷ್ಟು ಅನುಕೂಲವಾಗಿದೆ ಅಂತ ಹೇಳಿ ಅನಿಸುತ್ತೆ.
3: ಇಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾನು ತಮಿಳು ಪಾಠ ಮಾಡಿದ್ದೇನೆ, ಹಾಗೆ ಭಾರತೀಯ ಭಾಷೆಗಳು ಪಾಠ ಮಾಡಿದ್ದೇನೆ, ಆಮೇಲೆ ದಕ್ಷಿಣ ಭಾರತೀಯ ಅಧ್ಯಯನ, ಜಾನಪದ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಏನೇನು ಆಸಕ್ತಿ ಇದೆಯೋ ಅಂಥ ಕ್ಷೇತ್ರಗಳಲ್ಲೆಲ್ಲ ನಾವು ಪಾಠ ಮಾಡುವುದು, ಬರೆಯುವುದು ಇಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡಿರ್ತೀನಿ.
2: ನಿಮ್ಮ ಆಸಕ್ತಿಯನ್ನು ವಿಂಗಡಣೆ ಮಾಡಿ ನೋಡೋದಾದರೆ ಜಾನಪದ ಮೊದಲ ಸ್ಥಾನದಲ್ಲಿ ಬರ್ತದೆ, ಯಾಕೆಂದರೆ ನಿಮ್ಮ PhD ಶುರುವಾದದ್ದು ಕೂಡ ಜಾನಪದದ ವಿಚಾರದಿಂದಲೇ. ಹೇಗೆ ನಿಮಗೆ ಜಾನಪದದಲ್ಲಿ ಆಸಕ್ತಿ ಬಂತು ಮತ್ತು ಅಲ್ಲಿಯ ನಿಮ್ಮ ಚಟುವಟಿಕೆಗಳ ಬಗ್ಗೆ?
3: ದಕ್ಷಿಣ ಭಾರತದ ಭಾಷೆಗಳಲ್ಲಿ ದೇಶೀಯವಾದ ಒಂದು ಸಾಹಿತ್ಯ ಹೇಗಿರುತ್ತೆ ಅನ್ನೋದರ ಬಗ್ಗೆ ಆಸಕ್ತಿ ಇತ್ತು. ಆವಾಗ ಮದ್ರಾಸಿನಲ್ಲಿ ಮರಿಯಪ್ಪ ಭಟ್ರು ಇವರೆಲ್ಲ ಇದ್ದರು, ಅಲ್ಲಿಗೆಲ್ಲ ನಾನು ಹೋಗಿ ಅವರ ಜೊತೆಗೆಲ್ಲ ಸಂಪರ್ಕ ಇಟ್ಕೊಂಡಿದ್ದೆ. ಅದು ಹಾಗೆ ದೇಶಿ ಆದಮೇಲೆ ಜಾನಪದ, ಆಮೇಲೆ ನಾನು ಕರ್ನಾಟಕಕ್ಕೆ ಬಂದ ಮೇಲೆ ಇಲ್ಲಿ ಅನೇಕರು, ಮುಖ್ಯವಾಗಿ ಜೀಶಂಪ ಅವರು, ಕಾರಕ್ರು, ಇಂಥವರೆಲ್ಲ ಮಾಡಿದ ಕೆಲಸಗಳನ್ನು ನೋಡಿದ ಮೇಲೆ ನಮಗೆ ಈ ಕ್ಷೇತ್ರ ಚೆನ್ನಾಗಿದೆ, ನಾವು ಮಾಡಬೇಕು. ಅದು ಅಲ್ಲದೆ ತೌಲನಿಕವಾಗಿ ಮಾಡಬೇಕಾದ ಕೆಲಸ ಅಪಾರವಾಗಿದೆ.
2: ಹೌದು.
3: ಸೊ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾನು ತೆಲುಗು ಕನ್ನಡ ಜನಪದ ಗೀತೆಗಳನ್ನು ನನ್ನ PhDಗೆ ಆಯ್ಕೆ ಮಾಡಿಕೊಂಡೆ.
2: ಆ ಜನಪದ ಗೀತೆಗಳ ಸಾಮ್ಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀರಾ, ತೆಲುಗು ಮತ್ತು ಕನ್ನಡ ಜನಪದ?
3: ತೆಲುಗು ಕನ್ನಡ ಮಾತ್ರವಲ್ಲ, ಭಾರತದಲ್ಲೇ ಜಾನಪದ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದರೆ ಬಹಳಷ್ಟು ಸಾಮೀಪ್ಯ. ಇದು ಒಂದು ಸಲ ನೀವು ಕೇಳಿರುವ ಪಾಕಿಸ್ತಾನ್ನಿಂದ ಜನಪದ ಗೀತೆಗಳನ್ನು ನಮ್ಮ ದೂರದರ್ಶನದಲ್ಲಿ ಪ್ರಸಾರ ಮಾಡಿದ್ರು. ಅದು ಕೇಳಿದಾಗ ಆ ಲಯಗಳಿಗೂ ನಮಗೂ ಏನು ವ್ಯತ್ಯಾಸ ಇರಲಿಲ್ಲ. ಸೊ ಈ ತರಹದ ಅಂದರೆ ಲಯಗಳಾಗಲಿ, ಆಮೇಲೆ ಅದರಲ್ಲಿರುವ ವಿಷಯ ಆಗಲಿ, ಆಮೇಲೆ ಕೌಟುಂಬಿಕ ಸಂಬಂಧಗಳು, ಯಾಕಂದರೆ ಭಾರತೀಯ ಕೌಟುಂಬಿಕ ವ್ಯವಸ್ಥೆ, ಬಾಂಧವ್ಯಗಳು ಇವೆಲ್ಲ ಒಂದೇ ರೀತಿ ಇರೋದರಿಂದ ನಾವು ಅದರ ಪ್ರತಿಬಿಂಬಗಳನ್ನು ನೋಡ್ತಾ ಇರ್ತೀವಿ.
2: ನೀವು ದಕ್ಷಿಣ ಭಾರತೀಯ ದೇಶೀಯ ಕೃಷಿ ವಿಜ್ಞಾನ ಕೋಶದ ತಯಾರಿಯಲ್ಲಿ ಈಗ ನಿರತರಾಗಿದ್ದೀರಾ. ನೀವು ಅಂದರೆ ಭಾಷೆಗಳ ನಡುವಿನ ಪಾರಸ್ಪರಿಕ ಕೊಡುಕೊಳ್ಳುವಿಕೆಯ ಬಗ್ಗೆ, ನಿರಂತರ ಬಗ್ಗೆ, ಮತ್ತು ದಕ್ಷಿಣ ಭಾರತೀಯ ಸಾಹಿತ್ಯದ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದೀರಾ. ತಮಿಳು, ತೆಲುಗು, ಮಲಯಾಳಂ ಈ ಭಾಷೆಗಳ ಛಂದೋ ಗ್ರಂಥಗಳ ಬಗ್ಗೆ ನೀವು ಅಭ್ಯಾಸ ನಡೆಸಿದ್ದೀರಾ. ಹೀಗೆ ಈ ಭಾಷೆಗಳ ನಡುವಿನ ಸಂಬಂಧ, ಸೌಹಾರ್ದ ಮತ್ತು ಮುಂದಿನ ದಿನಗಳ ಬಗ್ಗೆ ಏನನಿಸುತ್ತೆ?
3: ನಿಜವೇ ನಾವು ಮಾಡಬೇಕಾದ್ದು ತುಂಬ ಇದೆ. ಯಾಕಂದರೆ BM ಶ್ರೀಯವರೇ ಹೇಳ್ತಾ ಇದ್ರಲ್ಲ, ನೀವು ಕನ್ನಡ ಎಮ್ಮೆ ಓದುವವರು ತಮಿಳು ತಿಳ್ಕೋಬೇಕು, ತೆಲುಗು ತಿಳ್ಕೋಬೇಕು. ಅಂಶಗಣ ಅನ್ನುವುದು ಮಾಡಿದ್ದೇ ಅವರು ತಮಿಳಿನಲ್ಲಿರುವ ಈರಶೈಸಿರು, ಮೂವಶೈಸಿರು ಇವೆಲ್ಲ ನೋಡಿ ನಮ್ಮ ಗಣ ವ್ಯವಸ್ಥೆನೇ ಬೇರೆ ಥರ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಸ್ಕೃತದ ಮೂಲಕ ನಮ್ಮ ಛಂದಸ್ಸನ್ನು ಓದಿದರೆ ನಿಮಗೆ ನಮ್ಮ ದೇಶೀಯ ಗಣಗಳ ವಿಚಾರ ಗೊತ್ತಾಗೋದಿಲ್ಲ. ಹೀಗಾಗಿ ಅದು ಒಂದೇ ಅಲ್ಲ, ಈಗ ಭಕ್ತಿ ಸಾಹಿತ್ಯ ಓದಬೇಕಾದ್ರೆ ತಮಿಳು ಗೊತ್ತಿರಬೇಕು, ಆಮೇಲೆ ಬಸವೇಶ್ವರ, ಹರಿಹರ ಇವರು ಎಲ್ಲರೂ ತಮಿಳಲ್ಲಿ ಏನು ನಡೀತಾ ಇತ್ತು ಅಂತ ಗೊತ್ತಿತ್ತು ಅವರಿಗೆ. ನಾಯನ್ಮಾರರ ಬಗ್ಗೆ ಗೊತ್ತಿತ್ತು, ನಮ್ಮ ವೈಷ್ಣವ ಸಾಹಿತ್ಯಕ್ಕೆ ಆಳ್ವಾರರ ಬಗ್ಗೆ ಗೊತ್ತಿತ್ತು. ಪಾಲ್ಕುರ್ಕಿ ಸೋಮನಾಥ 3 ಭಾಷೆಗಳಲ್ಲಿ ಬರೆದಿದ್ದ, ಕನ್ನಡದಲ್ಲೂ ಬರೆದಿದ್ದ, ತೆಲುಗಿನಲ್ಲೂ ಬರೆದಿದ್ದ, ಸಂಸ್ಕೃತದಲ್ಲೂ ಬರೆದಿದ್ದ. ಇದು ಈ ಕೆಲವು ಕ್ಷೇತ್ರಗಳಲ್ಲಿ ಅನಿವಾರ್ಯ. ಈಗ ಕೀರ್ತನ ಸಾಹಿತ್ಯ ಇದೆ, ಅದರಲ್ಲೂ ಅಷ್ಟೇ. ಪುರಂದರದಾಸ ಅಂದ ಮೇಲೆ ಅನ್ನಮಾಚಾರ್ಯರ ಬಗ್ಗೆ ಗೊತ್ತಿರಬೇಕು. ಈಗ ಸಾಂಸ್ಕೃತಿಕವಾಗಿ ತುಂಬ ಒಂದು ನಿಕಟ ಬಾಂಧವ್ಯ ಇರುವುದರಿಂದ ಇದನ್ನು ತೌಲನಿಕವಾಗಿ ನಾವು ನೋಡಲೇಬೇಕಾಗುತ್ತೆ, ಕೆಲವು ಸಲ ಅನಿವಾರ್ಯ ಆಗುತ್ತೆ.
2: ಈ ತೌಲನಿಕ ಅಧ್ಯಯನ ಎಷ್ಟು ಸಮರ್ಪಕವಾಗಿದೆ?
3: ತಿಳ್ಕೊಂಡಿದ್ದ ಒಂದು ಬಿಂದುವಿನಷ್ಟು, ತಿಳ್ಕೋಬೇಕಾಗಿರುವುದು ಸಿಂಧುವಿನಷ್ಟು ಅಂತ ಹೇಳಿದ ಹಾಗೆ ನಾವು ತಿಳ್ಕೋಬೇಕಾಗಿರುವುದು ತುಂಬ ಇದೆ. ಯಾಕಂದರೆ ಈಗ ಚಂಪು ಅಂದರೆ ಏನು ಅಂತ ಇನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಅಂಶ ಅನ್ನುವುದು ಯಾವ ಥರ ಇದೆ ಅಂತ, ಯತಿ ಪ್ರಾಸಗಳಿವೆ ಛಂದಸ್ಸಿನಲ್ಲಿ, ಅವು ಯಾವ್ಯಾವ ಭಾಷೆಗಳಲ್ಲಿ ಯಾವ್ಯಾವ ಥರ ಇದೆ, ಇವೆಲ್ಲ ನಾವು ಇನ್ನೂ ತಿಳ್ಕೊಳ್ಳೋದು ಬಹಳಷ್ಟಿದೆ. ಈಗ ಕೆಲವರು ದೊಡ್ಡ ದೊಡ್ಡ ಲೇಖಕರು ಕೂಡ ಪ್ರಬಂಧದ ಬಗ್ಗೆ ಬರೆದಿದ್ದಾರೆ, ಪಂಪ ಇವರೆಲ್ಲ. ಪ್ರಬಂಧ ಸಾಹಿತ್ಯ ತೆಲುಗಿನಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಇದೆ. ಚಂಪು ತೆಲುಗಿನಲ್ಲಿ 1000 ವರ್ಷಗಳ ಕಾಲ ಚಂಪುನಲ್ಲೇ ಬರೆದರು. ಇದು ಗೊತ್ತಿಲ್ಲದಿದ್ದರೆ ನಾವು ಹೇಗೆ ಬರೆಯೋದು? ಶತಕ ಸಂಸ್ಕೃತಕ್ಕಿಂತ ನಮಗೆ ಕನ್ನಡ ತೆಲುಗು ಇದರಲ್ಲೆಲ್ಲ ತುಂಬ ಜಾಸ್ತಿ. ಯಕ್ಷಗಾನದ ಬಗ್ಗೆನೂ ಹಾಗೆ, ಯಕ್ಷಗಾನ ಅಂದರೆ ಕರ್ನಾಟಕ ಅಂತ ತಿಳ್ಕೊಳ್ತೀವಿ. ಆಂಧ್ರದಲ್ಲಿ 1000 ಯಕ್ಷಗಾನ ಪ್ರತಿಗಳಿವೆ.
2: ನೀವು ಕರ್ನಾಟಕ ಆಂಧ್ರ ಯಕ್ಷಗಾನದ ಒಂದು ಸಮೀಕ್ಷೆಯನ್ನು ಮಾಡಿದ್ದೀರಾ? ಬಹುಶಃ ಆ ಮೂಲಕ ಕರ್ನಾಟಕದ ಯಕ್ಷಗಾನ ಜಗತ್ತಿಗೆ ಏನಾದರೂ ಹೊಸ ಸಂಗತಿಗಳನ್ನು ಕೊಡಲು ಸಾಧ್ಯ?
3: ಖಂಡಿತ. ಈಗ ವಿಷಯಗಳು, ಈಗ ರಾಮಾಯಣ, ಮಹಾಭಾರತ, ಭಾಗವತ, ಮಹಾಭಾರತದಲ್ಲೇ ಜೈಮಿನಿ ಭಾರತ ಇದೆ. ಜೈಮಿನಿ ಭಾರತದ ಕಥೆಗಳು ಇದರಲ್ಲಿ ಜನಪದದಲ್ಲಿ ತುಂಬ ಪ್ರಚಾರದಲ್ಲಿವೆ. ಆಂಧ್ರದಲ್ಲೂ ಹಾಗೆ, ಈಗ ಕೇಶಧ್ವಜ ಅಂತ, ಆಮೇಲೆ ಪ್ರಮೀಳಾ ಅರ್ಜುನ, ಇಂಥವೆಲ್ಲ ಮೂಲ ಕಥೆಗೆ ಭಿನ್ನವಾದ ಕಥೆಗಳು ಬೇರೆ ಕಡೆ ಕೂಡ ತುಂಬ ಪ್ರಚಾರದಲ್ಲಿವೆ. ಹಾಗೆ ಈಗ ರಾಮಾಯಣದ್ದು ಸೀತೆಯ ಇದು, ರಾವಣನ ಮಗಳು ಅಂತ, ಇಂಥವೆಲ್ಲ ಜನಪದದಲ್ಲಿ ಅದೇ ಒಂದು ಬೇರೆ
2: ಆವೃತ್ತಿಗಳು,
3: ಅದೇ ಒಂದು ವಾಹಿನಿ ಅದು. ಇಂಥವೆಲ್ಲ ನಾವು ಖಂಡಿತ ನಾವು ತೌಲನಿಕವಾಗಿ ನೋಡಬೇಕಾಗ್ತದೆ. ಈಗ ಯಕ್ಷಗಾನದ ವಿಷಯದಲ್ಲೂ ಹಾಗೆ, ವೇಷಭೂಷಣಗಳು, ಅವರ ಒಂದು ಕುಣಿತದಲ್ಲೂ ಕೂಡ ಸುಮಾರು ನಮಗೆ ಅದು ತೌಲನಿಕವಾಗಿ ಪರಿಶೀಲಿಸಬೇಕಾದ ಅವಶ್ಯಕತೆ ಇದೆ.
2: ಭಾರತೀಯ ಕಾವ್ಯ ಮೀಮಾಂಸೆಗೆ ಈ ದಕ್ಷಿಣ ಭಾರತೀಯ ಭಾಷೆಗಳು ಹೇಗೆ ಪ್ರತಿಕ್ರಿಯಿಸಿದ್ದಾವೆ?
3: ಕಾವ್ಯ ಮೀಮಾಂಸೆ, ವ್ಯಾಕರಣ, ಛಂದಸ್ಸು, ಇವು ಸಂಸ್ಕೃತವಿಲ್ಲದೆ ನಮಗೆ ನಡೆಯುವುದೇ ಇಲ್ಲ ಅನ್ನುತ್ತಾರೆ.
2: ಭಾವನೆ ಮಧ್ಯದಿಂದ ಬಂದಿರಬಹುದು
3: ಅದು. ಅಂದರೆ ಅದು ಬೇಕು. ನನ್ನ ಇದೇನೆಂದರೆ ಈಗ ಶಿಷ್ಟವಾದದ್ದನ್ನು ನಾವು ಬಿಡಬೇಕು ಅಂತ ನಾವು ಯಾವತ್ತೂ ಇದು ಮಾಡಬಾರದು. ಇದೆಲ್ಲ ಜ್ಞಾನ ತಾನೇ.
2: ನಿಜ.
3: ಅಂದರೆ ಜ್ಞಾನ ಅನ್ನುವುದು ಬಹುಮುಖವಾಗಿರ್ತದೆ. ಜಾನಪದ ಜ್ಞಾನಪಥ ಅಂತ. ಈಗ ನೀವು ಈ ಕಾವ್ಯ ಮೀಮಾಂಸೆ ತಗೊಂಡ್ರೂ ಕೂಡ ಪಂಪ ಮುಂತಾದ ಕವಿಗಳು ಕಾವ್ಯ ಅಂದರೆ ಹೀಗಿರಬೇಕು ಅಂತ ಹೇಳ್ತಾರೆ, ಹಿತಮಿತ ಮೃದೋಕ್ತಿ ವಚನಮ್ಮಂತ. ಹಾಗೆ ಜನಪದದಲ್ಲೂ ಕೂಡ ಹೀಗಿರಬೇಕು ಅಂತ, ಅಂದರೆ ಗಾದೆಯ ಮಾತು ವೇದದಂತೆ ಅಂತ ಗಾದೆ ಇರುತ್ತೆ. ಅಂದರೆ ಅದು ಒಂದು ಕಾವ್ಯ ಮೀಮಾಂಸೆನೆ. ಅಪ್ಪ, ನಿಮ್ಮ ಜೀವನದಲ್ಲಿ ಗಾದೆಯನ್ನು ನೀವು ಬಳಸಲೇಬೇಕು. ಅವರು ವೇದವನ್ನು ಎಷ್ಟು ಗೌರವ ಕೊಡ್ತಾರೋ ನೀನು ಗಾದೆಗೆ ಅಷ್ಟು ಗೌರವ ಕೊಡಬೇಕು ಅಂತ. ಸೊ ಈ ಥರ ಅಂದರೆ ಕಾವ್ಯ ಹೇಗೆ ಬರೀಬೇಕು? ಈಗ ಎ ಕೆ ರಾಮಾನುಜನ್ ಒಂದು ಕತೆ ಕೊಟ್ಟಿದ್ದಾರೆ. ಅಜ್ಜಿ ಕತೆ ಹೇಳುವಾಗ ಯಾರೂ ಕೇಳೋದಿಲ್ಲ, ಕೊನೆಗೋಗಿ ಒಂದು ಗೋಡೆಯ ಮುಂದೆ ನಿಂತು ಹೇಳಿ ಆ ಗೋಡೆನೇ ಒಡೆದು ಹೋಗುತ್ತೆ. ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಇದೆ ಆ ಕತೆಗೆ ಅಂತ. ಅಂದರೆ ಅದರ ಮೂಲಕ ಒಂದು ಜಾನಪದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ.
2: ತಮ್ಮದೇ ಆದ ಕಾವ್ಯ ಮೀಮಾಂಸೆಯನ್ನು ರೂಪಿಸಿಕೊಳ್ಳೋದರಲ್ಲಿ ಕನ್ನಡಕ್ಕೆ ಹೋಲಿಸಿದರೆ ತಮಿಳು ಮತ್ತು ತೆಲುಗು ಭಾಷೆಯ ಸ್ಥಾನಮಾನಗಳು ಹೇಗಿದ್ದಾವೆ?
3: ಕಾವ್ಯ ಮೀಮಾಂಸೆಯ ಇದು ಒಂದು ಇದರಲ್ಲಿ ಇರೋದಿಲ್ಲ. ನಾವು ಕೇವಲ ಅದು ಒಂದು ಪುಸ್ತಕದ ಮೂಲಕನೇ ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ಈಗ ನಮ್ಮಲ್ಲಿ ಬೇರೆ ಬೇರೆ ಕವಿಗಳು ಹೇಳುವಾಗ ಕಾವ್ಯ ಈ ಥರ ಇರಬೇಕು ಅಂತ ಅಭಿಪ್ರಾಯಗಳನ್ನು ಹೇಳ್ತಾ ಬಂದಿದ್ದಾರೆ. ಅದು ಕೂಡ ಕಾವ್ಯ ಮೀಮಾಂಸೆ,
2: ಅದನ್ನು ಸೂತ್ರೀಕರಿಸುವಂತಹ
3: ಪ್ರಯತ್ನ ಆಗಬೇಕು. ಒಂದು ಸಾಹಿತ್ಯ ಅಕಾಡೆಮಿಯವರು ಮಾಡಿದ್ದಾರೆ ಒಂದು ದ್ರಾವಿಡ ಕಾವ್ಯ ಮೀಮಾಂಸೆ ಅಂತ ಒಂದು ವಿಚಾರ ಸಂಕಿರಣ ಮಾಡಿ ಅದು ಪುಸ್ತಕನ ತಂದಿದ್ದಾರೆ. ಅದು
2: ಯಾಕೆಂದರೆ ನಾವಿನ್ನೂ ಆಧುನಿಕ ಕನ್ನಡ ಕಾವ್ಯ ಮೀಮಾಂಸೆಯನ್ನು ಕಟ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ನಡೀತಾ ಇರೋದ್ರಿಂದ ಈ ಕುತೂಹಲ ಅಷ್ಟಿದೆ.
3: ಅದಕ್ಕೆ 1972 ದಿಗಂಬರ ಕಾವ್ಯ ಕನ್ನಡಕ್ಕೆ ತಂದಿದ್ವಿ ಹಮಾನಾಯಕರು. ಇದು ದಿಗಂಬರವಾಗಿ ಏನೋ ಇದೆ, ಕಾವ್ಯವಾಗಬೇಕಾಗಿದೆ ಅಂತ ಬರೆದರು. ಅದಕ್ಕೆ ನಾನು ವಾದ ಮಾಡಿದೆ. ಆಮೇಲೆ ನಾನು ಇಂಚಿರದಲ್ಲಿ ಲೇಖನ ಬರೆದಿದ್ದೇನೆ. ಏನಂದರೆ ನೀವು ಈ ಸಂಕೋಲೆಗಳು ಏನಿವೆ, ಕಾವ್ಯ ಮೀಮಾಂಸೆ ಅಂದರೆ ಕಾವ್ಯ ಹೀಗಿರಬೇಕು ಅಂತ. ಪಂಪನ ಕಾವ್ಯಕ್ಕೂ ಪುರಂದರದಾಸನ ಕಾವ್ಯಕ್ಕೂ ಒಂದೇ ಕಾವ್ಯ ಮೀಮಾಂಸೆ ಆಗುವುದಿಲ್ಲ,
2: ಮಾನದಂಡಗಳು ಬೇರೆ,
3: ಮಾನದಂಡಗಳು ಬೇರೆ ಆಗಲೇಬೇಕು. ಯಾಕಂದರೆ ಅವನು ಬರೆದದ್ದು ಓದೋಕ್ಕಲ್ಲ, ಕೇಳೋಕ್ಕೆ. ನಮ್ಮಲ್ಲಿ ಕೇಳುವುದು ಹೇಗಿರಬೇಕು, ಓದುವುದು ಹೇಗಿರಬೇಕು, ಕುಣಿಯುವುದು ಹೇಗಿರಬೇಕು ಅನ್ನುವ ವ್ಯತ್ಯಾಸನೇ ತೋರದೆ, ಯಕ್ಷಗಾನವನ್ನು ಒಂದೇ ಕಣ್ಣಿನಿಂದ, ಕೀರ್ತನೆಗಳನ್ನು ಒಂದೇ ಕಣ್ಣಿನಿಂದ, ಚಂಪು ಕಾವ್ಯವನ್ನು ಒಂದೇ ಕಣ್ಣಿನಿಂದ ನೋಡಿದರೆ ಅದು ಆಗುವುದಿಲ್ಲ.
2: ನೀವು ತೆಲುಗು ದಿಗಂಬರ ಕಾವ್ಯದಿಂದ ಹೆಚ್ಚು ಪ್ರಭಾವಿತರಾಗಿ ಅದನ್ನು ಕನ್ನಡಕ್ಕೆ ತರೋದ್ರ ಮೂಲಕ ಹೊಸ ಚಿಂತನೆಯ ಬೆಳೆಯೋದಕ್ಕೆ ಒಂದು ಕಾರಣಕರ್ತರಾದ
3: ನಿಜ. ಆವಾಗ ಸಿದ್ಧಲಿಂಗಯ್ಯನವರು ಇವರೆಲ್ಲ ಬಂಡಾಯ ಸಾಹಿತ್ಯ ರೂಪಿಸುವಾಗ ದಿಗಂಬರ ಕಾವ್ಯ, ಆಮೇಲೆ ಮರಾಠಿ ಅವರ ಇದು ದಲಿತ ಪ್ಯಾಂಥರ್ಸ್, ಇದರಲ್ಲದೆಲ್ಲ ಅವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಆವಾಗ ಬಹಳ ಪ್ರಭಾವ ಬೀರಿತ್ತು.
2: ನಿಮಗೆ ಆ ದಿಗಂಬರ ಕಾವ್ಯದ ಜೊತೆಗಿನ ನಿಮ್ಮ ಗುರುತಿಸಿಕೊಳ್ಳುವಿಕೆಗೆ ಏನು ಕಾರಣ, ಮತ್ತು ಅದರ ತಾತ್ವಿಕತೆಯನ್ನು ಹೇಗೆ ನೀವು ಸಮರ್ಥಿಸ್ಕೊಂಡ್ರಿ?
3: ಸಮಾಜದ ಬಗ್ಗೆ ತುಂಬ ಪೂರ್ವಾಗ್ರಹ ಪೀಡಿತರಾಗಿ ಇಲ್ಲದೆ, ಸಮಾಜ ಚೆನ್ನಾಗಿ ಆಗಬೇಕಾದರೆ ಏನು ಮಾಡಬೇಕು ಅನ್ನುವುದು ಆ ಕಾಲದಲ್ಲಿ ವಚನಕಾರರು ಹಾಗೆ ಯೋಚನೆ ಮಾಡಿದ್ದರು. ಆ ಕಾಲಕ್ಕೆ ಸಮಾಜ ಏನಾದರೂ ಉದ್ಧಾರ ಆಗಬೇಕಾದ್ರೆ ಹೇಗೆ ಅಂತ.
2: ಅಂದರೆ ಮುಖ್ಯವಾಗಿ ಒಬ್ಬ ಅನುವಾದಕರಾಗಿ ನಿಮಗೆ ಒಂದು ಭಾಷೆಯಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳನ್ನು ಇನ್ನೊಂದು ಭಾಷೆಗೆ ತರುವಂಥದ್ದು ಮುಖ್ಯ ಅಂತ ನಾನು

0: ದೃಷ್ಟಿ ಇರುವಂಥದ್ದು, ಅಂಥವು ಸಿಕ್ಕಿವೆ, ಅದು ಕೂಡ ಒಂದು ಅದೃಷ್ಟ.
1: ನೀವು ಆಧುನಿಕ ವೇಮನ ಶತಕ ಅನ್ನುವಂತಹ ಒಂದು ಪ್ರಯೋಗವನ್ನು ಮಾಡಿದರೆ ನೀವು ಆ ಬಗ್ಗೆ ಕೆಲವು ಮಾತುಗಳನ್ನ ಹೇಳಿ.
0: ವೇಮನ ಒಂದು ಸಾಮಾಜಿಕವಾಗಿ ತಾತ್ವಿಕವಾಗಿ ಚಿಂತನೆ ಮಾಡಿದವರಲ್ಲಿ ಮೊದಲನೇ ಒಂದು ವಚನಕಾರರು ಕನ್ನಡದಲ್ಲಿ 12ನೇ ಶತಮಾನದಲ್ಲೇ ಮಾಡಿದರು. ಆದರೆ ಒಂದು ಸಮಾಜ ಪರವಾಗಿ ಯೋಚನೆ ಮಾಡಬೇಕು, ಅದು ಎಂಥದ್ದೇ ಇದ್ದರೂ ಸಂಪ್ರದಾಯ ವಿರೋಧಿಸಬೇಕಾದ್ರೆ ವಿರೋಧಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದವನು. ಅಂದರೆ ನಾನು ಒಂದು 35 ಕಿಲೋಮೀಟರ್ ಪ್ರತಿದಿನ ಪ್ರಯಾಣ ಮಾಡಿ ಚೆನ್ನೈಗೆ ಹೋಗ್ತಾಯಿದ್ದೆ. ಅದು ಹೋಗುವಾಗ ಯಾವುದೋ ಒಂದು ದಿನ ಯಾಕೆ ಅಂತ ಗೊತ್ತಿಲ್ಲ ಪದ್ಯಗಳು ಬಂದವು. ಅದು ಛಂದೋಬದ್ಧವಾದ ಪದ್ಯಗಳು, ಬರಿತಾ ಹೋದರೆ ಒಂದು 100 ಪದ್ಯಗಳು ಹಾಗೆ ಬಂದವು.
1: ಮತ್ತೆ ಅದನ್ನು ಮುಂದುವರಿಸಲಿಲ್ಲ ಅಂತ ಕಾಣಿಸುತ್ತೆ?
0: ಇಲ್ಲ, ಆದರೆ ಅದರಲ್ಲಿ ಆಧುನಿಕ ಕಾಲದ ಸಮಾಜವನ್ನು ತೆಗೆದುಕೊಂಡು ವೇಮನನ ರೀತಿಯಲ್ಲಿ ಅದನ್ನು ಮಾಡಿದೆ. ಅದೇ ನನ್ನ ಮೊದಲನೇ ಪುಸ್ತಕ, 69ರಲ್ಲಿ ಮಾಡಿತ್ತು.
1: ನೀವು ತೆಲುಗು ಸಾಹಿತ್ಯ ಚರಿತ್ರೆಯನ್ನು ಕನ್ನಡದಲ್ಲಿ ಕಟ್ಕೊಟ್ಟಿದ್ದೀರಾ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತೆಲುಗಿನವರಿಗೆ ಹೇಳ್ಕೊಟ್ಟಿದ್ದೀರಾ, ಎರಡನ್ನೂ ಮಾಡುವಾಗ ನಿಮ್ಮ ಅನುಭವದ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ತೀರಾ?
0: ಎರಡೂ ಸಾಹಿತ್ಯಗಳ ಪರಿಚಯ ಆಗಬೇಕು ಅನ್ನುವುದು ಒಂದು. ಯಾಕಂದರೆ ತೆಲುಗು ಭಾಷೆ ಕೆಲವು ನಾನು ಈಗಾಗಲೇ ಹೇಳಿದ ಹಾಗೆ ಈಗ ಕೆಲವರೆಲ್ಲ ಕೆಲವು ಹೇಳಿಕೆಗಳು ಕೊಟ್ಬಿಡ್ತಾರೆ. ಏನು ಅಂದರೆ ಪಂಪ ತೆಲುಗ, ಆಮೇಲೆ ಪಾಲಕರಿಗೆ ಸೋಮನಾಥ ಕನ್ನಡಿಗ, ಈ ಥರ. ಅಂದರೆ ಅದಕ್ಕೆ ಆಧಾರಗಳನ್ನು ನಾವು ತೋರಿಸಬೇಕು, ಆಮೇಲೆ ನಮ್ಮಲ್ಲಿ ಸಂಯಮ ಇರಬೇಕು.
1: ಖಂಡಿತ
0: ಇದು ಇದನ್ನು ಪಾಲಿಸಿಕೊಂಡು ಬರ್ತಿತ್ತು. ಈಗ ಅದು ರಾಳಪಲ್ಲಿ ಅವರು ಅದರ ಬಗ್ಗೆ ಅಭಿಪ್ರಾಯ ಬರೆದರು, ಬರೆದಾಗ ಅದೇ ಹೇಳಿದರು. ಈಗ ಸಾಹಿತ್ಯರಿತ್ರೆಯಲ್ಲಿ ಸತ್ಯಾಂಶಗಳನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಬೇಕು, ಪರಿಚಯ ಮಾಡಬೇಕು, ಅದರ ಜೊತೆಗೆ ಸುಳ್ಳು ಸುಳ್ಳು ಬರೆಯಬಾರದು. ಅದು ಸ್ವತಂತ್ರ ಕೃತಿ, ನಾನು ಯಾವುದಕ್ಕೂ ಅನುವಾದ ಅಲ್ಲ, ಯಾವುದು ಇದಿಲ್ಲ, ನನ್ನದೇ ಸ್ವಂತ. ಆಮೇಲೆ ಕನ್ನಡದಲ್ಲೂ ಸಾಹಿತ್ಯರಿತ್ರೆ ಬರೆದವರು ಜನಪದ ಸಾಹಿತ್ಯ ಸೇರಿಸಿಲ್ಲ,
1: ನಾನು ಸೇರಿಸಿದ್ದೀರ ಜನಪದ ನಿಮ್ಮ ಜೊತೆಯಲ್ಲಿ ಸದಾ ಬಂದೇ ಇದೆ.
0: ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯ ಬಿಟ್ಟು ಸಾಹಿತ್ಯವನ್ನು ಹೇಳಬಾರದು.
1: ಹೌದು ಹೌದು. ನೀವು ಕುವೆಂಪು ಅವರ ಕಥೆಗಳನ್ನು ತೆಲುಗಿಗೆ ಅನುವಾದಿಸಿದ್ದೀರಾ, ಅನಂತಮೂರ್ತಿಯವರ ಸಂಸ್ಕಾರ ಈಗಾಗಲೇ ಹೇಳಿದಾಗೆ, ತೇಜಸ್ವಿಯವರ ಚಿದಂಬರ ರಹಸ್ಯವನ್ನು ತಗೊಂಡು ಹೋಗಿದ್ದೀರಾ, ಹಾಮನ, ಅನುಪಮ, ನಿರಂಜನ, ಚಿದಾನಂದ ಮೂರ್ತಿಯವರು, ಹೀಗೆ ಅನೇಕರ ಕೃತಿಗಳನ್ನು ತಗೊಂಡು ಹೋಗಿದ್ದೀರಾ. ಕನ್ನಡದ ಸಾಹಿತ್ಯಕ್ಕೆ ತೆಲುಗು ದೇಶದ ಪ್ರತಿಕ್ರಿಯೆ ಹೇಗೆ?
0: ಇಲ್ಲ,
1: ನಿಮ್ಮ ಅನುವಾದ ಸೇರಿದ ಹಾಗೆ ಉಳಿದ ಅನುವಾದಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ನಾನು ಕೇಳ್ತಾ ಇರೋದು.
0: ಇಲ್ಲ, ಸಾಮಾನ್ಯವಾಗಿ ತೆಲುಗಿನಲ್ಲಿ ಬಹಳಷ್ಟು ಇದನ್ನೆಲ್ಲ ಸ್ವಾಗತಿಸಿದ್ದಾರೆ. ಈಗ ಕೆಲವಂತೂ ಈಗ ಭೈರಪ್ಪನವರಿಗೆ ಭಾಳ ಒಳ್ಳೆಯ ಹೆಸರಿದೆ. ಆಮೇಲೆ ಸಂಸ್ಕಾರ ಪಟ್ಟಾಭಿರಾಮರೆಡ್ಡಿ ಅವರೇ ಚಲನಚಿತ್ರನೂ ಮಾಡಿದರು, ಅದು ಭಾಳ ಚೆನ್ನಾಗಿ ಅದು ಅಲ್ಲಿ ಪರಿಚಯ ಇದೆ. ಆಮೇಲೆ ಚಿದಂಬರ ರಹಸ್ಯನೂ ಭಾಳ ಒಳ್ಳೆಯ ಅನುವಾದ ಅಂತ ಎಲ್ಲ ಇದು ಮಾಡಿದ್ದಾರೆ. ಅನುಪಮ ನಿರಂಜನ ಇಂಥ ಅವರದೆಲ್ಲ, ನಿರಂಜನ ಅವರು ಕೂಡ ತೆಲುಗಿನಲ್ಲಿ ಭಾಳ ಜನಪ್ರಿಯರು. ಆಮೇಲೆ ತರಾಸು ಅವರು, ತರಾಸು ಅವರದು ಕೆಲವೆಲ್ಲ ಸಿನಿಮಾಗಳಾಗಿವೆ, ಹಂಸಗೀತೆ ಇವೆಲ್ಲ ಕೆಲವೆಲ್ಲ ತೆಲುಗಿನಲ್ಲೂ ಬಂದಿವೆ. ಹೀಗಾಗಿ ತೆಲುಗಿನಿಂದ 100+ ಕಾದಂಬರಿಗಳು
1: ಬಂದಿವೆ,
0: ಜನಪ್ರಿಯ ಕಾದಂಬರಿಗಳು, ಒಳ್ಳೆಯವು ಕೆಟ್ಟವು ಎಲ್ಲ ಬಂದಿವೆ.
1: ಇಷ್ಟು ಭಾಷೆಗಳ ಜೊತೆಯಲ್ಲಿ ನಿಮ್ಮ ಒಡನಾಟದ ಹಿನ್ನೆಲೆಯಲ್ಲಿ ಈಗೆಲ್ಲ ನಾವು ಶಾಸ್ತ್ರೀಯ ಭಾಷೆ ಇತ್ಯಾದಿಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇರ್ತೀವಿ, ಈ ದ್ರಾವಿಡ ಭಾಷೆಗಳನ್ನೇ ಗಮನದಲ್ಲಿಟ್ಕೊಂಡು ನಾವು ಹೇಳೋದಾದರೆ ಇಲ್ಲಿಯ ಭಾಷಾ ಪ್ರಾಚೀನತೆಯ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ಬೋದಾ?
0: ಶಾಸ್ತ್ರೀಯ ಭಾಷೆ ಬಗ್ಗೆ ನಾನು ಕನ್ನಡ ಶಾಸ್ತ್ರೀಯ ಇದರ ಬಗ್ಗೆ ಪುಸ್ತಕ ಬರೆದಿದ್ದೀನಿ, ಹಾಗೆ ತೆಲುಗು ಬಗ್ಗೆನೂ ಬರೆದಿದ್ದೀನಿ. ಯಾಕೆಂದರೆ ಕೆಲವು ಈಗ ನಾನು ಕೆಲವು ಭಾಷಣಗಳು ಮಾಡಿದ್ದೆ ಕನ್ನಡ ವಿಶ್ವವಿದ್ಯಾಲಯದಲ್ಲೂ ಒಂದು ಸಲ, ತಮಿಳಿಗಿಂತ ತುಳು ಪ್ರಾಚೀನವಾದದ್ದು ಅಂತ ಅವತ್ತು ಭಾಷಣ ಮಾಡಿದ್ದೆ. ಅದಕ್ಕೆ ಅಂದರೆ ಸುಮ್ಮನೆ ಮಾಡುವುದಲ್ಲ, ಕೆಲವು ಈಗ ಆ ಮೊದಲು ಎ ಆಮೇಲೆ ಐ
1: ಅನಂತರ,
0: ಈಗ ಇದು ಸಹಜ. ತುಳುವಿನಲ್ಲಿ ಅನೇಕ ಪದಗಳು ಆಯಿಂದ ಮುಕ್ತಾಯ ಆಗ್ತವೆ, ಕನ್ನಡದಲ್ಲಿ ಎಯಿಂದ ಮುಕ್ತಾಯ ಆಗ್ತವೆ, ತಮಿಳಿನಲ್ಲಿ ಐ. ಇದರಲ್ಲಿ ಯಾವುದು ಮೊದಲನೇದು? ಇವರು ಭಾಷಾ ವಿಜ್ಞಾನಿಗಳು ಎಲ್ಲ ತಮಿಳಿಂದೇ ಮೊದಲು ಅಂತ ಸಾಧಿಸ್ತಾರೆ, ಹೀಗಾಗಿ ಇದು ತಪ್ಪು ಅಂತ. ಈಗ ಕೊಟ್ಟೈಯಲ್ಲ, ಕೋಟಾನೇ ಫಸ್ಟು, ಕೋಟೆ ಆಮೇಲೆ, ಕೊಟ್ಟೈ ಆಮೇಲೆ ಅಂತ.
1: ಈ ತರ್ಕವನ್ನು ವಿದ್ವತ್ ಲೋಕ ಹೇಗೆ ಅದನ್ನು ಒಪ್ಕೊಳ್ಳುತ್ತಾ?
0: ಈಗ ನಾನು ಹೇಳೋದು ಆಧಾರ ತೋರಿಸಿ ಬರೆದರೆ ಈಗ ನಮಗೆ ಕೊನೆಯ ಪಕ್ಷ ಅಶೋಕನ ಕಾಲಕ್ಕಾದರೂ ನಾವು ಕೊಂಡೊಯ್ಯಬಹುದು ಕನ್ನಡದ ಪ್ರಾಚೀನತೆಯನ್ನು. ತಮಿಳಿನ ಪ್ರಾಚೀನತೆಯನ್ನು ಅಶೋಕನ ಕಾಲ

0: ಕೂ ತಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಪುರಾಣ. ಈಗ ಪುರಾಣವನ್ನು ನೀವು ಯಾವ ಕಾಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ.
1: ಹೌದು,
0: ಈಗ ಕನ್ನಡದಲ್ಲೂ ಕೂಡ ಇಂದ್ರ ವ್ಯಾಕರಣ ಬರೆದಿದ್ದಾನೆ, ಆದರೆ ಯಾವ ಇಂದ್ರನೂ ಯಾರು ಗೊತ್ತು. ಸೊ ಹೀಗೆ ನಾವು ಪುರಾಣವನ್ನೇ ಇಟ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಂಘ ಸಾಹಿತ್ಯ ಖಂಡಿತ ಪ್ರಾಚೀನ ಅಲ್ಲ, ಯಾಕೆಂದರೆ ಅದರ ಬಗ್ಗೆ ಮೊದಲನೇ ಮಾಹಿತಿನೇ 10ನೇ ಶತಮಾನದಲ್ಲಿ ಸಿಗೋದು. ಆಮೇಲೆ ಶೆಟ್ಟರ್ ಅವರು ಕೂಡ ಬರೆದಿದ್ದಾರೆ, ಶಾಸನ ಅಂತ ತಮಿಳಿನಲ್ಲಿ ಕನ್ನಡಕ್ಕಿಂತ ಮೊದಲು ಇಲ್ಲವೇ ಇಲ್ಲ. ಕೇವಲ ಕೆಲವು ಪದಗಳು ವಾಕ್ಯಗಳಿವೆ, ಅವರು ಅದು ತಮಿಳು ಬ್ರಾಹ್ಮಿ ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಆದರೆ ಅವರ ಶಾಸನಗಳೇ 7-8ನೇ ಶತಮಾನ ಆದಮೇಲೆ. ಆಮೇಲೆ ಇತ್ತೀಚೆಗೆ ಒಬ್ಬರು ತುಂಬ ಒಳ್ಳೆಯ ಲೇಖನ ಬರ ಫ್ರೆಂಚ್ ಅವರು, ಅವರು ಒಂದು ತೆಲುಗು ಪುಸ್ತಕಕ್ಕೆ ಮುನ್ನಡಿ ಬರೀತಾ ತೆಲುಗು ಕನ್ನಡ ಮಲಯಾಳಂಗಿಂತ ತಮಿಳಿನಲ್ಲೇ ಹೆಚ್ಚು ಸಂಸ್ಕೃತ ಶಬ್ದಗಳಿವೆ ಅಂತ ಬರೆದರು. ಅವರು ಏನಂದರೆ ಅದನ್ನೆಲ್ಲ ತದ್ಭವಗಳು ಮಾಡಿಕೊಂಡಿದ್ದಾರೆ, ಆದ್ದರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ನಾವೇನಪ್ಪ ಅಂದರೆ ಮೂಲ ಪದಗಳನ್ನು ಬಳಸ್ತಾ ಇರೋದರಿಂದ ಎಲ್ಲರೂ ಹೋಗೋ ಸಂಸ್ಕೃತದ ಪ್ರಭಾವ ಜಾಸ್ತಿ ಇದೆ ಅಂತ. ಆದರೆ ನಮಗಿಂತ ಹೆಚ್ಚು ಪದಗಳು ತಮಿಳಿನಲ್ಲೇ ಇವೆ.
1: ನೀವೇ ಹೇಳಿದಾಗೆ ಎಲ್ಲ ವಿಚಾರಗಳ ಬಗ್ಗೆ ಆಗಬೇಕಾಗಿರುವಂತಹ ಕೆಲಸ ಬಹಳ ಇದೆ. ಬಹುಶಃ ಭಾಷಾ ವಿಜ್ಞಾನ ಮತ್ತು ಸಂಶೋಧನೆ ಎರಡು ಒಟ್ಟೊಟ್ಟಿಗೆ ಆಗಬೇಕಾಗಿದೆ. ಕನ್ನಡದ ಸಂಶೋಧನೆ ಈ ದಿಸೆಯಲ್ಲಿ ಮುಂದಿನ ದಾರಿಗಳನ್ನು ಹೇಗೆ ಗುರುತಿಸ್ಕೊಳ್ಬಹುದು ಅಂತ?
0: ಈಗ ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನ ಸಿಕ್ಕಿದೆ, ಆದರೆ ಅದು ಇನ್ನೂ ಚಾಲನೆಗೆ ಬಂದಿಲ್ಲ. ಅದು ನಿಜವಾಗಿಯೂ ಚಾಲನೆಗೆ ಬಂದು ಸ್ವಲ್ಪ ಹಣದ ಇದು ವ್ಯವಸ್ಥೆ ಆಗಿ, ಆಮೇಲೆ ನನ್ನ ಇದು ಏನಂದರೆ ಬರೀ ಜಾನಪದ ಅಂತಲ್ಲ, ಈ ಇತ್ತೀಚೆಗೆ ತಾನೇ ಶಾಸ್ತ್ರ ಸಾಹಿತ್ಯ ಅಂತ ಪುಸ್ತಕ ಬರೆದಿದ್ದೀನಿ. ಆಮೇಲೆ ಛಂದಸ್ಸು ವ್ಯಾಕರಣ ಇವೆಲ್ಲ ನನಗೆ ತುಂಬ ಅಭಿಮಾನದ ವಿಷಯಗಳು. ಕವಿರಾಜ ಮಾರ್ಗ ಇಂಗ್ಲೀಷಿಗೆ ಅನುವಾದ ಮಾಡ್ತಾ ಇದ್ದೀವಿ. ಹೀಗಾಗಿ ಹೊರ ಪ್ರಪಂಚಕ್ಕೆ ಗೊತ್ತಾಗಬೇಕಾದ್ದು ತುಂಬ ಇದೆ. ಈಗ ತಾನೆ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬಂದೆ. ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದವರು ತಮಿಳಿನ ತೇವಾರಮ್ಮು ಸುಮಾರು 500 ಪುಟದ ಪುಸ್ತಕವನ್ನು ಅವರು ಅಚ್ಚಾಕಿಸಿದ್ದಾರೆ. ಹಾಗೆ ಪ್ರತಿ ವಿಶ್ವವಿದ್ಯಾಲಯ ತಮಿಳು ವ್ಯಾಕರಣನೋ ಅಥವಾ ಆಳ್ವಾರದೋ ಅಥವಾ ಸಂಗಮ್ ಇದೋ ಅವೆಲ್ಲ ಅವರು ಪ್ರಕಟಿಸಿದ್ದಾರೆ. ಕನ್ನಡದ್ದು ಒಂದೂ ಇಲ್ಲ. ಅಂದರೆ ಅವ್ರಿಗೆ ಗೊತ್ತಾದ್ರೇ ನಮ್ಮದು ದೊಡ್ಡದು ಅಂತ ಅಲ್ಲ. ಒಂದು ವಿಶ್ವದಲ್ಲೇ ನಾನು ಸುಮಾರು ಸಲ ಹೇಳುತ್ತೇನೆ, ಪ್ರಪಂಚದಲ್ಲಿ ಅವಿಚ್ಛಿನ್ನವಾಗಿ 1,000 ವರ್ಷಗಳಿಗಿಂತ ಹೆಚ್ಚು ಕಾಲ ಒಂದು ದಿನಾನು ಸುಮ್ಮನೆ ಇರದೆ ಸಾಹಿತ್ಯ ಸೃಷ್ಟಿ ಮಾಡಿದಂಥ ಭಾಷೆಗಳು ಎಷ್ಟಿವೆ. ಈಗ ತಮಿಳಿನಲ್ಲೂ ಮಧ್ಯ ಮಧ್ಯದಲ್ಲಿ ವಿರಾಮ, ಸಂಘ ಸಾಹಿತ್ಯ ಆದಮೇಲೆ ಕಂಬರು, ಕಂಬರಾದ ಮೇಲೆ ಇನ್ನು 4-5 ಶತಮಾನ ನಿಮಗೆ ಏನು ಸಿಗೋದಿಲ್ಲ. ಕನ್ನಡಕ್ಕೆ ಆ ಥರ ಇಲ್ಲ.
1: ನಿರಂತರವಾಗಿ
0: ಕವಿರಾಜ ಮಾರ್ಗ ನೀವು ಅಲ್ಲಿಂದ ಪ್ರಾರಂಭ ಮಾಡಿದರೆ ಇವತ್ತಿನವರೆಗೂ ಸಾಹಿತ್ಯ ಸೃಷ್ಟಿ ನಡೀತಾನೆ ಇದೆ. ಅಂಥದ್ದನ್ನು ನಾವು ಪ್ರಪಂಚಕ್ಕೆ ತಿಳಿಸದೇ ಇದ್ದರೆ ಏನು ಪ್ರಯೋಜನ? ಒಂದು, ಪ್ರಪಂಚದ ಎಲ್ಲ ವಿಷಯಗಳು ಕನ್ನಡದಲ್ಲಿ ಗೊತ್ತಾಗಬೇಕು, ಕನ್ನಡದ ಎಲ್ಲ ವಿಷಯಗಳು ಹೊರ ಪ್ರಪಂಚಕ್ಕೆ ಗೊತ್ತಾಗಬೇಕು, ಮೂರನೆಯದು ನಮ್ಮ ಬಗ್ಗೆ ನಾವೇ ತಿಳ್ಕೋಬೇಕು.
1: ಬಹಳ ಮುಖ್ಯವಾದ ಮಾತು ಇದು.
0: ಈ ಮೂರು ಕನ್ನಡದ ವಿಷಯದಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕು.
1: ಮೊದಲ 2 ಕೆಲಸಗಳಿಗೆ ಅನುವಾದಕರ ನೆರವು ಬೇಕು, ಆದರೆ 3ನೇ ಕೆಲಸಕ್ಕೆ ಎಲ್ಲರೂ ಸ್ವಯಂ ಅರಿವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆದರೆ ಒಟ್ಟಾರೆಯಾಗಿ ಇವತ್ತು ಸಂಶೋಧನೆ, ಭಾಷಾ ವಿಜ್ಞಾನ ಆಗಿರಬಹುದು ಅಥವಾ ವಿದ್ವತ್ ಅಂತ ನಾವೇನು ಕರಿತೀವಿ, ಆ ಬಗೆಗಿನ ಲಕ್ಷ್ಯ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಸ್ವಲ್ಪ ಹಳಗನ್ನಡ ಸಾಹಿತ್ಯದ ಬಗ್ಗೆನ ಒಲವು ಇತ್ಯಾದಿಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ. ಹೀಗಿರುವಾಗ ನಾವು ಹೆಚ್ಚಿನ ಆಶಾವಾದಿಗಳಾಗಲಿಕ್ಕೆ ಸಾಧ್ಯ ಇದೆಯಾ?
0: ಖಂಡಿತ ಇದೆ. ಮಾಡುವುದಾದರೆ ಯಾಕೆಂದರೆ ಹೊರದೇಶಗಳಲ್ಲಿ ಎಷ್ಟೆಲ್ಲ ಆಳವಾಗಿ ಮಾಡ್ತಾ ಇದ್ದಾರೆ. ಈಗ ನಾವು ಯಾಕೆ ಅಷ್ಟು ಗಂಭೀರವಾಗಿ ತಗೋಬಾರ್ದು? ಒಂದು ಸಂಶೋಧನೆ ಅಂದರೆ ಈಗ ಚಿಂದಾನಂದಮೂರ್ತಿ ಅವರು, ಕಲಬುರ್ಗಿ ಅವರು, ವೆಂಕಟಾಚಲ ಶಾಸ್ತ್ರಿ ಅವರು ಅಂಥವ್ರು ಮಾಡಿದಾಗ ನಾವು ಯಾಕೆ ಮಾಡಬಾರದು ಅನ್ನುವ ಇದು. ಇಂಥದ್ದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಹಿಂದಿನ ಒಂದು ಪೀಳಿಗೆ ಏನು ಮಾಡಿದೆ ಅದರ ಒಂದು ಬುನಾದಿ ಇಲ್ಲದೆ ನಾವು ಹೇಗೆ ಒಂದು ನಿರ್ಮಾಣ ಮಾಡೋದು?
1: ಒಂದು ರೀತಿಯಲ್ಲಿ ನೀವು ಅನ್ಯರಾಗಿ ಉಳಿದಿದ್ದೀರಾ ಅಂತ ನನಗನ್ಸುತ್ತೆ.
0: ಎಲ್ಲಿಗೆ?
1: ತೆಲುಗಿನಿಂದ ಇಲ್ಲಿಗೆ ಬಂದಾಗ ನೀವೆಷ್ಟೇ ಕನ್ನಡದಲ್ಲಿ ಕೆಲಸ ಮಾಡಿದರೂ ಕೂಡ ನೀವೆಲ್ಲ ಮೂಲ ನಿಮ್ಮ ತೆಲುಗು ಅನ್ನುವಂಥದ್ದು ಅಥವಾ ಆ ತೆಲುಗು ಭಾಷೆಯಲ್ಲಿ ನೀವು ಕನ್ನಡದವರು ಅಂತ ಹೇಳಿ ಹೇಳುವಂಥದ್ದು, ಎರಡು ಮಾತುಗಳನ್ನು ಅಭಿಮಾನದಿಂದಲೇ ಹೇಳ್ಬೋದೇನೋ ಗೊತ್ತಿಲ್ಲ. ನೀವು ಕನ್ನಡಿಗರು ಅಂತ ಇಲ್ಲಿ ಹೇಳಿದರೆ ಅವರು ತೆಲುಗಿನವರು ಅಂತ ಅಭಿಮಾನ ತೋರಿಸಬಹುದು. ಆದರೆ ಈ ಒಂದು ಭಾಷೆಯ ಹರಹು ಇದೆಯಲ್ಲ, ಒಂದು ಹಲವಾರು ಭಾಷೆಗಳಲ್ಲಿ ಕೆಲಸ ಮಾಡುವಂಥದ್ದು ಮತ್ತು ಹಲವಾರು ಕ್ಷೇತ್ರ

0: ಶಾಸ್ತ್ರಗಳನ್ನು ಕೆಲಸ ಮಾಡುವಂಥದ್ದು. ಇದು ನಿಮ್ಮ ಕೇಂದ್ರದ ಗುರುತಿಸಿಕೊಳ್ಳುವಿಕೆಗೆ ಒಂದು ರೀತಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ?
1: ಇಲ್ಲ, ನಮ್ಮ ಮೆದುಳು ಎಷ್ಟರ ಮಟ್ಟಿಗೆ ವಿಶಾಲವಾಗಿದೆ ಅಂದರೆ, ನಮ್ಮದು ಒಂದು ದೊಡ್ಡ ಅರಮನೆ, ಅದರಲ್ಲಿ 100,000 ಕೊಠಡಿಗಳಿವೆ. ಅದರಲ್ಲಿ ನೀವು ಎಷ್ಟು ಬೇಕಾದರೂ ತುಂಬಬಹುದು. ಆದರೆ ಈ ಕೋಣೆ ಬೇರೆ ಆ ಕೋಣೆ ಬೇರೆ ಅನ್ನುವ ಒಂದು ಕಲ್ಪನೆ ಇದೆ.
0: ಕಲ್ಪನೆ
1: ಇದರಿಂದ ಕೆಲವರೆಲ್ಲ ಈಗ ಒಂದು ಬರೆಯುವಾಗ ಇನ್ನೊಂದರ ಪ್ರಭಾವ ಆಗುತ್ತೆ.
0: ನಿಜ.
1: ಆದರೆ ನಾನು ಒಂದು ಇದು ಮಾಡಿಕೊಂಡಿರೋದು ಹೇಗೆಂದರೆ, ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಅದನ್ನೇ ನಾವು ಕೇಂದ್ರೀಕರಿಸಿ ಮಾಡುವುದಾದರೆ ಆವಾಗ ಸಮಸ್ಯೆ ಇರೋದಿಲ್ಲ.
0: ಬರುವ ದಿನಗಳಲ್ಲಿ ನಿಮ್ಮ ಯೋಜನೆಗಳು ಏನು ಸುಂದರಮೋರೆ?
1: ಈಗ ಅಮೆರಿಕೆಯ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಕವಿರಾಜ ಮಾರ್ಗ ಇಂಗ್ಲೀಷ್ಗೆ ಮಾಡ್ತಾ ಇದ್ದೀವಿ. ಅದೊಂದು ತುಂಬ ಮಹತ್ವದ ಯೋಜನೆ, ಯಾಕಂದರೆ ಅತ್ಯಂತ ಪ್ರಾಚೀನ ಕೃತಿಯ ಒಂದು ಇಂಗ್ಲೀಷು ಅನುವಾದ. ಅದು ಕೂಡ ಕಾವ್ಯಾದರ್ಶ ಮತ್ತು ಕಾವ್ಯಾಲಂಕಾರ ಭಾಮಹನ್ದು, ಅದರ ಜೊತೆಗೆ ಅದನ್ನು ಯಾರೂ ಮಾಡಿಲ್ಲ, ಅದರ ಜೊತೆಗೆ ತೌಲನಿಕವಾಗಿ ನೋಡ್ತಾ ಅದು ಟಿಪ್ಪಣಿಗಳನ್ನು ಬರೆದು ಅದನ್ನು ಮಾಡಬೇಕು ಅನ್ನುವ ಇದು. ಆಮೇಲೆ ಇದು ಕೃಷಿ ವಿಜ್ಞಾನ ಕೋಶ, ಅದು ತುಂಬ ದೊಡ್ಡ ಯೋಜನೆ. ಅದು ಮೊಯ್ಲಿಯವರ ರಾಮಾಯಣ
0: ಮಹಾನ್ವೇಷಣ
1: ಅದು ತೆಲುಗಿಗೆ ಮಾಡಿದ್ದಾರೆ. ಅದನ್ನು ನಾನು ಪ್ರಧಾನ ಸಂಪಾದಕನಾಗಿ ಅದನ್ನೆಲ್ಲ ನೋಡಿಕೊಡ್ತಾ ಇದ್ದೀನಿ. ಅದನ್ನು ಅದೇ ಛಂದಸ್ಸಿನಲ್ಲೇ ತೆಲುಗಿಗೆ ಮಾಡಿದ್ದಾರೆ. ತೆಲುಗಿನ ಭಾಗವತ ಒಂದು ತುಂಬ ಜನಪ್ರಿಯ ಕೃತಿ, ಪೋತನ, ಅದು ಕೆಲವರು ಕನ್ನಡಕ್ಕೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಪ್ರಧಾನ ಸಂಪಾದಕನಾಗಿ ಅದನ್ನು ಯೋಜನೆ ಹಾಕಿಕೊಂಡಿದ್ದೀನಿ.
0: ತುಂಬ ಸಂತೋಷ ಸುಂದರಮ್ ಅವರೇ. ನಿಮ್ಮ ಕಾರ್ಯಕ್ಷೇತ್ರ ಬಹಳ ವ್ಯಾಪಕವಾಗಿರುವಂಥದ್ದು. ನೀವೇ ಹೇಳಿದಾಗೆ ಅದನ್ನು ಕರಾರುವಕ್ಕಾಗಿ ವಿಂಗಡಣೆ ಮಾಡಿಕೊಂಡು ತುಂಬ ಶ್ರದ್ಧೆಯಿಂದ ನಿಮ್ಮನ್ನು ಅದರ ತೊಡಗಿಸ್ಕೊಂಡಿದ್ದೀರಾ. ಬಹುಶಃ ಬರುವ ದಿನಗಳಲ್ಲಿ ನಿಮ್ಮಿಂದ ನಾಡು ತುಂಬ ನಿರೀಕ್ಷೆ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಅನೇಕ ಕ್ಷೇತ್ರಗಳು, ಮುಖ್ಯವಾಗಿ ಅನುವಾದ ಮತ್ತು ತೌಲನಿಕ ಕ್ಷೇತ್ರದಲ್ಲಿ ನೀವು ನೀಡಬಹುದಾದ ಮಹತ್ವದ ಕೊಡುಗೆಗಳಿಗೆ ನಾವೆಲ್ಲರೂ ಕಾಯ್ತೇವೆ. ಇಷ್ಟೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ತಜ್ಞರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರ ಕುಮಾರ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 1/7/2012 ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು FM 100.6 ನಿಲಯದ ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಶಭಾನಾ ಮಾಡುವ ನಮಸ್ಕಾರಗಳು. ಈಗ ಸಮಯ 5 ಗಂಟೆ.
4: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
7: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
11: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
12: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
13: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
14: ಛೇ, ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
13: ಮನೆಯವ್ರಿಗೆ ಹೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
12: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
10: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
15: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
10: ತಪ್ಪದೇ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ರವಣ ದೋಷ ಉಳ್ಳವರಿಗೆ ಶ್ರವಣ ಸಾಧನಗಳು ಮತ್ತು ಸರ್ಕಾರಿ ಯೋಜನೆಗಳು, ಈ ಕುರಿತು ಮೈಸೂರಿನ ಜೆಎಸ್ಎಸ್ ವಾಕ್ ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 5:05. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಹಾಡನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಆಲಿಸಲಿಕ್ಕೆ ಸಂದೇಶ ಕಳಿಸಿ. ವಾಟ್ಸಪ್ ಸಂಖ್ಯೆ 9408585823. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9408585823. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಮುಂಗಾರು ಮಳೆ ಚಿತ್ರದ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮನೋಮೂರ್ತಿ ಅವರದು.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ ಎಲ್ಎಲ್ಪಿ
1: ಹಸಿರು ಗ್ರೂಪ್
0: ಭೀಮಾ ಪ್ರಾಪರ್ಟೀಸ್
1: ಪ್ಯಾರಾಮೌಂಟ್
0: ಜಿ ಸ್ಕ್ವೇರ್ ಗ್ರೂಪ್
1: ಉಪ್ಕಾರ್ ವಿಂಟೇಜ್
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್
1: ಈಗಲ್ ಬರ್ಗ್
0: ಹೊರೈಸನ್ ಎಸ್ಟೇಟ್ಸ್
1: ಸನ್ಪ್ಯೂರ್ ಹೋಮ್ಸ್
0: ಗ್ರಾವಿಟಿ ಒನ್ ಶುಭಂ ಸಮೃದ್ಧಿ ಹಾಗೂ
1: ಲಿಖಿತ ಎಸ್ಟೇಟ್ಸ್
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್
0: ರೈ ಎಸ್ಟೇಟ್ಸ್
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ ಜಿಎಸ್ಎಸ್ ಪ್ರಾಜೆಕ್ಟ್ಸ್ ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ ಸಂಪರ್ಕಿಸಿ 9844-2772-84 ಮತ್ತೊಂದು 9448061969.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಫಸ್ಟ್ ನಮಗೆ ಪೇಷಂಟ್ಸ್ ಬಂದಾಗ ಅದನ್ನೇ

0: ನಾವು ನೋಡೋದು ಇವ್ರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ನಿಜವಾಗ್ಲೂ ಬೇಕಂದ್ರೆ, ಯಾಕೆಂದ್ರೆ ಮೆಜಾರಿಟಿಯಲ್ಲಿ ಬೇಕಾಗೇ ಇರೋದಿಲ್ಲ, ಸುಮ್ಮನೆ ತಗೋತಾ ಇರ್ತಾರೆ ವರ್ಷಗಳಿಂದ. ಸೊ ಈ ಸುಮಾರು ಜನದಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ, ಅದು ಲೈಫ್ ಲಾಂಗ್ ಎಲ್ಲರಿಗೂ ಬೇಕಾಗೋದಿಲ್ಲ.
1: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಮುಂದಿನ ಗೀತೆ ಕೇಳುವ ಮುನ್ನ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಹೊಸ ಸಯ್ಯಾಜಿರಾವ್ ರಸ್ತೆ, ವಿಶ್ವೇಶ್ವರಯ್ಯ ವೃತ್ತ, ಮೈಸೂರು, ಇಲ್ಲಿಂದ ಬಂದ ಪ್ರಕಟಣೆಯನ್ನು ಗಮನಿಸಿ. ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಲ್ಲಿ ಇದೇ ತಿಂಗಳ 31ನೇ ತಾರೀಕಿನವರೆಗೆ ಮೂತ್ರಕೋಶದ ಕಲ್ಲಿನ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಇದರ ಸದವಕಾಶವನ್ನು ಮೈಸೂರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಪಡೆದುಕೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9449412309. ಮತ್ತೊಮ್ಮೆ 9449412309. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಂದೇಶಗಳು ಬರಲಿಕ್ಕೆ ಆರಂಭ ಆಗಿವೆ. ಮೊದಲ ಸಂದೇಶ ಯಾರ್ದು ಅಂತ ನೋಡೋಣ. ಹೊಸಕೋಟೆಯಿಂದ ಲತಾ ಸುಹಾಸ್ ಹಾಗೂ ಕುಟುಂಬದವರದು ಇವರ ಅಪೇಕ್ಷಿತ ಗೀತೆ. ಮನೋಮೂರ್ತಿ ಅವರ ಸಂಗೀತ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯವಿರುವ ಅಮೆರಿಕ ಅಮೆರಿಕ ಚಿತ್ರದ್ದು. ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೆಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಹಾಗೂ ಮಂಜುಳಾ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮರ್ಯಾದೆ ಕೇಳಿ ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ಮುಂದೆ ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿರುವ ಲಾಲಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶಕ್ತಿನಗರದಿಂದ ಹರ್ಷಿತಾ.

ಕೇಳುಗರೇ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಲಾಗಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ ಮೂಡಿಬರಲಿದೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಯಾರದು ಎಲ್ಲಿಂದ ಅಂತ ನೋಡೋಣ. ಸಿದ್ದರಾಮನ ಹುಂಡಿ ಗ್ರಾಮ ಮೈಸೂರು ತಾಲೂಕಿನಿಂದ ಸೂರ್ಯನಾರಾಯಣ, ಮಂಜುಳಾ ಹಾಗೂ ನಾಗಾರ್ಜುನ ಅವರದು. ಇವರ ಕೋರಿಕೆಯ ಗೀತೆ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ನಮ್ಮ ಊರು ಚಿತ್ರದ್ದು. ಸಿ ವಿ ಶಿವಶಂಕರ್ ಅವರ ಸಾಹಿತ್ಯ, ಸಂಗೀತ ಆರ್ ರತ್ನ ಅವರದು.

ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.

ಕೇಳುಗರೆ ಗಮನಿಸಿ, ನಾಳೆ ಮೈಸೂರು ನಗರದ 12 ಪರೀಕ್ಷಾ ಕೇಂದ್ರಗಳಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆ 2026 ನಡೆಯಲಿದ್ದು, ಪರೀಕ್ಷಾ ಕೇಂದ್ರಗಳ ಬಳಿ ಪರೀಕ್ಷಾ ಅಕ್ರಮಗಳು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ವ್ಯಾಪ್ತಿಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಈ ಸೆಕ್ಷನ್ 163 ರೀತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳು ಹೀಗಿವೆ: ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು, ವಾಲ್ಮೀಕಿ ರಸ್ತೆ, ಪಡುವಾರಹಳ್ಳಿ, ಮೈಸೂರು; ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, JLB ರಸ್ತೆ, ಮೈಸೂರು; ಸರ್ಕಾರಿ ಪದವಿ ಪೂರ್ವ ಕಾಲೇಜು,

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲೀಗ ಹಾಡು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಕೇಳುಗರೆ ಗಮನಿಸಿ, ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ರಮಾಬಾಯಿ ನಗರದಿಂದ ಚೈತ್ರ, ಗಾಯತ್ರಿ ಹಾಗೂ ಗಂಗಾಧರ್.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಫಸ್ಟ್ ನಮ್ಗೆ ಪೇಷಂಟ್ಸ್ ಬಂದಾಗ ಅದನ್ನೇ ನಾವು ನೋಡೋದು, ಇವ್ರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ನಿಜವಾಗ್ಲೂ ಬೇಕಾ, ಯಾಕಂದ್ರೆ ಮೆಜಾರಿಟಿಯಲ್ಲಿ ಬೇಕಾಗೇ ಇರೋದಿಲ್ಲ, ಸುಮ್ಮನೆ ತಗೋತಾ ಇರ್ತಾರೆ ವರ್ಷಗಳಿಂದ. ಸೊ ಈ ಸುಮಾರು ಜನದಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ, ಅದು ಲೈಫ್ ಲಾಂಗ್ ಎಲ್ಲರಿಗೂ ಬೇಕಾಗೋದಿಲ್ಲ.
0: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ

ದಾಖಲಾತಿ ಮಾಡಲಿಚ್ಛಿಸುವವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 241-23-20, ಮೈಸೂರಿನ ಎಸ್ಟಿಡಿ ಕೋಡ್ 0821, ಅಥವಾ ಮೊಬೈಲ್ ಸಂಖ್ಯೆ 9686668434. ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಯಾರ್ದು ಎಲ್ಲಿಂದ ಅಂತ ನೋಡೋಣ. ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಸುಪ್ರೀತಾ ಶ್ರೀನಿವಾಸ್, ಶಿವರಾಜ್ ಹಾಗೂ ಆನಂದ್ ಅವರದು. ಇವರ ಅಪೇಕ್ಷಿತ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಬಣ್ಣದ ಗೆಜ್ಜೆ ಚಿತ್ರದ್ದು. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ.

ಮೈಸೂರಿನ ಬೋಗಾದಿಯಿಂದ ಸಿಂಚನ ಹಾಗೂ ಚಿತ್ರ ಅವರು ನಮಗಾಗಿ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಬನ್ನಿ, ಕಾರ್ಯಕ್ರಮದ ಕಡೆಯದಾಗಿ ಮಾಧುರಿ ಶೇಷಾದ್ರಿ ಅವರ ಧ್ವನಿಯಲ್ಲಿರುವ ಈ ಚಿತ್ರದ ಗೀತೆಯನ್ನು ಆಲಿಸೋಣ. ಪೃಥ್ವಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಿಥುನ್ ಮುಕುಂದನ್.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಬಂದಂತಹ ಸಂದೇಶಗಳನ್ನು ಮಾತ್ರ ಇಲ್ಲಿ ಆಯ್ದುಕೊಳ್ಳಲಾಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:00. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಹಾಗೂ ಮಂಜುಳಾ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಸಮಾಚಾರ ದರ್ಶನ. 8:00 ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಡೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿ ಅವರ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವಿದ್ಯಾ ಭರತನಹಳ್ಳಿ ಅವರಿಂದ ಚಿಂತನ. 6:35 ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ. ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ. 7:45 10:15 ಹಾಗೂ ಸಂಜೆ 4:45 ಚಿತ್ರಗೀತೆಗಳು. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. 9:40 ನಮ್ಮ ಆರೋಗ್ಯ, ಶ್ರವಣ ದೋಷ ಉಳ್ಳವರಿಗೆ ಶ್ರವಣ ಸಲಕರಣೆಗಳು ಹಾಗೂ ಸರ್ಕಾರಿ ರಿಯಾಯಿತಿಗಳು. ಈ ಕುರಿತು ಮೈಸೂರಿನ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಹತ್ತು ಗಂಟೆಗೆ ಕೇಳಿ ಗಿಳಿಗಳೇ, ಮೈಸೂರಿನ ಚಂಪಕ ಅಕಾಡೆಮಿಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಮಕ್ಕಳ ಮಂಟಪ, ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಮಿಶ್ರ ಮಾಧುರ್ಯ, 12:05 ವನಿತಾ ವಿಹಾರ, ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಇವರೊಂದಿಗೆ ಆಶಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸರ್ವರಿಗೂ ಸೂರು ಯೋಜನೆ ಕುರಿತು ಮಾಹಿತಿ. 1:20 ಶೈಲಜಾ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಆನಂದ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:45 ಆಕಾಶವಾಣಿ 90 ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ 15 May 2025 ಆಯೋಜಿಸಲಾಗಿದ್ದ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನದ ಧ್ವನಿ ಮುದ್ರಣದ ಪ್ರಸಾರ. ಪಕ್ಕವಾದ್ಯದಲ್ಲಿ ಕೆ ಚೇತನ್ ಕುಮಾರ್ ಅವರಿಂದ ನಾಗಸ್ವರ, ಎಚ್ಎಂ ಮಹದೇವು ವಿಶೇಷ ಡೋಲು, ಎಸ್ ಸಂಜಯ್ ಕುಮಾರ್ ಸಹ ಡೋಲು, ಎಂಆರ್ ಮೋಹನ್ ತಾಳ ಹಾಗೂ ಪಿ ರವಿಕುಮಾರ್ ಅವರಿಂದ ಶ್ರುತಿ ಸಹಕಾರ. 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ ಹಟ್ಟಿ ಹರಟೆ, ವಾರದಾ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ, ವಾರದಾ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
6: This is Akashvani, the news read by Valsa Williams. Prime Minister Narendra Modi and U.S. Secretary of State Marco Rubio today discussed sustained progress in the India-U.S. Comprehensive Global Strategic Partnership and issues related to regional and global peace and security. Mr. Rubio called on the Prime Minister at Seva Teerth in New Delhi this afternoon. Mr. Modi said in a social media post that India and the U.S. will continue to work closely for the global good. External Affairs Minister Dr. Jaishankar and NSA Ajit Doval were also present during the meeting. The Prime Minister's office said in a statement that Secretary Rubio briefed Mr. Modi on the sustained progress in bilateral cooperation across a wide range of sectors, including defence, strategic technologies, trade and investment, energy security, connectivity, education and people-to-people ties. Mr. Rubio shared U.S. perspective on various regional and global issues, including the situation in West Asia. The Prime Minister reaffirmed India's consistent support for peace efforts and reiterated the call for peaceful resolution of the conflicts through dialogue and diplomacy. Prime Minister Narendra Modi has emphasized that government jobs serve as a vital means to improve and ease the lives of citizens. He made these remarks while addressing the 19th Rozgar Mela through video conferencing today. The Prime Minister highlighted that the world is eager to be a part of India's growth journey. He said the country is also partnering with the various countries of the world aimed at providing opportunities, employment and global exposure to the youth of the nation.
7: Duniya bharat ke yuvaon aur bharat ki technological progress ko lekar bahut utsahit hai. Aaj duniya भारत की विकास यात्रा का हिस्सा बनना चाहती है. भारत भी दुनिया के अलग अलग देशों के साथ पार्टनरशिप कर रहा है. इसका उद्देश्य यही है कि भारत के युवाओं को अवसर मिले, रोजगार मिले, उनका सामर्थ्य खिल उठे. साथ साथ मैं चाहता हूं मेरे देश के नौजवानों को ग्लोबल एक्सपोजर भी मिले.
6: Commerce and Industry Minister Piyush Goyal today said India continues to witness strong economic fundamentals and robust export growth amid global turbulence. He said the pace of export growth recorded in April has continued into May, reflecting the resilience of the Indian economy amid global adversities.

0: Briefing media in New Delhi, Mr. Goel highlighted that the government has absorbed the burden of elevated fertilizer prices to protect farmers from rising input costs. Petroleum and Natural Gas Minister Hardeep Singh Puri today informed that Oil India Limited has successfully unlocked a new gas-bearing pay zone in the Dandewala field in Rajasthan. In a social media post, Mr. Puri said the flow of natural gas for the first time from the shallower Sano formation at nearly 25,000 standard cubic meters per day marks a significant achievement. In China, the death toll due to a gas explosion in a coal mine in Shanxi province has risen to 90. The gas explosion occurred at the Liu Shenyu coal mine in Qinyuan County yesterday. The state media reported that 201 miners have so far been rescued, while rescue efforts are ongoing. The Ayushman Bharat scheme will start in West Bengal from July this year. Chief Minister Shubhendu Adhikari announced this in Kolkata today after a virtual meeting with Union Health Minister J.P. Nadda. The existing beneficiaries under the state health scheme Swasthya Sathi will be incorporated into the Ayushman Bharat scheme. The memorandum of understanding in connection with the Ayushman Bharat Arogya Mandir will be signed in June in New Delhi. In wrestling, Indian grapplers Suraj Vashisht and Sagar Singh advanced to the finals of the men's Greco-Roman categories at the Asian Under-23 Wrestling Championships in Da Nang, Vietnam today, assuring India of at least two silver medals. In the 60-kilogram category, Suraj Vashisht edged past Kyrgyzstan's Nuristan Sirkulov 3-2 to book his place in the final. He will now take on Aybek Aitbekov of Kazakhstan in the gold medal clash. In the 67-kilogram category, Sagar Singh registered a commanding 4-0 victory over Saudi Arabia's Munthir Abdullah Ejandu in the semi-final. And with that, we end this news bulletin.
1: Iga samaya 6 gante 10 nimsha.
2: Akashavani Mysuru.
3: Harite Jagatto.
2: ಸಸ್ಯ ವೈದ್ಯರ ಕಿವಿ ಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ
4: ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲಿ
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು
5: ಹೊಸ ಚಿಗುರು ಹಳೆಬೇರು
4: ಕೂಡಿರಲು ಮರಸುವಗು
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ
6: ಗಿಡ ಈ ಗಿಡ ಒಂದೊಂದು ಜೇಂಗೋಡ
2: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
7: ಇವತ್ತು ಮಣ್ಣಿನ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ನಾವು ರೈತನ ಮಾತ್ರ ಮಣ್ಣಿನ ಮಕ್ಕಳು ಅಂತ ಕರಿತೇವೆ, ಆದರೆ ಭೂಮಿ ಮೇಲಿರುವ ಸಕಲ ಜೀವಿಗಳು ಸಹ ಮಣ್ಣಿನ ಮಕ್ಕಳು ಎಂಬುದನ್ನು ಮರ್ತಿದ್ದೇವೆ. ಮಣ್ಣಿಲ್ಲದೆ ಯಾವ ಜೀವಿನೂ ಬದುಕಲು ಸಾಧ್ಯವೇ ಇಲ್ಲ. ಆದರೆ ನಾವು ಮಣ್ಣನ್ನು ಅತ್ಯಂತ ಕನಿಷ್ಠ ವಸ್ತುವಿನಂತೆ ನೋಡ್ತೇವೆ. ಆದರೆ ನಾವೆಲ್ಲ ಮಣ್ಣಿಂದಲೇ ಹುಟ್ಟಿ ಮಣ್ಣಿಂದಲೇ ಬದುಕಿ ಕಡೆಗೆ ಸತ್ತು ಮಣ್ಣಿನಲ್ಲೇ ಲೀನವಾಗ್ತೇವೆ ಎಂಬ ಸುಂದರ ಸತ್ಯವನ್ನೇ ಮರೆತುಬಿಡ್ತೇವೆ. ನಮ್ಮ ಅಸ್ತಿತ್ವಕ್ಕೆ ಕಾರಣವಾದ ಪಂಚಭೂತಗಳಲ್ಲಿ ಮೊದಲನೇದೇ ಭೂಮಿ, ಮಣ್ಣು ಎಂಬ ನಿಜ ನಮಗೆ ನೆನಪಾಗೋದೇ ಇಲ್ಲ. ಎಂಥ ದುರಂತ ಅಲ್ವಾ. ಪರಿಸರದ ಸಂರಕ್ಷಣೆಯ ಪ್ರಶ್ನೆ ಬಂದಾಗ ನಾವು ನಮ್ಮ ಸುತ್ತಲಿನ ನೀರಿನ ಬಗ್ಗೆ, ನದಿ ಸಮುದ್ರಗಳ ಬಗ್ಗೆ ಮಾತನಾಡ್ತೇವೆ. ನಮ್ಮ ಮೇಲಿನ ಆಕಾಶದ ಬಗ್ಗೆ, ಅದರಾಚಿನ ಓಜೋನ್ ರಂಧ್ರದ ಬಗ್ಗೆನೂ ಮಾತನಾಡ್ತೇವೆ. ಮೈಯನ್ನು ಬಿಸಿ ಮಾಡುವ ಬಿಸಿಲಿನ ಬಗ್ಗೆ, ಅದನ್ನು ತಂಪುಗೊಳಿಸುವ ಗಾಳಿಯ ಬಗ್ಗೆ, ಮೋಡದ ಬಗ್ಗೆ, ಮಳೆಯ ಬಗ್ಗೆ ಮಾತನಾಡ್ತೇವೆ. ಆದರೆ ನಮ್ಮ ಕಾಲ ಕೆಳಗಿನ ಮಣ್ಣಿನ ಆರೋಗ್ಯದ ಬಗ್ಗೆ, ಅದರ ಅವನತಿಯ ಬಗ್ಗೆ ಮಾತಾಡೋದೇ ಇಲ್ಲ. ಈ ಕಾರಣಕ್ಕಾಗಿಯೇ ಈ ಮಣ್ಣಿನಲ್ಲಿ ಏನೇನಿದೆ, ಮಣ್ಣಿನ ಆರೋಗ್ಯಕ್ಕೂ ನಮ್ಮ ಆರೋಗ್ಯಕ್ಕೂ ಏನು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಡಿಸೆಂಬರ್ 5 ಅಂತಾರಾಷ್ಟ್ರೀಯ ಮಣ್ಣಿನ ದಿನ ಅಂತ ಆಚರಿಸಲಾಗ್ತದೆ. 2012 ರೋಮ್ ನಗರದಲ್ಲಿರುವಂತಹ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಣ್ಣು ದಿನವನ್ನು ಆಚರಿಸಲಾಯಿತು. ಮಣ್ಣು ಅಂದರೆ ಒಂದು ನಿರ್ಜೀವ ವಸ್ತುವಲ್ಲ, ಅದೊಂದು ಜೀವ ಖಜಾನೆ. ಬೇಕಿದ್ರೆ ಒಂದು ಹಿಡಿ ಒಣಮಣ್ಣನ್ನು ತಟ್ಟೆಯಲ್ಲಿಟ್ಟು ಒಂದಿಷ್ಟು ನೀರು ಸುರಿದು ನೆರಳಲ್ಲಿಟ್ಟಿರಿ, 2-3 ದಿನಗಳಲ್ಲಿ ಕ್ರಮೇಣ ಹಸಿರಾಗಿ 10 ಬಗೆಯ ಸೂಕ್ಷ್ಮ ಪಾಚಿ ಸಸ್ಯಗಳನ್ನು ಚಿಗಿಸುತ್ತದೆ. ತಟ್ಟೆಯಲ್ಲಿ ಮಣ್ಣಿನ ಬದಲಿಗೆ ಮರಳನ್ನೋ ರಂಗೋಲಿಯನ್ನೋ ಅಥವಾ ಉಪ್ಪನ್ನೋ ಹಾಕಿ ನೀರನ್ನು ಸುರಿದು ನೋಡಿ. ಅಲ್ಲಿ ಜೀವ ಸೃಷ್ಟಿಯಾಗೋದಿಲ್ಲ. ಅಂದರೆ ಮಣ್ಣಿನಲ್ಲಿ ಬರಿಗಣ್ಣಿಗೆ ಕಾಣದ ಜೀವಪೋಷಕ ವಸ್ತುಗಳಿರ್ತವೆ, ಸೂಕ್ಷ್ಮಾಣುಜೀವಿಗಳ ಬೀಜಗಳಿರ್ತವೆ. ಒಟ್ಟಾರೆಯಾಗಿ ಅದು ಜೀವಧಾರಕವಾಗಿರುತ್ತೆ. ಆದರೆ ಈಚಿನ 2 ಶತಮಾನಗಳಿಂದ ಪ್ರಪಂಚದ ಎಲ್ಲ ಕಡೆ ಮಣ್ಣಿನ ಸ್ಥಿತಿ ಹಾಳಾಗ್ತಿದೆ. ಮಣ್ಣಿನ ಭೌತಿಕ ರಚನೆ, ರಾಸಾಯನಿಕ ಗುಣ, ಜೈವಿಕ ಗುಣ, ಫಲವತ್ತತೆ, ಆರೋಗ್ಯ, ಉತ್ಪಾದಕತೆ ಎಲ್ಲವೂ ಏರುಪೇರಾಗ್ತಿದೆ. ಅದರಲ್ಲೂ ಮಣ್ಣಿನ ಸವಕಳಿ ಅತಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇದೆ. ಇದರಿಂದಾಗಿ ಕೆರೆ ಕುಂಟೆ, ಹೊಳೆ ನದಿಗಳು ಕೊಚ್ಚಿ ಬಂದ ಮಣ್ಣಿನಿಂದ ಉಸಿರುಗಟ್ಟುತ್ತಿವೆ. ಪರಿಣಾಮವಾಗಿ ಜಲಚಕ್ರ ಹಾಗೂ ಜೀವಚಕ್ರ ಎರಡೂ ಸಂಕಟಕ್ಕೆ ಸಿಲುಕ್ತಾ ಇದ್ದಾವೆ. ಇವೆಲ್ಲದರಗಳ ಬಗ್ಗೆ ವಿಜ್ಞಾನಿಗಳು ಸಾಕಷ್ಟು ಅಧ್ಯಯನ ಮಾಡ್ತಿದ್ದಾರೆ. ಅಷ್ಟಾದರೆ ಸಾಲದು. ಮಣ್ಣಿನ ಆರೋಗ್ಯವನ್ನು ಮತ್ತೆ ಸುಸ್ಥಿತಿಗೆ ತರಲು ಸರಕಾರದ, ಸಂಘ ಸಂಸ್ಥೆಗಳ, ಸಮಾಜದ ಸರ್ವ ನಾಗರಿಕ ಬಂಧುಗಳ ನೆರವು ಬೇಕು. ಮುಖ್ಯವಾಗಿ ಕೃಷಿಕ ಬಂಧುಗಳ ಸಹಕಾರ ಬೇಕು. ಆದ್ದರಿಂದ ವರ್ಷಕ್ಕೆ ಒಮ್ಮೆಯಾದರೂ ಮಣ್ಣು ದಿನವನ್ನು ಆಚರಿಸುವ ಮೂಲಕ ಜೀವಧಾರಕ ಮಣ್ಣಿನ ಕುರಿತು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡೋಣ. ಈ ಭೂಮಿ, ಈ ಮಣ್ಣು, ಈ ಪರಿಸರ ನಾವು ನಮ್ಮ ಪೂರ್ವಿಕರಿಂದ ಬಳುವಳಿಯಾಗಿ ಪಡೆದಿದ್ದಲ್ಲ. ಬದಲಿಗೆ ನಮ್ಮ ಮುಂದಿನ ಪೀಳಿಗೆಯಿಂದ ಎರವಲಾಗಿ, ಸಾಲವಾಗಿ ಪಡೆದಿರುವುದೆಂಬ ಜವಾಬ್ದಾರಿಯನ್ನು ಅರಿತು ಅದನ್ನು ಸುಸ್ಥಿತಿಯಲ್ಲಿ ಇಡಲು, ನೀಡಲು ನಾವೆಲ್ಲರೂ ಕಟಿಬದ್ಧರಾಗೋಣ.
3: ಹರಿತೇ ಜಗತ್ತು
2: ಸಸ್ಯವೈದ್ಯರ ಕಿವಿಮಾತು ಕಾರ್ಯಕ್ರಮ ಆಲಿಸಿದಿರಿ.
8: ಮರವಾಗೆಲೆವೋ ಜೀವವೇ ಮರವಾಗು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
3: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
3: ಬೆಳೆಗೆ ಸಾರ,
2: ರೋಗ ದೂರ,
3: ಬೆಳೆ ಚಂದ,
2: ರೈತನ ಮೊಗವಂದ.
3: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
3: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
3: ಮೊಬೈಲ್ ಸಂಖ್ಯೆ 9880622979.
2: ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:15.
9: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
10: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
11: Empower your ambitions with quality education.
12: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
13: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ.
14: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
13: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
15: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8:00 ಫಸ್ಟ್ ಫಿಲ್ಮ್. ಪ್ರಸ್ತುತಿ ಶ್ರೀಮಾನ್ ಎಸ್. 8:30 ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರೇಡಿಯೋಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ, ನಾಳೆ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಗಮನಿಸಿ, ಈ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಹಾಗೂ ಮಂಜುಳಾ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ರಾತ್ರಿ 8:00 ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಹಾಗೂ ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಗಮನಿಸಿ, ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿ ಅವರ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: अनधिकृत हस्तक्षेपस्य अनेक प्रयत्नानां कारणेन जालपुटस्य कार्ये व्यवधानम् उत्पन्नम्। अतः एषः निर्णयः स्वीकृतः। सीबीएसई इत्यनेन सूचितं यत् छात्राः स्वस्य उत्तरपुस्तिकानां प्रतिलिपिं प्राप्य अंकानां सत्यापनस्य अथवा पुनर्मूल्यांकनस्य अग्रिमचरणाय आवेदनं कर्तुं द्विदिनात्मकं समयं प्राप्स्यन्ति। सहैव अभ्यर्थिनः विस्तारित समयसीमायाः सम्यक् उपयोगं कृत्वा प्रक्रियां सम्पूर्णां कुर्वन्तु इति। अमेरिका देशस्य विदेशमंत्री मार्को रूबियो अद्य प्रातः चतुर्दिवसात्मके भारत यात्रा प्रसंगे कोलकाता नगरं सम्प्राप्तवान्। द्विपक्षीय संबंधान सुदृढ़ीकर्तुं सहैव वाणिज्य रक्षा ऊर्जा सुरक्षा प्रौद्योगिकी हिंद प्रशांत व्यूह रचना इत्यादिषु क्षेत्रेषु सहयोगस्य विस्तारार्थम् एषा तस्य प्रथमा भारत यात्रा अत्यन्तं महत्वपूर्णा वर्तते। भारते नियुक्तः अमेरिकी राजदूतः सर्जियो गोरः कोलकाता विमानपत्तने रूबियो महोदयस्य स्वागतं कृतवान्। विमानपत्तनात् आगमानन्तरं सः सद्य एव कोलकाता नगरस्थं सेंट टेरेसायाः मिशनरीज ऑफ चैरिटी इत्यस्य मुख्य कार्यालयं मदर हाउस तथा बाल आश्रम च दृष्टवान्। विश्व स्वास्थ्य संघटनेन डेमोक्रेटिक रिपब्लिक ऑफ कांगो देशे इबोला संक्रमणस्य बुंदीबुग्यो प्रभेदस्य सार्वजनिक स्वास्थ्य संकटं राष्ट्रीय स्तरे उच्चतः अतीव उच्च स्तरे वर्धितम्। संघटनस्य महानिदेशक ट्रेडोस अधानोम घेब्रेयेसस अवदत् यत् अस्य संक्रमणस्य संकटं सम्प्रति राष्ट्रीय स्तरे अतिवाधिकं क्षेत्रीय स्तरे अधिकं वैश्विक स्तरे च न्यूनम् इति मूल्यांकितम् अस्ति। सः स्पष्टीकृतवान् यत् अधुना यावत् द्वयशीति प्रकरणेषु सप्त जनाः मृताः, परन्तु वास्तविक प्रकोपः एतस्मात् बृहत्तरः भवितुं शक्नोति, यतः प्रायः 50+ संदिग्ध प्रकरणानि 77+ संदिग्ध मृत्यवः च पञ्जीकृताः सन्ति। आईपीएल 20-20 क्रिकेट क्रीडा स्पर्धायाम् अद्य लखनऊ सुपर जायंट्स पंजाब किंग्स दलयोः मध्ये लखनऊ नगरे स्पर्धा भविष्यति। स्पर्धेयं सार्धसप्तवादने समारप्स्यते इति वार्ताः।
1: ಆಕಾಶವಾಣಿ ಸಮಯ 6:30:06 ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ. ಗಣಿಗಾರಿಕೆ ಅಂದರೆ ಮತ್ತೇನೂ ಅಲ್ಲ, ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು, ಅದಿರುಗಳು, ಕಲ್ಲುಗಳನ್ನು ಹೊರತೆಗೆಯುವಂತಹ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ, ಲೋಟ, ತಟ್ಟೆಯನ್ನು ತಯಾರಿಸಬೇಕು ಅಂದರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನು ಹೊರಗೆ ತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನು ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನು ಪಡೆಯಲಾಗುತ್ತೆ. ನಂತರ ಆ ಲೋಹದ ಜೊತೆಗೆ ಕಾರ್ಬನ್, ನಿಕಲ್, ಕ್ರೋಮಿಯಂನಂತಹ ಇತರ ಅಂಶಗಳನ್ನು ಸೇರಿಸಿ ಸ್ಟೀಲ್ ಪಾತ್ರೆಯನ್ನು ತಯಾರಿಸಲಾಗುತ್ತೆ. ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೇ. ಚಿನ್ನ, ಡೈಮಂಡ್, ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ, ಕಲ್ಲು, ಮರಳು, ಸಿಮೆಂಟ್, ಗ್ರಾನೈಟ್, ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು, ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ, ನಿರಂತರವಾಗಿ ಬಂಡವಾಳ, ಮೂಲಸೌಕರ್ಯಗಳನ್ನು ರೂಪಿಸುವುದು, ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಫೇಸ್ ಮೈನಿಂಗ್ ಇರಬಹುದು, ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿದ್ರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ. ನೋಡಿ, ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನು ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ. ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾದರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಳ್ಬಹುದು ಅಂತೀರಾ? ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನು ಕೊರೆಯುವುದು ಮತ್ತು ಡೈನಮೈಟ್ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನು ಸಿಡಿಸುವಂತಹದ್ದು. ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನು ಮಾಡ್ತೀವಿ, ಅವುಗಳಲ್ಲಿ ಸ್ಫೋಟಕಗಳನ್ನು ತುಂಬ್ತೀವಿ. ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಾಗುವಂತಹ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನೂ ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನು ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನು ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು.
3: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: Shape a successful career with world-class education.
7: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
8: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 6:40 ಪ್ರದೇಶ ಸಮಾಚಾರ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
0: ಈ ಭಾಗದ ಅಭಿವೃದ್ದಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
2: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab tak 350 years, so, itna generation chale jayega, lekin le jayega. ಹಮಾರೆ ಪಾಸ್ ಇತ್ನಾ ಕೊಯ್ಲಾ ಹೈ ಲೇಕಿನ್ ಮೋದಿ ಜಿ ಆನೆ ಸೇ ಪೈಲೆ ಇಲೆಕ್ಟ್ರಿಫಿಕೇಶನ್ ನಹಿ ಹುಆ ಥಾ ಬಹುತ್ ಜ್ಯಾದಾ ಬಹುತ್ ಬಡಿ ಪ್ರಮಾಣ ಮೇ ಇನ್ ಎ ವೆರಿ ಬಿಗ್ ವೇ ಡಿಸೈಲ್ ವಾಸ್ ಬೀಂಗ್ ಯೂಸ್ಡ್ ಟುಡೇ ದಟ್ ಈಸ್ ಬೀಂಗ್ ರಿಪ್ಲೇಸ್ಡ್ ಬೈ ಆಲ್ಮೋಸ್ಟ್ 99% ಐ ಬಿಲೀವ್ ದಟ್ ಈಸ್ ಬೀಂಗ್ ಕನ್ವರ್ಟೆಡ್ ಇಂಟು ಇಲೆಕ್ಟ್ರಿಫಿಕೇಶನ್.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.

0: ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡಾ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನು.
2: ಭೋಜನ್ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೈ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಪಿಛಲೆ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. ಸಾಥ್ ಹಿ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ್ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೈ. ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಕೆ ಅಂತರ್ಗತ ರಸಾಯನ ಮುಕ್ತ ಜೈವಿಕ ಖೇತಿ ಏಕ್ ಮಹತ್ವಪೂರ್ಣ ಪ್ರಯಾಸ ಹೈ. ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾಯೆ ಆರಂಭ ಕಿ.
3: ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೈ. ಇಸ್ಕೆ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ನಾ ಸಿರ್ಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ.
2: ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಆಜ್ ದೇಶ ಕೆ ಲಗ್ಭಗ 36 ಲಾಖ್ ಕಿಸಾನ್ 38 ಲಾಖ್ ಹೆಕ್ಟೇರ್ ಕ್ಷೇತ್ರ ಮೇ ಜೈವಿಕ ಖೇತಿ ಕರ್ ರಹೆ ಹೈ. ಇಸ್ಕೆ ಅತಿರಿಕ್ತ ಹಮಾರೆ ದೇಶ ಕೆ ಅನೇಕ ಐಸೆ ಕ್ಷೇತ್ರ ಹೈ ಜಹಾಂ ಆಜ್ ಭಿ ಪಾರಂಪರಿಕ ಜೈವಿಕ ಖೇತಿ ಹೋ ರಹಿ ಹೈ. ಇನ್ ಪಾರಂಪರಿಕ ಜೈವಿಕ ಕ್ಷೇತ್ರೋ ಕೋ ಜೈವಿಕ ಪ್ರಮಾಣೀಕರಣ ಸುಲಭ ಕರಾನೆ ಹೇತು ಪಿಜಿಎಸ್ ಕೆ ಅಂತರ್ಗತ ಲಾರ್ಜ್ ಏರಿಯಾ ಸರ್ಟಿಫಿಕೇಟ್ ಕಾ ಪ್ರಾವಧಾನ ಕಿಯಾ ಗಯಾ ಹೈ. ಇಸ್ ಪ್ರಕ್ರಿಯಾ ಕಿ ವಿಶಿಷ್ಟತಾ ಯೇ ಹೈ ಪಿಛಲೆ 5 ವರ್ಷೋ ಮೇ ಜೈವಿಕ ಕೃಷಿ ಉತ್ಪಾದೋ ಕಾ ನಿರ್ಯಾತ್ ದೋಗುನೆ ಸೆ ಅಧಿಕ ಬಢಕರ್ 7,000 ಕರೋಡ್ ರೂಪಾಯಿ ಸೆ ಅಧಿಕ ಕಾ ಹೋ ಗಯಾ ಹೈ ಔರ್ ಇಸ್ಮೇ ಪ್ರತಿ ವರ್ಷ 20% ಸೆ ಅಧಿಕ ಕಿ ವೃದ್ಧಿ ಹೋ ರಹಿ ಹೈ. ಉಮ್ಮೀದ್ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭಿ ಇಸ್ ಬಢತೆ ಬಾಜಾರ್ ಸೆ ಲಾಭಾನ್ವಿತ್ ಹೋಂಗೆ ಔರ್ ಜೈವಿಕ ಕೃಷಿ ಆಂದೋಲನ್ ಕೋ ಆಗೆ ಬಢಾಯೆಂಗೆ. ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್.
4: Choose excellence and explore diverse courses.
5: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18 ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ

0: ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಹಾಗೂ ಮಂಜುಳಾ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.
6: ಮಂಜುಳಾ ಅವರೇ ನಮಸ್ಕಾರ.
7: ನಮಸ್ಕಾರ ಸರ್.
6: ದೇವರಾಜ್ ಅವರೇ ತಮಗೂ ನಮಸ್ಕಾರ.
8: ನಮಸ್ತೆ ಸರ್.
6: ಹೇಳಿ ನಿಮ್ಮ ಬಗ್ಗೆ ದೇವರಾಜ್ ಅವರೇ, ಎಷ್ಟು ವಯಸ್ಸು ತಮಗೆ?
8: ಸರ್, ನನಗೆ 55.
6: ಎಲ್ಲಿ ತನಕ ಓದಿದ್ದೀರಿ
8: ಸರ್? SLC ಪಾಸ್ ಮಾಡಿದ್ದೀನಿ. ಅಂದರೆ ನಮ್ಮ ತಂದೆ ಓದಿಸ್ತಿರೋ, ಆದರೆ ನಮ್ಮ ಅವತ್ತಿನ ಮಟ್ಟದಲ್ಲಿ ಓದೋಕ್ಕಾಗಿಲ್ಲ. ಬಟ್ ನಾವು ಸೈಡ್ ಬಿಸ್ನೆಸ್ ಕೊಟ್ಟೋದು.
6: ಏನು ಸೈಡ್ ಬಿಸ್ನೆಸ್
8: ಅಂದರೆ? ವ್ಯಾಪಾರ ಮಾಡೋಕ್ಕೆ ಬೆಂಗಳೂರು ಕೊಟ್ಟೋದು.
6: ಏನು ವ್ಯಾಪಾರ?
8: ಬಾರ್ ಕೆಲಸ.
6: ಓ,
8: ಅಲ್ಲಿ ದಿನ ಅಮೌಂಟ್ ನೋಡೋಕ್ಕೆ ಶುರುವಾಯಿತು. ನಮ್ಗೆ ಓದೋಕ್ಕೆ ಇಂಟ್ರೆಸ್ಟ್ ಹೊರಟೋಯ್ತು. ಬಟ್ ಹಂಗಾಗಿ ಅವತ್ತಿನ ಕಾಲದಲ್ಲಿ ಅಮೌಂಟ್ ನೋಡಿದಾಗ ನಮಗೆ ಬೇರೆ ಯಾವುದು ಮಾಡೋಕ್ಕಾಗದಾಯ್ತು.
6: ಸರಿ.
8: ಹಂಗಾಗಿ 10 ವರ್ಷ ಬಾರಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿ ಆದಷ್ಟು ಸಂಪಾದನೆ ಮಾಡಿದೆ. ಬಟ್ ಅನಿರೀಕ್ಷಿತ ಮತ್ತೆ ಊರಿಗೆ ಬಂದು ಸೇರ್ಕೊಂಡೆ. ಊರಿಗೆ ಬಂದು ಸೇರ್ಕೊಂಡು ಒಂದು ಅಂಗಡಿ, ಪೆಟ್ಟಿ ಅಂಗಡಿ ಇಟ್ಕೊಂಡು 5 ವರ್ಷ ವ್ಯಾಪಾರ ಮಾಡಿದೆ.
6: ಏನೇನು ವ್ಯಾಪಾರ ಮಾಡ್ತೀವಿ
8: ಸರ್? ಸಮ ಅಂದರೆ ಎಲ್ಲ ಥರ ಪ್ರಾವಿಷನ್ ಸ್ಟೋರು. ಬಟ್ ಎಲ್ಲ ಹಾಲಿನಿಂದ ಕೂಲ್ ಡ್ರಿಂಕ್ಸು ಎಲ್ಲ ಸಿಗುತ್ತೆ ನಮ್ಮೂರಿನಲ್ಲಿ. ಆ ಥರದಲ್ಲಿ ಮಾಡ್ಕೊಬಂದೆ. ಬಟ್ 5 ವರ್ಷ ಒಂದು ಮುಗಿತಾ ಬಂತು. ಒಂದು ಗ್ರಾಮ ಪಂಚಾಯತಿಲಿ ಊರ ಜನ ಎಲ್ಲ ಗ್ರಾಮ ಪಂಚಾಯತ್ ನೀನು ಗೆಲ್ತೀಯ ಅಂದರು. ಬಟ್ ಅದೇ ಥರ ನನ್ನ ಗೆಲ್ಲಿಸಿದ್ರು. ಗೆದ್ದಾದಮೇಲೆ ಅವ್ರಿಗೆ ಏನೇನು ಸೌಲಭ್ಯ ಬೇಕೋ, ನಾನು ಆ ಸೌಲಭ್ಯನ ಗೌರ್ಮೆಂಟ್ ಏನು ಕೊಡ್ತಾ ಇತ್ತು ಅದೆಲ್ಲ ಅವ್ರಿಗೆ ತಿಳಿಸಿ ಅವ್ರಿಗೆ ಸಹಕಾರ ಕೊಟ್ಟೆ. ಬಟ್ ಅಧ್ಯಕ್ಷರು ಒಂದು 6 ತಿಂಗಳು ಅಧ್ಯಕ್ಷರನ್ನು ಕೊಟ್ಟರು, ನಿಭಾಯಿಸ್ದೆ. ನಿಭಾಯಿಸಿದ್ಮೇಲೆ ಅಲ್ಲಿ ಅಮೌಂಟು ರಾಜಕೀಯ ಮಾಡ್ಬೇಕಾದ್ರೆ ದುಡ್ಡು ಬೇಕು. ಆ ಉದ್ದೇಶಕ್ಕೋಸ್ಕರ ಸಾಕು, ನನಗಿದೇ ಸಾಕು ಅಂದ್ಬಿಟ್ಟು ವ್ಯವಸಾಯಕ್ಕೆ ಇಳಿದೆ. ಅಣ್ಣ ತಮ್ಮದು ಡಿವೈಡ್ ಆದಾಗ ನಮ್ಗೆ 1 ವಾರಕ್ಕೆ ಒಂದು ಜಾಗ ಬಂತು. ಬಟ್ ಅನಿರೀಕ್ಷಿತ ಅಲ್ಲಿ ಮಳೆ ಆಶ್ರಯದಲ್ಲಿ ಒಂದು ಸತಿ ರಾಗಿ ಬೆಳೆದೆ. 22 ಕ್ವಿಂಟಲ್ ರಾಗಿ ಬಂತು ಅಲ್ಲಿ ಮಳೆ ಆಶ್ರಯದಲ್ಲಿ. ಬಟ್ ಅನಿರೀಕ್ಷಿತ ಬೋರ್ ಹಾಕಿಸ್ತು. ಬೋರ್ ಹಾಕ್ಸಿದ್ಮೇಲೆ ನಾನು ಗ್ರಾಮ ಪಂಚಾಯತಿಲಿ 12 ರೀತಿಯಲ್ಲಿ ಎಲ್ಲ ಕೆಲಸನೂ ಹೇಳ್ಕೊಡ್ತಿದ್ನಲ್ಲ, ಅದೇ ಮುಖಾಂತರ ನಾನು ನಮ್ಮ ಇದಕ್ಕೆ ಆಫೀಸ್ನಲ್ಲಿ ರೇಷ್ಮೆ ಇಲಾಖೆಯಿಂದ ಭೇಟಿ ಕೊಟ್ಟೆ ಈ ಥರ ಮಾಡಬೇಕು ಅಂತ. ಅವ್ರು ಐಡಿಯಾ ಕೊಟ್ಟರು. ಐಡಿಯಾ ಮುಖಾಂತರ ರೇಷ್ಮೆ ಹಾಕಂಡೆ. 3 ತಿಂಗಳಲ್ಲಿ ಸೊಪ್ಪು ಸ್ಟಾರ್ಟ್ ಆಯಿತು. ನೆಕ್ಸ್ಟು ನಾವು ಒಂದು 300 ಕಾಕಡ ಗಿಡ ಇಟ್ಟೆ. ಅನಿರೀಕ್ಷಿತ 6 ತಿಂಗಳಾದಮೇಲೆ ಡೈಲಿ ಅಮೌಂಟ್ ಹತ್ರಲ್ಲಿ ಬರ್ತಿತ್ತು. ರೇಷ್ಮೆ 3 ತಿಂಗಳಾದಮೇಲೆ ನಮಗೇನಾಯಿತು, ಹುಳ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಗೆ ಅದರಲ್ಲೂ ಒಳ್ಳೆ ಪ್ರಾಫಿಟ್ ಸಿಕ್ತು. ಬೆಳೀತಾ ಬೆಳೀತಾ ಬೆಳೀತಾ ಅನಿರೀಕ್ಷಿತ ಸಮಗ್ರ ಬೆಳೆ ಮಾಡ್ಕೊಬಂದೆ. ಸಮಗ್ರ ಬೆಳೆ ಮಾಡ್ಕೊಬಂದು ಈಗ ತೋಟಗಾರಿಕೆಯಲ್ಲಿ ಎಲ್ಲ ಥರ ಹಾಕಿದ್ದೀನಿ. ಅರಣ್ಯ ಇಲಾಖೆಯಲ್ಲಿ ತ್ಯಾಗ, ಸಿಲುವಾರ, ಮತ್ತು ಈಗ ಹೊಸದಾಗಿ ಪ್ರಾಫಿಟ್ ಮಾಡಿದ್ದೀನಿ. ಶ್ರೀಗಂಧ 300 ಗಿಡ ಹಾಕಿದ್ದೀನಿ. ಅದಕ್ಕೆ ಗೌರ್ಮೆಂಟಿಂದ ಸಹಕಾರ ಕೊಡ್ತಾಯಿದೆ. ಬಟ್ ಈಗ ರೇಷ್ಮೆ ಬೆಳೆಯಲ್ಲಿ ಒಂದು 50 ಮೊಟ್ಟೆ ಬೆಳೀತಾ ಇದ್ದೀನಿ. ಜಾಗ ಸಾಲ್ತಾ ಇಲ್ಲ ರೇಷ್ಮೆ ಬೆಳೆಯೋಕೆ, ಸೊಪ್ಪು ಬೆಳೆಯೋಕ್ಕೆ. ಹಂಗಾಗಿ 50 ಮೊಟ್ಟೆ ಮಾಡ್ತಾಯಿದ್ದೀನಿ. ಮತ್ತು ಈಗ ಜಮ್ನಲ್ಲೇ ಇಟ್ಟಿದೆ. ಈಗ 15 ದಿವಸದಿಂದ ದಿನ ಒಂದು 3,000 ರೂಪಾಯಿ ಡೈಲಿ ಸಿಗ್ತಾಯಿದೆ. ಅದು ಜಮ್ನಲ್ಲಿ ಹಣ್ಣಲ್ಲಿ 5 ಮರ ಇಟ್ಟಿದ್ದೀನಿ. ಸಖತ್ತಾಗಿ ಬಲ ಬರ್ತಾಯಿದೆ. ನಾನು ಅಲ್ಲಿಂದ ನಮ್ಮದು ವಾಟ್ಸಪ್ ಮುಖಾಂತರ ರೈತರಿಗೆ ತಿಳಿಸಿರ್ತಿಂದ ನಾನು ಕಮ್ಮಿ ರೇಟಲ್ಲಿ 100 ರೂಪಾಯಿ ಕೆ ಜಿ ಕೊಡ್ತಾಯಿದ್ದೀನಿ. ಹಂಗಾಗಿ ಜಮ್ನಲ್ಲಿ ಹಣ್ಣಲ್ಲಿ ಈ ಸತಿ ಚೆನ್ನಾಗಿ ರೇಟ್ ಸಿಕ್ಕಿದೆ. ಎಲ್ಲ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಹಂಗಾಗಿ ಹೋದ ಸತಿ ಸೂಪರ್ ಸ್ಟಾರ್ ರೈತ ವಿಜಯ ಕರ್ನಾಟಕದವರು ನನಗೆ ಜಿಲ್ಲಾ ಮಟ್ಟದಲ್ಲಿ ಸನ್ಮಾನ ಮಾಡಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತು ಈಗ ಶ್ರೀಗಂಧದ ಬೆಳೆ ಬೆಳೀತಾ ಇದ್ದಂಗೆ ನಮಗೆ ರಾಜ್ಯಾಧ್ಯಕ್ಷರು ಒಂದು ಮಾರ್ಗದರ್ಶನ ಮಾಡ್ಕೊಂಡು ಈಗ ಹೋದವರ ನಾವು ಗನ್ ಟ್ರೈನಿಂಗ್ ಮಾಡಿಸ್ಬೇಕು ಅಂತಿದ್ರು. ಗನ್ ಟ್ರೈನಿಂಗ್ ಮಾಡಿದ್ದೀನಿ. ಈಗ ಲೈಸೆನ್ಸು ರೆಡಿ ಇದೆ. ಬಟ್ ಗನ್ ಇನ್ನೂ ತಗೊಂಡಿಲ್ಲ. ಆ ಥರದಲ್ಲಿ ನಾನು ಬೆಳೆ ಎಲ್ಲ ಥರ ಸೌಲಭ್ಯ ಮಾಡಿ ನನ್ನ ತೋಟದಲ್ಲಿ CC ಕ್ಯಾಮ್ರಾ ಇಟ್ಟು ನನ್ನ ಮುಂದಿನ ಫ್ಯೂಚರ್ಗೆ ಶ್ರೀಗಂಧ ಬೆಳೆ ಬರ್ತಾ ಇದ್ದರಿಂದ ಅಲ್ಲಿ ಕಾವಲಾಗಿ ನಾನು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ.
2: ಒಟ್ಟು ಜಮೀನು ಎಷ್ಟಿದೆ ನಿಮ್ಮದು?
8: 1 ಎಕರೆ 30 ಕ್ವಿಂಟೆ ಇದೆ ಅಲ್ಲಿ.
2: ಅಷ್ಟೇ?
8: ಅಷ್ಟು ಒಂದು ಜಾಗದಲ್ಲಿ ಇದೆ. ಬೇರೆ ಜಾಗದಲ್ಲಿ ಇನ್ನೊಂದು 1/2 ಎಕರೆ ಇದೆ. ಅದನ್ನು ನಾನು ಏನು ಮಾಡ್ತಾ ಇಲ್ಲ. ಆ 1 ಎಕರೆ 30 ಕ್ವಿಂಟೆ ಇರುತ್ತಲ್ಲಿ ನಾನು ಎಲ್ಲ ಥರ ಸಮಗ್ರ ಬೆಳೆ ಮಾಡ್ಕೊಂಡು ನನ್ನ ಜೀವನದಲ್ಲಿ ಹೆಸರು ತಗೊಂಡು ಒಳ್ಳೆ ಅಮೌಂಟು ದುಡ್ಡು ಎಲ್ಲ ನನ್ನ ಸಂಪೂರ್ಣ ಬೆಳೀತಾ ಇದ್ದೀನಿ.
7: ಒಂದೂವರೆ ಎಕರೆ. ಹೇಳಿ ಮಂಜುಳ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟೂರು ಯಾವುದು?
9: ನಮ್ಮ ಹುಟ್ಟೂರು ಬಂಡ್ರಳ್ಳಿ, ಹುಲಿದುರ್ಗದ ಹತ್ರ ಬಂಡ್ರಳ್ಳಿ.
7: ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ?
9: ತಾಯಿ ಇಲ್ಲ, ತಂದೆ ಇದ್ದಾರೆ. ಅವರು ಬಟ್ರಿ ಕೆಲಸಕ್ಕೆ ಹೋಗ್ತಿದ್ರು. ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಅವ್ರವ್ರು ಇದರಲ್ಲಿ ಹೋಗ್ತಾರೆ.
7: ವಿದ್ಯಾಭ್ಯಾಸ?
9: ನಮ್ಮ ವಿದ್ಯೆ ಇಲ್ಲ.
7: ಸ್ಕೂಲ್ಗೆ ಹೋಗ್ಲಿಲ್ವಾ?
9: ಇಲ್ಲ.
7: ಹೇಳಿ. ಅದೇ ಜಮೀನಿತ್ತ?
9: ಜಮೀನು ಸ್ವಲ್ಪ ಇರೋದು ಸರ್, ನಮಗೆ ಜಮೀನು ಏನಿರಲಿಲ್ಲ. ನಾವು ಅಂದರೆ ರೇಷ್ಮೆ ಬೆಳೀತಿದ್ವಿ, ಯಾವಾಗಲೂ ರೇಷ್ಮೆ ನಮಗೆ ಇದ್ದಿದ್ದು, ವ್ಯವಸಾಯಕ್ಕಿಂತ ರೇಷ್ಮೆ. ಆವಾಗ ಚಿಕ್ಕರುತ್ತವಿಂದ ನಾವು ರೇಷ್ಮೆನೇ ಬೆಳೀತಿದ್ದು. ಆಮೇಲೆ ಇಲ್ಲಿಗೆ ಬಂದಮೇಲೆ ನಾವು ಇವ್ರನ್ನ ರೇಷ್ಮೆನೇ ಮಾಡ್ಕೋಣ ಅಂತ ಅಂದ್ಬಿಟ್ಟು ರೇಷ್ಮೆನೇ ಇಡಿಸಿದ್ವಿ. ಅದು ರೇಷ್ಮೆಯಲ್ಲಿ ನಾವು ಸ್ವಲ್ಪ ಪರವಾಗಿಲ್ಲ, ನನಗೆ ಸ್ವಲ್ಪ ಅನುಭವ ಬಂತು. ರೇಷ್ಮೆಯಲ್ಲೇ ಕಂಟಿನ್ಯೂ ಮಾಡಿದ್ವಿ.
7: ಚಿಕ್ಕ ವಯಸ್ಸಿಂದ
9: ರೇಷ್ಮೆಯಲ್ಲೇ ನಾನು ಇದು ಮಾಡಿದ್ದು. ನಮ್ಮ ತಾಯಿ ಅವರೆಲ್ಲ ರೇಷ್ಮೆನೇ, ಅವರೆಲ್ಲ ರೇಷ್ಮೆಯಲ್ಲೇ ನಾವು ಸ್ವಲ್ಪ ನನಗೂ ಮೇಂಡಿತ್ತು ರೇಷ್ಮೆಯಲ್ಲಿ ಬೆಳೆಯಂಥದ್ದು, ಬೆಳೆಯೋಣ ಅಂದ್ಕೊಂಡು ಇವ್ರಿಗೆ ಒತ್ತಡ ಕೊಟ್ಕೊಂಡು ರೇಷ್ಮೆ ಬೆಳೆದ್ವಿ. ರೇಷ್ಮೆಯಲ್ಲೇ ನಾವು ಸ್ವಲ್ಪ ನಾವು ಮುಂದೆ ಬಂದ್ವಿ.
7: ಹೌದಾ? ಯಾವ ತಳಿ ಹಿಪ್ಪನೇರಳೆ ಹಾಕಿರೋದು ನೀವು?
9: ಅದು ಇದು ರೇಷ್ಮೆ ಕಟ್ಟಿ ಸಿ ಎಸ್ ಆರ್ಗೆ.
7: ಅದೇ ವಿಕ್ಟರಿ ಒಂದು ಅಂತಾರಲ್ಲ, ವಿ ಒನ್ ಅಂತಾರಲ್ಲ,
9: ವೈಟ್ ವೈಟ್ ಇದು ಬರುತ್ತಲ್ಲ ಅದು. ಅದು ಬೆಳೆದ್ಮೇಲೆ ನಮ್ಗೇನು ಲಾಸ್ ಏನಾಗಿಲ್ಲ ಸರ್. 15 ದಿವಸ ಫ್ರೀ ಇದ್ರೆ 15 ದಿವಸ ರೆಸ್ಟ್ ಇರ್ತಿದ್ದು. ಏನಷ್ಟು ನಮ್ಗೇನು ದುಃಖ ಕಾಣಲಿಲ್ಲ. ನಮ್ಮ ಮಗ ಇದ್ದ, ನಮ್ಮ ಮಗಳಿದ್ರು, ಎಲ್ಲರೂ ಹೆಲ್ಪ್ ಮಾಡೋರು, ನಮ್ಮ ಮನೆಯವರೆಲ್ಲ ಸಪೋರ್ಟ್ ಮಾಡೋರು. ಅಂದರೆ ನಾವು ಅದರಲ್ಲೇ ನಾನು ಭಾಗವಹಿಸ್ತೀನಿ ರೇಷ್ಮೆಲಿ.
7: ಈಗ ನೀವು ನಿಮ್ಮ ತಂದೆ ಮನೆಯಲ್ಲಿ ರೇಷ್ಮೆ ಬೆಳೀತಿದ್ದಕ್ಕೂ ಈಗೂ ಭಾಳ ವ್ಯತ್ಯಾಸ
9: ಇಲ್ಲ ಸರ್? ಅಂದಕ್ಕೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಅಲ್ಲಿ 1.5 ತಿಂಗಳು ಬೆಳೀತಿದ್ವಿ ಅವಾಗಿನ ಇದರಲ್ಲಿ, ಈಗ 1 ತಿಂಗಳೊಳಗೆ ಎಲ್ಲ ಕ್ಲೋಸ್ ಆಗುತ್ತೆ.
7: ಅಂದರೆ ಚಾಕಿ ಹುಳ ತಂದ್ಬಿಡ್ತು?
9: ಹಾಂ, ಅವಾಗ ಚಾಕಿ ಇತ್ತು, ಇವಾಗ ಚಾಕಿ ಇಲ್ಲ. ಅವರೇ 2-15 ದಿವಸ ತುಂಬಿಸ್ಕೊಡ್ತಾರೆ ನಮ್ಗೆ, 15 ದಿವಸ ಮಾತ್ರ ಕೆಲಸ ಇರುತ್ತೆ.
7: ಮುಂಚೆ ನೀವು ಕಟ್ಕೊತಾ ಇದ್ರಿ?
9: ಹಾಂ, ನಾವೇ ಚಾಕಿ ತಂದು ನಾವೇ ಮಾಡ್ಕೋತಿದ್ವಿ.
7: ಮತ್ತೆ ವಾಸದ ಮನೆಯಲ್ಲಿ ಸಾಕ್ತಿದ್ರು?
9: ಹಾಂ, ವಾಸದ ಮನೆಯಲ್ಲೇ ಅವಾಗ ಸಾಕ್ತಿದ್ದು.
7: ಈಗ ಬೇರೆ ಮನೆ?
9: ಈಗ ಬೇರೆ ಮನೆ ಇದೆ
7: ಅಲ್ವಾ?
9: ಹ್ಞೂ, ಇವಾಗ ಅದಕ್ಕಾಗೇ ಒಂದು ಮನೆ ಸಪ್ರೇಟ್ ಇದ್ಬಿಟ್ಟಿದೆ. ತೋಟದಲ್ಲೇ ಮನೆ ಮಾಡ್ಕೊಬಿಟ್ಟಿದ್ದೀವಿ. ಆ ಮನೆಗೂ ಸ್ವಲ್ಪ ತೋಟಕ್ಕೂ ಸ್ವಲ್ಪ ದೂರ, ಇನ್ನು ಗೇಟಿಂದ ಬಂದಂಗೆ ಆಗುತ್ತಷ್ಟೇ.
7: ವಾಸದ ಮನೆಯೂ ಅಲ್ಲೇ ಇದೆಯಾ?
9: ಇಲ್ಲ, ಊರೊಳಗಡೆ ಬರ್ಬೇಕು ನಾವು ವಾಸಕ್ಕೆ. ಈ ತೋಟದಲ್ಲೇ ಮನೆ ಮಾಡ್ಕೊಬಿಟ್ಟಿದ್ವಿ ಉಳಿಗೆ.
7: ಹೌದಾ?
9: ಹ್ಞೂ, ನಮಗೆ ಉಳಿನಷ್ಟು ಕೊಟ್ಟಿದ್ದು ಇನ್ಯಾತ್ರಲ್ಲಿ ಬರಲಿಲ್ಲ ನಮಗೆ ಉಳ ಕಾಕಡೆ.
7: ಈಗ ಎಷ್ಟು ಬ್ಯಾಚ್ ಮಾಡ್ತೀರಿ ಒಂದು ವರ್ಷಕ್ಕೆ?
9: ಒಂದು ವರ್ಷಕ್ಕೆ ಸರ್ ಅಂದರೆ ಸೊಪ್ಪು ಬಂದರೆ 6 ಬ್ಯಾಚು.
7: ಹೌದಾ? ಬ್ಯಾಚಲ್ಲು ಎಷ್ಟು ಮೊಟ್ಟೆ ತರ್ತೀರಿ?
9: 50 ಮೊಟ್ಟೆ. 50-100.
7: ಒಂಚೂರು ನೀವು ಹೇಳಿ ಕರೆಕ್ಟ್ ಆಗಿ ದೇವರಾಜ್ ಅವರೇ.
8: ಸರ್, ಫಸ್ಟು 100 ಮೊಟ್ಟೆ ಬೆಳೀತಾ ಇದ್ದು, ಅನಿರೀಕ್ಷಿತ ಮರ ಗಿಡ ಬೆಳೆದಾಡ್ತರಿಂದ ಈಗ 50 ಮೊಟ್ಟೆಗೆ ಬಂದಿದ್ದೀವಿ. ಈಗ ಒಂದು 2 ವರ್ಷ ಆಯಿತು 50 ಮೊಟ್ಟೆಗೆ ಬಂದಿದ್ವಿ. ಹಿಂದೆ 100 ಮೊಟ್ಟೆ ಅಂದರೆ 2 ಬ್ಯಾಚ್ ಮಾಡ್ತಾ ಇದ್ದೋ, 6-7 ಬೆಳೆ ಬೆಳೀತಾ ಇದ್ದೋ ವರ್ಷಕ್ಕೆ. ಬಟ್ ಅನಿರೀಕ್ಷಿತ ಈಗ ಮರಗಳೆಲ್ಲ ಬಂದುಬಿಟ್ಟಿದ್ವಿ. ನಳ್ಳು ಬಂದಮೇಲೆ ನಳ್ಳು ಸೊಪ್ಪು ಹಾಕ್ಬಾರ್ದು ರೇಷ್ಮೆ ಬೆಳೆಗೆ. ಅಂದರೆ ನಾವು ಬೆಳೀತಿದ್ದು CSR, CB ಗೋಡೆಗೆ ಉಸಿ ನಳ್ಳಾದ್ರು ನಡೀತದೆ. CSR ಗೆ ಸಾಧಾರಣ ಬಿಸಿಲು ಬೇಕೇ ಬೇಕು, ಸಾಧಾರಣ ಬಿಸಿಲು ಬೇಕೇ ಬೇಕು. ಹಂಗಾಗಿ 50 ಮೊಟ್ಟೆಗೆ ನಾವು ಅಂತರ ಮಡಿಕೊಂಡು ಬೆಳೀತಾ ಇದ್ದೀನಿ. ಇವತ್ತಿನ ರೈಟು KG 900 ಬಂದಿದೆ. ಈಗ ಕಮ್ಮಿ ಆಗಿದೆ ಸ್ವಲ್ಪ ರೈಟು, ಈಗ 600-700 ಸಿಗ್ತಾ ಇದೆ.
7: ವರ್ಷಕ್ಕೆ 6 ಬೆಳೆ ಮಾಡ್ತೀರಾ?
8: 6-7 ಬೆಳೆ.
7: ಹೌದಾ?
8: 7 ಬೆಳೆ.
7: ಒಂದೊಂದು ಸಾರಿಗೂ ಎಷ್ಟು ಮೊಟ್ಟೆ ತರ್ತೀರಿ?
8: ಸರ್, ಫಸ್ಟು ನಾನು ಹೇಳ್ದಂಗೆ ಈಗ 1-2 ವರ್ಷ ತಿಂದೆ, 4 ವರ್ಷ 100 ಮೊಟ್ಟೆ ಮುಡುಕ್ತಾ ಇದ್ದೋ. 2 ತಿಂಗಳಿಗೆ ಮಿನಿಮಮ್ ಒಂದು ಕಟಾವ್ ಆಗ್ಬಿಡ್ತು.
7: ಇಳುವರಿ ಏನು ಬರುತ್ತೆ
8: ಸರ್? ಇಳುವರಿ 95-100 ಈ ಥರ ತಂದಿದ್ದೀನಿ. ಒಂದೊಂದು ಬೆಳೆ ಅನಿರೀಕ್ಷಿತ ಅವರು ಚಾಕಿ ಕೊಡೋದ್ರ ಡಿಫ್ರೆನ್ಸ್ ಆದಾಗ 80-85 ಬಂದ್ಬಿಟ್ಟಿರ್ತದೆ. ಅವ್ರ ಹುಳ ಯಾವ ರೀತಿ ಸಪ್ಲೈ ಕೊಡ್ತಾರೋ ಅದ್ರ ಮೇಲೆ ನಾವು ಬೆಳೀತಾ ಇರ್ತೀವಿ. ಆ ಥರದಲ್ಲಿ ಇದ್ದು CSR ಬೆಳೆದು ನಾವು ಇಡೀ ರಾಜ್ಯದಂತೆ ಹೆಸರು ತಗೊಂಡಿದ್ದೀನಿ. ಮತ್ತು KSRT ಬಸ್ಸಲ್ಲಿ 4 ಸೈಟಲ್ಲಿ ನನ್ನ NREG ಕೆಲಸ ಬೋರ್ಡ್ ಹಾಕೊಂಡಿದ್ದಾರೆ.
7: ಈಗ ದೇವರಾಜ್ ಅವರೇ, 1/2 ಎಕರೆ ಹಿಪ್ಪನೇರಳೆ ಇದೆಯಾ? ಎಷ್ಟಿದೆ ನಿಮ್ದು
8: ಸರ್? ಈಗ 1/2 ಎಕರೆ ಇದೆ.
7: ಮೊದಲೇ ಮನೆ ಎಷ್ಟು ಉದ್ದ ಆಗಲ
8: ಸರ್? 23+35 ಮನೆ, ಉಳಿನ ಮನೆ ಇರೋದು. ಸುತ್ತ ನಾನು ತೀರ ಹಾಕೊಂಡಿದ್ದೀನಿ, ಸೀಟು ಹಾಕೊಂಡಿದ್ದೀನಿ. ಬಟ್ಟು ಚಂದ್ರಿಕೆ ಮಡುಗುತ್ತ ಅಲ್ಲಿ ಒಂದು ಇರು ಮಳೆ ಬಂದಾಗ ಇರೋಕ್ಕಾಗಲಿ 2 ಮೂಲೆಯಲ್ಲಿ ಒಂದು ಸೀಟ್ ಹಾಕಿಸಿದ್ದೀನಿ. ಮನೆ ಅಚ್ಚುಕಟ್ಟಾಗಿ ಒಳಗಡೆ.
7: ಈಗ ನಿಮ್ಮ 1.5 ಎಕರೆ ಜಮೀನಲ್ಲಿ 1/2 ಎಕರೆ ಹಿಪ್ಪನೇರಳೆ ಇದೆ.
8: ಹಿಪ್ಪನೇರಳೆ ಇದೆ.
7: ಇನ್ಯಾವ್ಯಾವ್ದು ಎಷ್ಟೆಷ್ಟಿದೆ
8: ಸರ್? ಶ್ರೀಗಂಧ ಅಂದರೆ ಸೈಡು ಮತ್ತು ಎಲ್ಲ ಒಳಗೆ ಕೊಟ್ಟು 300 ಹಾಕಿದ್ದೀನಿ.
7: ಆಯಿತು.
8: ಮತ್ತು ಇದು ತುರ್ಬೇವು ಅಂತ ಬರ್ತದಲ್ಲ, ಅದನ್ನು 300 ಗಿಡ ಇದೆ. ಮತ್ತು ತ್ಯಾಗ 1 25 ಇದೆ, ಮಾಗಣಿ 1 50 ಇದೆ, ತೆಂಗು 80 ಇದೆ, ಅಡಿಕೆ 400 ಇದೆ. ಈ ಥರದಲ್ಲಿ ನನ್ನ ತೋಟದ ಲಾಂಗ್ ಇರೋದ್ರಿಂದ

0: ಎಲ್ಲ ಥರ ಕೊಟ್ಕೊಂಡು ಆ ರೇಷ್ಮೆಗೆ ಅಷ್ಟಾಗಲ್ಲ, ಒಂದು 20 ಕುಂಟೆ ಅಷ್ಟು ಜಾಗ ಬಿಟ್ಕೊಂಡಿದ್ದೀನಿ.
1: ಇಷ್ಟೊಂದು ಗಿಡ ಹಾಕಿ
0: ಇಷ್ಟಿದೆ,
1: ಒಂದೂವರೆ ಎಕರೆ
0: ಇದೆ.
1: ಏನಂಗಾರೆ ಕಾಲಿಡಕ್ಕೂ ಜಾಗ ಇಲ್ಲ.
0: ಹೌದು, ಆ ಥರನೇ ಸೆಟ್ಟಿಂಗ್ ಮಾಡಿರೋದು. ಬಟ್ ಈಗ ನಮಗೆ ಬೇರೆ ಬೇರೆ ದೇಶದಿಂದ ಬಂದು ನಮ್ಮ ತೋಟ ವೀಕ್ಷಣೆ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ಯಾ ಅಂತ ಎಲ್ಲ ನನಗೆ ಅವ್ರ ಭಾಷೆಯಲ್ಲಿ ಎಲ್ಲ ಹೇಳಿದ್ದಾರೆ.
1: ಯಾವ್ಯಾವ ದೇಶದಿಂದ ಬಂದಿದ್ದು?
0: ಥೈಲ್ಯಾಂಡ್ ಒಂದು, ಮತ್ತು ಹಾಂಗ್ಕಾಂಗ್, ಎರಡು ಕಡೆಯಿಂದ ಬಂದಿದ್ದಾರೆ.
1: ನೀವು ಮಾತಾಡಿದ್ರ ಮಂಜುಳಮ್ಮನವರೇ ಅವ್ರ ಜೊತೆ ಎಲ್ಲ?
2: ಮಾತಾಡಿದ್ದೀನಿ ಸರ್.
1: ಹೌದಾ, ನಿಮ್ಮನ್ನು ಮಾತಾಡಿಸಿದಾರ?
2: ಮಾತಾಡಿಸಿದ್ದಾರೆ, ನಮ್ಮ ಜೊತೆ ಫೋಟೋ ತೆಗಿಸಿದ್ದಾರೆ ಲೇಡೀಸ್.
1: ಓಹೋ, ನಿಮಗೂ ಭಾಳ ಖುಷಿ ಆಯ್ತಾ?
2: ನಮಗೂ ಖುಷಿ ಆಯ್ತು.
1: ಬನ್ನಿ ನಮ್ಮೂರ್ಗೂ. ಏನು ಕರೆದ್ರು
2: ಅವರು ಅಂದರೆ ಇಲ್ಲಿ ಅವರು ನಮ್ಮ ನೋಡಿ ಅವ್ರು ಅಷ್ಟು ಇಷ್ಟಪಟ್ಬಿಟ್ರು.
1: ಹೌದಾ,
2: ಹೂವು ಕುಯ್ತಿದ್ವಿ, ಹೂವು ಕುಯ್ತಿದ್ದು ಬಂದ ತಕ್ಷಣ ಹುಳ ಇತ್ತು, ಅದೆಲ್ಲ ನೋಡ್ಕೊಂಡು ಅವ್ರಿಗೆ ತುಂಬ ಖುಷಿ ಆಯಿತು. ನಮ್ಮ ಜೊತೆ ತೆಗೆದು ಫೋಟೋ ತೆಗಿಸ್ಕೊಂಡು ಹೋಗಿದ್ದಾರೆ.
1: ಈ ಕಾಕಡಾನು 1.5 ಎಕರೆ ಜಮೀನೆಲ್ಲ ಇರೋದು ನಿಮ್ಮ?
2: ಹೌದು ಸರ್.
1: ಹೌದಾ, ಅದನ್ನೆಲ್ಲ ಹಾಕೊಂಡಿದ್ದೀರ?
2: ಅದು ಸೈಡಲ್ಲಿ ಹಾಕೊಂಡಿದ್ದೀವಿ.
1: ಎಷ್ಟು ಗಿಡ ಇದೆ ಕಾಕಡ?
2: ಕಾಕಡನೂ ಅದು 300 ಗಿಡ ಇತ್ತು.
1: 300 ಗಿಡ ಐತೆ. ಸ್ವಲ್ಪ ಹೇಳವ ಕಾಕಡದ ಬಗ್ಗೆ.
2: ಕಾಕಡ ಸರ್ ಸ್ಟಾರ್ಟಿಂಗು 10 ಕೆಜಿ ವರೆಗೂ ಬರ್ತು. ನಾವು ಬೆಳವಣಿಗೆ ಯಾವಾಗ ನಾವು ಇದು ಅದು ಮುತುವರ್ಜಿ ಮಾಡ್ದೆ 10 ಕೆಜಿ ಗಂಟು ಬತ್ತು. ಅದನ್ನು ಯಾರನ್ನು ಆಳು ಕರ್ಕತ್ತಿರಲಿಲ್ಲ, ನಾವು ನಮ್ಮ ಮಕ್ಕಳನ್ನ ಮಾಡ್ಕೋತಿದ್ವಿ ನಾವು. ಅದು 10 ರಿಂದ ಅಷ್ಟು ನಮಗೆ ಇದಾಗಿದೆ, ಬೆನಿಫಿಟ್ ಆಗಿದೆ. ಲಾಸ್ ಅಂತೂ ಆಗಲಿಲ್ಲ, ರೇಷ್ಮೆ ಅದು ನಮಗೆ ಚೆನ್ನಾಗಿ ಕೈ ಬೀಳುತ್ತೆ.
1: ಅಲ್ಲಮ್ಮ, ಈ ಕಾಕಡ ಹೂವು ವರ್ಷ ಪೂರ್ತಿ ಸಿಗುತ್ತಾ?
2: ಹ್ಞೂ ಸರ್, ಒಂದು ವರ್ಷದಲ್ಲಿ 3 ತಿಂಗಳಿಲ್ಲ ಅಷ್ಟೇ. ಇದು
1: ಯಾವಾಗ?
2: ಜನವರಿ ಟೈಮಲ್ಲಿ ಮಾತ್ರ ಸಿಗಲ್ಲ.
1: ಹೌದಾ,
0: ಏಪ್ರಿಲ್ ಮೇ.
1: ನೀವೇನ ತಳ್ಯಾಳ ನಡೆಸ್ತೀರಿ ಹೇಳಿ ದೇವರಾಜ್.
0: ಅದು ಕಾಕಡ ಹೂವು 8-9 ತಿಂಗಳು ಹೂವು ಸಿಗುತ್ತೆ. ಅದು ಯಾವ ಟೈಮಲ್ಲಿ ಕಮ್ಮಿ ಆಗುತ್ತೆ ಅಂದರೆ ಏಪ್ರಿಲು ಮೇ ಜೂನು, ಅಂದರೆ ಈ ಸೀಸನಲ್ಲಿ ಮಲ್ಲಿಗೆ ಹೂವು ಬರುತ್ತೆ, ಮತ್ತು ಸಣ್ಣ ಮಲ್ಲಿಗೆ ಅಂತ ಬರ್ತದೆ, ಆ ಟೈಮ್ ಬಂದಾಗ ಕಾಕಡ ಹೂವು
1: ಬರೋದಿಲ್ಲ.
0: ಹಂಗಾಗಿ 2-3 ತಿಂಗಳು ಅವೈಡ್ ಆಗುತ್ತೆ.
1: ಒಂದೆರಡು ತಿಂಗಳು ಹಿಂದೆ ಹೇಳಿದ್ರು ಬಿಡಿ, ಪರವಾಗಿಲ್ಲ. ಅಂದ್ರೆ ಕಮ್ಮಿ ಆಯ್ತು ಜನವರಿ ಫೆಬ್ರವರಿ
2: ಅಂದ್ರೆ ಚಳಿಗಾಲ ಅಲ್ವಾ ಸಾಗ, ಅದಕ್ಕೆ ಅವಾಗ ಹೂವು ಜಾಸ್ತಿ ಬರಲ್ಲ ಅದು.
1: ಈಗ ಕಾಕಡ ಹೂ ಕೇಳೋದು ಮತ್ತೆ ಗಿಡ ನೋಡ್ಕೊಳ್ಳೋದು ಎಲ್ಲ ನಿಮ್ಮ ಕೆಲಸನೇನ?
2: ಇಲ್ಲರ ಅವರು ನಾವೆಲ್ಲ ನೋಡ್ಕೊತೀವಿ.
1: ಮಾಡ್ತಾರೆ. ಏನೇನು ಗೊಬ್ಬರ ಹಾಕ್ತೀರಿ ಕಾಕಡ ಗಿಡಕ್ಕೆ?
2: ಮಾಮೂಲಿ ಕುರಿ ಗೊಬ್ಬರ. ಅದೇ ಕುರಿ ಗೊಬ್ಬರ ಹಾಕೊಂಡು ಬುಡ ಹಾಕೊಂಡು ಕಳೆ ಎಲ್ಲ ತಕ್ಕೊಂಡು ನೀರು ಕಟ್ಕೊಂಡು ಇರಬೇಕು.
1: ನೀವೇ ಹೂ ಕೇಳೋದು? ಕಟ್ ಮಾರ್ತೀರಾ ಅಥವಾ ಹೂನೇ ಮಾರ್ತೀರಾ?
2: ಇಲ್ಲ, ಕೆ ಜಿ ಲೆಕ್ಕದಲ್ಲೇ ಸೇಲಿಂಗ್ ಕೊಟ್ಬಿಡ್ತೀವಿ ಮಾರ್ಕೆಟ್ಗೆ. ಇದು ಮಾಡ್ಬಿಡ್ತೀವಿ.
1: ಹೌದಾ, ಎಲ್ಲಿ ಮಾರೋದು?
2: ಅಲ್ಲೇ ಬಂದ್ಲಿಗೆರೆ ಅಂತ ಐತೆ ಸರ್, ಪಕ್ಕ ಸಿಟಿ, ಅಲ್ಲಿ ಹೋಗಿ ಹಾಕ್ಬಿಡ್ತೀವಿ.
1: ನೀವೇ ತಗೊಂಡು ಹೋಗ್ತೀರಾ ದೇವರಾಜ?
0: ಸರ್ ನಾವೇ ತಗೋಗ್ತಾ ಇದ್ದೋ. ಈಗ ಅವರು ನಮಗೆಲ್ಲರೂ ಹೋಗ್ತೀವಿ ಅನ್ನೋದು ಅವರೇ ಬಂದು ಇಸ್ಕೋಗೋರು. ಬಟ್ ನಾವು ಮೊದಲೇ ಹಬ್ಬಗಳಲ್ಲಿ ಬಂದರೆ ಒಂದು 600-800 ಸಾವಿರ ಗಂಟೆ ಹೋಗ್ತದೆ ಕಾಕಡ ಹೂವು 1 ಕೆಜಿಗೆ. ಬಟ್ ನಾವೇನು ಮಾಡಿಬಿಟ್ಟು ಟೈಮ್ ಟೈಮ್ಗೆ ಹೂವು ಸಿಗುತ್ತೆ ಅಂತ ಗೊತ್ತಾದಮೇಲೆ ನಾವೇನು ಒಂದು ಟೈಮ್ ಕಮ್ಮಿ ಆಗುತ್ತೆ ರೈಟು ಮಾರ್ಕೆಟಲ್ಲಿ, ಆಗ ನಾವೇನು 1 ಕೆಜಿಗೆ 200 ರೂಪಾಯಿ ಫಿಕ್ಸ್ ಮಾಡಿಸ್ಬಿಟ್ಟೆ. ಹಬ್ಬನಾರು ಬರಲಿ ಯಾವ್ದಾರು ಬರಲಿ 200 ರೂಪಾಯಿ ಕೆಜಿ, ಆಗ ಅವ್ರಿಗೆ ಮಿನಿಮಮ್ 200 ರೂಪಾಯಿನಂಗೆ ಕೊಡ್ತಾ ಇದ್ದೀನಿ. ಈಗ ಹೂವು ಕಾಕಡ ಬಂದು 3 ಕೆಜಿಯಿಂದ 4 ಕೆಜಿ ಹೂವು ಸಿಗ್ತಾ ಇದೆ.
1: ಎಲ್ಲ ಚೆನ್ನಾಗಿ ಹೂವು ಬರೋ ಟೈಮಲ್ಲಿ ಎಷ್ಟು ಕೆಜಿ ಸಿಗುತ್ತೆ
0: ಸರ್? ಅದು ಈಗ ನಾನು ಹೇಳ್ದಿನಲ್ಲ, ಎಲ್ಲ ಕಮ್ಮಿ ಮಾಡ್ಕೊಬಂದಿದ್ದೀವಿ. ಮೊದಲೇ 300 ಗಿಡ ಇತ್ತು, ಈಗ 105 ಗಿಡಕ್ಕೆ ತಂದಿದ್ದೀನಿ. ಅಂದರೆ ಮೊದಲೇ ಆಳ್ಗಳು ಕರ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೋ, ಈಗ ಆಳಿನ ಸಮಸ್ಯೆ ಜಾಸ್ತಿ ಆಯಿತು. ಹಂಗಾಗಿ ನಾವು ನಮ್ಮ ಮಿಸಸ್ಸೆ 105 ಇದರಲ್ಲಿ ಗಿಡಕ್ಕೆ ಹೂವು ಕುಯ್ತಾ ಇದ್ದೀವಿ. ಬಟ್ ಅದರ 3-4 ಕೆಜಿ ಹೂವು ಸಿಗುತ್ತೆ
1: ಪ್ರತಿ ದಿವಸ.
0: ಆ ಥರದಲ್ಲಿ ನಾವು ಇದು ಮಾಡ್ತೇವೆ. 200 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ 1 ಕೆಜಿಗೆ, ಅದು 400-800 ರೂಪಾಯಿ ಆಯಿತು ದಿನಕ್ಕೆ. ನಮ್ಮ ಖರ್ಚು ನಮ್ಮ ಖರ್ಚು ಅದರಲ್ಲೇ ಮುಗ್ದೋಯ್ತು. ಬಟ್ ವ್ಯವಸ್ಥೆಗಳು ವ್ಯವಹಾರಗಳು ಬೇರೆ ಬೇರೆ ಥರ. ಈಗ ಸೀಬೆ ವರ್ಷಕ್ಕೆ 2 ಸತಿ ಬರುತ್ತೆ.
1: ಸೀಬೆನೂ ಹಾಕಿದೆ?
0: ಹಾಂ, ಸೀಬೆ ಹಾಕಿ 50 ಗಿಡ ಸೀಬೆ ಇದೆ. ಈಗ ಅದು ವರ್ಷಕ್ಕೆ 30,000-40,000 ವ್ಯಾಪಾರ ಮಾಡ್ತಾ ಇದ್ದೀವಿ, ಕೊಟ್ಬಿಡ್ತೀವಿ ಬೇರೆಯವ್ರಿಗೆ. ಅವ್ರು ಬಂದು ಕುಯ್ಕೊಯ್ತಾರೆ. ಮತ್ತು ಈಗ ಈ ವರ್ಷದಿಂದ ನನಗೆ 5 ಜಮ್ನೇರಳೆ ಗಿಡ ಹಾಕಿದೆ, ಈ ವರ್ಷ ಸ್ಟಾರ್ಟ್ ಆಗಿದೆ. ಈಗ ನಾನು ಒಂದು 16,000 ರೂಪಾಯಿ ಈ ವರ್ಷ ಬರೀ ಇತರಲೆ ಜಮ್ನೇರಳೆ ಮಾಡಿದ್ದೀನಿ. ಅಂದರೆ ಒಡ್ಡಾಡ್ತಾನೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಆಳಿನ ಸಮಸ್ಯೆ ಈಗಿಲ್ಲ. ಮೊದಲೇ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲ ಆಳ್ಗಳು ಕರ್ಕೊಂಡು ಕೆಲಸ ಮಾಡಿಸಿದೆ. ಒಂದು ಪ್ರತಿದಿನ ಒಂದು 2 ವರ್ಷ 4 ಕಾಳು ಗೇಯ್ತಿರು ನಮ್ಮ ತೋಟದಲ್ಲಿ. ಬಟ್ ಈಗ ಒಂದು 3 ವರ್ಷದಿಂದ ಈಚೆಗೆ ನಾವೇ ನಮ್ಮ ಗಂಡ ಹೆಂಡತಿರು ಮಕ್ಕಳುಗಳು ಸ್ವಂತ ಮಾಡ್ಕೊಂಡು ಖರ್ಚಿಲ್ದೇ ಆದಾಯ ತೆಗಿತಾ ಇದ್ದೀವಿ. ಮತ್ತು ಸಾವಯವ ನಾವು ಉಪಯೋಗಿಸಿರು ಸಾವಯವ ಗೊಬ್ಬರಗಳು, ಕೆಮಿಕಲ್ ಉಪಯೋಗಿಸ್ತಾ ಇಲ್ಲ. ಬಟ್ ಈಗ ನಾವು ಹೇಳ್ದಂಗೆ ಒಂದು ಇಂಗು ಗುಂಡಿ ಮಾಡ್ದಂಗೆ ಮಾಡಿಬಿಟ್ಟು ಅದಕ್ಕೆ ಹಸಳೆ ಸೊಪ್ಪುಗಳು ತುಂಬೋದು, 3 ತಿಂಗಳು ಕೊಳೆ ಹಾಕೋದು, ಅದು ತೆಗ್ದು ನಮ್ಮ ಗಿಡಗಳಿಗೆ ಹಾಕೋದು, ಆ ಥರದಲ್ಲಿ ಮಾಡ್ಕೊಬತ್ತಾರ್ತಿಂದ ನಮಗೆ ಯಾವುದೇ ರೋಗ ರುಜಿನಗಳಿಲ್ಲ. ನಾವು ಯಾವುದೇ ಕೆಮಿಕಲ್ ಉಪಯೋಗಿಸ್ತಾ ಇಲ್ಲ, ಔಷಧಿ ಹೊಡೆಯಲ್ಲ. ಹಂಗಾಗಿ

0: ನಮಗೆ ಎಲ್ಲ ಥರದ ಅನುಕೂಲ ಆದಾಯ ಸಖತ್ತ ಬರ್ತದೆ, ಖರ್ಚಿಲ್ಲ. ಮತ್ತು ಈಗ ತದಾಂತರದಲ್ಲಿ 10 ಬಾಕ್ಸ್ ಜೇನು ಮಡಿಕೊಂಡಿದ್ದೀನಿ. ಜೇನು ಕೂಡ ಈಗ ಮೊನ್ನೆ 16 ಕೆಜಿ ಜೇನು ಸಿಕ್ಕಿತ್ತು. ನಮ್ಮ ಮದ್ದೂರು ತಾಲೂಕಲ್ಲಿ ನಾನು ವಾಟ್ಸಪ್ ಯೂಸ್ ಮಾಡಿದಾಗ ನಮ್ಮ ತೋಟಕ್ಕೆ ಬಂದು 600 ರೂಪಾಯಿ ಕೆಜಿ, 600 ಥರನೇ ನಾನು ಕೊಡ್ತಾ ಇದ್ದೀನಿ.
1: ಏನು ಕೇಳಿದ್ರು ವಾಟ್ಸಪ್ ಅಂತಿರಲ್ಲ, ಏನು ವಾಟ್ಸಪ್ ಮಾಡ್ತೀರಾ?
0: ವಾಟ್ಸಪ್ಪಲ್ಲಿ ಅಂತಂದರೆ ನಾವು ಅಡ್ವರ್ಟೈಸ್ ಕೊಟ್ಟಂಗೆ ರೈತರುಗಳು ನಮ್ಮದು ನಂಬರ್ ಆ್ಯಡ್ ಆಗಿದೆ. ಆ ನಂಬರ್ ಆ್ಯಡ್ ಆಗಿದ್ದು ನೋಡ್ಬಿಟ್ಟು, ಓ ದೇವರಾಜಣ್ಣನ ತೋಟದಲ್ಲಿ ಈ ಥರ ಸಿಗ್ತದೆ ಅನ್ನೋ ರೈತರುಗಳು ಬಂದು ನಮ್ಮ ಹತ್ರ ತಗೊಳ್ತಾ ಇದ್ದಾರೆ.
1: ಇನ್ನೂ ಏನೇನು ಸಿಗುತ್ತೆ ನಿಮ್ಮ ತೋಟ
0: ಸರ್? ಎಲ್ಲ ಪ್ರತಿಯೊಂದು ನುಗ್ಗೆಕಾಯಿ ಸಿಗ್ತದೆ, ಮತ್ತೆ ನಿಂಬೆಹಣ್ಣು ಸಿಗ್ತದೆ, ಗಜ ನಿಂಬೆ ಸಿಗ್ತದೆ, ವಾಟ್ರಪ್ಪಲ್ ಅದು ಸಿಗ್ತಾ ಇದೆ. ಪನ್ನೇರಳೆ ಇಲ್ಲ, ವಾಟ್ರಪ್ಪಲ್ ಅಂತ ಅದು ಬೇರೆ ಅದು ಇದೆ. ಬಟ್ ಈಗ ಅದು ಹಾಕಿದ್ದೀನಿ. ಇನ್ನು ಬೇರೆ ಗಿಡಗಳು,
1: ಇನ್ನೇನೇನು ಹಣ್ಣಿನ ಗಿಡಗಳಿದ್ದಾವೆ
0: ಸರ್? ಇನ್ನೂ ಒಂದು 10-12 ಥರ ಹಣ್ಣಿನ ಗಿಡ ನೆಟ್ಟಿದ್ದೀನಿ.
1: ಹೌದಾ?
0: ಎಲ್ಲ ಈಗ ಒಂದು 2 ವರ್ಷ ಆಗಿದೆ.
1: ಬಾಳೆನೂ ಹಾಕಿದ್ರೆ?
0: ಬಾಳೆನೂ ಇದೆ, ಬಾಳೆನೂ ಸೂಪರು. ಅಂದರೆ ಸರ್, ನಮ್ಮಲ್ಲಿ ಬಾಳೆ ಅಂತಂದರೆ ಯಾವ್ಯಾವ್ದಲ್ಲಿ ಮಾಡಿರ್ತಿಂದ ಅದಕ್ಕೆ ಯಾವುದೇ ಗೊಬ್ಬರ ಉಪಯೋಗಿಸ್ತಾ ಇಲ್ಲ. ಬಟ್ ಬಂದಂಥ ಮಳೆ ಆಶ್ರಯದಲ್ಲಿ ಮತ್ತು ಹನಿ ನೀರಾವರಿ ಮಾಡಿದ್ದೀನಿ. ಆ ಬಂದಂಥದ್ದು ನಮ್ಮ ಅಂಗಡಿ ಇದೆ, ಆ ಅಂಗಡೀಲಿ ಕೆಜಿ 60 ರೂಪಾಯಿ. ಕೆಮಿಕಲ್ ಇಲ್ಲದ್ರಿಂದ ನಮ್ಮ ರೈತರು ಊರಿನವರು ಆ ಬಾಳೆಹಣ್ಣನ್ನು ನಮ್ಮಲ್ಲೇ ಬಂದು ತಗೋತಾ ಇದ್ದಾರೆ. 60 ರೂಪಾಯಿ ಅದು ಹೆಚ್ ಕೆ ಆಗಲಿ ಕಮ್ಮಿ ಆಗಲಿ 60 ರೂಪಾಯಿ ಕೆಜಿ ಕೊಡ್ತಾ ಇದ್ದೀನಿ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ನೀವೇ ವ್ಯಾಪಾರಸ್ಥರು?
4: ನಾವೇ.
3: ಚೆನ್ನಾಗಿ ವ್ಯಾಪಾರ ಮಾಡ್ತೀರಾ?
4: ಚೆನ್ನಾಗಿ ಆಗ್ತಾ ಇದೆ ವ್ಯಾಪಾರ.
3: ಮತ್ತೆ ಮಾರ್ಕೆಟ್ ನಿರ್ವಹಣೆ ಎಲ್ಲ ನಿಮ್ದೆ? ನಮ್ಮ ಮಂಜುಳಾ
5: ಸರ್, ಅವರು ಮಾಡ್ತಿದ್ದೀರ? ನಾವು ಮಾಡ್ತೀವಿ.
3: ನೀವು ಕೂತ್ಕೊಂತೀರಿ?
5: ನಾವು ಕೂತ್ಕೊಂತೀವಿ.
3: ಹೌದಾ? ನಿಮ್ಮ ತೋಟದಲ್ಲಿ ಬೆಳೆಯೋದನ್ನೆಲ್ಲ ನಿಮ್ಮ ಅಂಗಡಿನೆಲ್ಲ ಇಟ್ಟು
5: ಮಾರ್ಬಿಡ್ತೀರ?
3: ನಿಂಬೆಹಣ್ಣು,
5: ನಿಂಬೆಹಣ್ಣು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಎಲ್ಲ ಇದೆ. ಪಪ್ಪಾಯಿ ಎಲ್ಲ ಇದೆ.
3: ಮೆಣಸು ಸಹ
5: ಹಾಕಿದ್ದೀವಿ, ಮೆಣಸು ಸಹ ಹಾಕಿದ್ದೀವಿ, ಏಲಕ್ಕಿ ಹಾಕಿದ್ದೀವಿ.
3: ಹೌದಾ? ಅದನ್ನೇಳಲೇ ಇಲ್ಲ ದೇವರಾಜ್ ಅವರು.
4: ಸರ್, ಅದು ಒಂದೊಂದು ಅಂತಂತವಾಗಿ ಹೇಳ್ಬೇಕು.
5: ಎಲ್ಲ ಹಾಕಿದ್ದೀವಿ
3: ಹೇಳಿ, ಅಂತಂತವಾಗಿ ಹೇಳಿ ಅಮ್ಮ, ನೀವೇ ಹೇಳಿ. ಮೆಣಸು ಹಾಕಿದ್ದೀರಿ?
5: ಮೆಣಸು ಹಾಕಿದ್ದೀವಿ, ಪಪ್ಪಾಯಿ ಇದೆ, ಏಲಕ್ಕಿ ಇದೆ, ಆಮೇಲೆ ಮತ್ತೆ ಬದನೆ ಇದೆ. ಎಲ್ಲ ಇದ್ರದ್ದು ಹಾಕೊಂಡು ಬಂದು ಬಂದದ್ದ ಅಲ್ಲೇ ಅಂಗಡಿಲಿ ಶೇಲಿಂಗ್ ಕೊಡ್ತಾ ಇದ್ದೀವಿ.
3: ನಿಮ್ಮ ಅಂಗಡಿನಲ್ಲೇ ಮಾರ್ತೀರಿ?
5: ಹ್ಞೂ ಸರ್.
3: ಎಲ್ಲ ನಿಮ್ಮ ಊರ್ನವರೇ ತಗೋತಾರ?
5: ಊರ್ನವರು ಸರ್. ಈಗ ಹಳ್ಳಿ ಎಲ್ಲರ ಹೋಗಿ ಬಂದಿರ್ತಾರೆ, ರೋಡ್ ಸೈಡು ಬೇರೆ ಊರಿಂದ ಬಂದಿರ್ತಾರೆ, ಅಲ್ಲಿ ಇರ್ತಾರಲ್ಲ, ಅವರು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂದ್ಬಿಟ್ಟು ಅವ್ರು ತಗೊಂಡು ಹೊರಗಡೆನೆ ಜಾಸ್ತಿ ನಮಗೆ ಹೋಗೋದು ಸರ್. ಅವರು ಊರಿಂದ ಹೊರಗಡೆನೆ ಜಾಸ್ತಿ ಹೋಗೋದು, ಫ್ರೆಶ್ ಆಗಿರುತ್ತೆ ಮಾಲು ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾರೆ. ಹ್ಞೂ, ಅದೊಂದು ಕೇಳ್ಕೊಂಡು ನಾವು ಅವ್ರು ಬಂದಮೇಲೆ ಹೋಗಿ ಕುಯ್ಕೊಡ್ಬೇಕು ಸರ್ ನಾವು. ಹ್ಞೂ, ಫ್ರೆಶ್ ಆಗಿದೆ ಅಂದ್ಬಿಟ್ಟು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲಾನು ನಾವು ಆ ಥರ ಇದು ಮಾಡ್ತಾ ಇದ್ದೀವಿ.
3: ನಿಮ್ಮ ಅಂಗಡಿಯಿಂದ ನಿಮ್ಮ ತೋಟ ಹತ್ತಿರದಲ್ಲೇ ಇದೆಯಾ?
4: ಅರ್ಧ ಕಿಲೋಮೀಟರ್ ಆಗುತ್ತೆ.
5: ಅರ್ಧ ಕಿಲೋಮೀಟರ್?
3: ಹೌದಾ? ಪಟ್ ಅಂತ ಹೋಗಿ ಕಿತ್ಕೊಂಬಿಡ್ತೀರಾ? ದೇವರಾಜಣ್ಣ, ಈಗ ಅಂಗಡಿ ಮಾಡಿದಿರಲ್ವಾ, ಅದರಲ್ಲಿ ಏನು ವ್ಯಾಪಾರ ಮಾಡ್ತೀರಿ
4: ಸರ್? ಅದರಲ್ಲಿ ಇದು ಎಲ್ಲ ಪ್ರಾವಿಷನ್ ಸ್ಟೋರ್ ಅಂತಂದರೆ ತರಕಾರಿ ಐಟಮ್ ಇದೆ, ಮತ್ತು ಬೇಳೆ ಐಟಮ್ಮು, ಅಂದರೆ ಎಲ್ಲ ಥರ ಸಿಗುತ್ತೆ. ಹಾಲು, ಮೊಸರು, ಕೂಲ್ ಡ್ರಿಂಕ್ಸ್.
3: ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಂತ
4: ಸರ್? ಅಲ್ಲಿ ವ್ಯಾಪಾರ ಅಂತಂದರೆ ಒಂದು 4,000 ರೂಪಾಯಿ ಮೇಲಾಗುತ್ತೆ ವ್ಯಾಪಾರ.
3: ನಿಮಗೆ ಆದಾಯ ಎಷ್ಟು ಬರ್ತದೆ
4: ಸರ್? ಆದಾಯ ಲೆಕ್ಕ ಹಾಕಿಲ್ಲ. ಯಾಕೆ ಅಂತಂದರೆ ಕಾರಣಾಂತರದಿಂದ ಆದಾಯನೂ ಲೆಕ್ಕ ಹಾಕಿ ಹೋಗ್ತಾ ಇಲ್ಲ. ಗಂಡ ಹೆಂಡತಿ ಇಬ್ಬರೇ ಅಂಗಡೀಲಿ ಕೂತ್ಕೊಳ್ಳೋದ್ರಿಂದ, ಬಟ್ ಅದು ನಾವು ಟ್ಯಾಲಿ ಮಾಡಲಿಲ್ಲ. ಬಂದಂಥ ಅದನ್ನ ನಾವು ಯಾತಕ್ಕೆ ಇನ್ವೆಸ್ಟ್ ಮಾಡಬೇಕೋ ಮಾಡ್ಕೊತಾ ಇದ್ದೀನಿ ಡೈಲಿ, ಬಟ್ ಇರುವಂಥದನ್ನ ಐಟಮ್ ತಂದು ಹಾಕೊಳ್ತಾ ಇರ್ತೀವಿ.
3: ನಮ್ಗೆ ಅದೇನಲ್ಲಿ ದನ ಕುರಿ
5: ಹಾಡುಗಳಿದೆ, ಹಾಡುಗಳಿದೆ, ಹಸು ಇದೆ, ಹಾಲು ಕೊಡುತ್ತೆ ಹಸು.
3: ಎಷ್ಟು ಹಸು ಇದೆ?
5: ಎರಡಿದೆ.
3: ಎರಡು
5: ಹಸು ಇದೆ.
3: ಹಾಡೆಷ್ಟಿದೆ?
5: ಹಾಡು 4 ಇದೆ.
3: 4? ಮತ್ತೆ ಕುರಿ?
5: ಕುರಿ ಒಂದಿಲ್ಲ ಸರ್.
3: ಕೋಳಿ?
5: ಕೋಳಿ ಐತೆ.

0: ಮಡಗಿದ್ದೀರಿ?
1: ಅವೊಂದು ಹತ್ತೈತೆ.
0: ಆಮೇಲೆ ಮೊಟ್ಟೆ ಮಾರ್ತೀರಾ ನಿಮ್ಮ ಅಂಗಡಿನಲ್ಲೇ?
1: ಇಲ್ಲ ಸರ್, ಮಾರ್ತಿದ್ದೀವಿ. ನಾಟಿ ಮೊಟ್ಟೆ ಅಲ್ವಾ, ಸೇಲಿಂಗ್ ಆಗುತ್ತೆ.
0: ಹೌದಾ? ಅದೆಲ್ಲ ಎಲ್ಲಿ ಸಾಕ್ತೀರಾ? ನಿಮ್ಮ ಮನೆ ಹತ್ರ ಕೊಟ್ಟಿಲ್ಲ
1: ಸರ್, ಕೊಟ್ಟಿಗೆ ಇದೆ, ಫ್ರೀಯಾಗಿ ಜಾಗ ಇದೆ ನಮಗೆ. ಪಾಳ್ಗೋಳಿದೆ, ಹಿತ್ಲುಗಳಿದೆ ಅಲ್ಲ, ನಮಗೆ ಅಲ್ಲಿ ಚೆನ್ನಾಗಿದಾಗುತ್ತೆ.
0: ಹಿತ್ತಲಲ್ಲೇ ಮಾಡ್ಕೊಂತೀರಾ? ಅಲ್ಲೇನಾದರೂ ತರಕಾರಿ ಬೆಳ್ಕೊಂತೀರಾ ಹಿತ್ತಲಲ್ಲಿ?
1: ಇಲ್ಲ ಸರ್, ಅಲ್ಲೇನು ಮಾಡೋಕ್ಕಾಗಲ್ಲ, ಅಲ್ಲಿ ನೀರು ವ್ಯವಸ್ಥೆ ಇಲ್ವಲ್ಲ. ಅದು ಏನಿದ್ರು ಅವೆಲ್ಲ ಆದರೂ ತರಕಾರಿಗಳೆಲ್ಲ ತೋಟದಲ್ಲೇ, ಕೋಳಿಗಳೆಲ್ಲ ಮನೆ ಹತ್ರನೇ ಸಾಕೊಂಡಿದ್ದೀವಿ ನಾವು. ಅದ
0: ಮನೆ ಸುತ್ತಮುತ್ತಾನೆ ಓಡಾಡ್ತಿರ್ತವೆ. ಅಂಗಡಿನಲ್ಲಿ ಯಾರು ಕೋಳಿ ಕೊಡವ ಅಂದ್ರೆ ಹಂಗೆ ಕೊಟ್ಬಿಡ್ತೀರ, ಮಾರ್ಬಿಡ್ತೀರ? ಯಾರು ಸಿಟಿನವ್ರು ಬಂದು ನಾಟಿ ಕೋಳಿ ಕೊಡಿ ಅಂದ್ರೆ ಮಾರ್ಬಿಡ್ತೀರ ನೋಡಿದ್ರ? ವ್ಯಾಪಾರ ನಿಮ್ಗೆ ಸಿದ್ಧಿಸ್ಬಿಟ್ಟಿದ್ದೀನಮ್ಮ, ಚೆನ್ನಾಗಿ ಮಾತಾಡ್ಕೊಂಡು ಮಾರ್ಬಿಡ್ತೀರ.
1: ಚೆನ್ನಾಗಿದೆ ಫಸ್ಟ್ ಸರ್. ಮನೇಲಿ ಇದ್ದಾಗ ವ್ಯಾಪಾರದು ಜನಗಳು ಹಿಂಗೆ ಅಂತ ನಮಗೂ ಗೊತ್ತಿರಲಿಲ್ಲ. ಅಂಗಡಿ ಮೇಲೆ ಕುತ್ಕೊಂಡಾದ್ಮೇಲೆ ಸ್ವಲ್ಪ ಮೇಂಟು ಚೆನ್ನಾಗಿ ಖುಷಿ ಆಯ್ತಾ ಅದೇ. ಜನಗಳ ಜೊತೆ ಯಾವ ಥರ ಏನು ಅಂತ ಮಾತಾಡೋಕ್ಕೆ ಸ್ವಲ್ಪ ಪರವಾಗಿಲ್ಲ. ಫಸ್ಟು ಗೊತ್ತಿರಲಿಲ್ಲ ನಮಗೆ, ಮನೇಲೇ ಇತ್ಕೊಂಡು ಸುಮ್ಮನೆ ಇರ್ತಿದ್ವಿ. ಈಗ ಹೊರಗಡೆಗೆ ಬಂದ್ಮೇಲೆ ಸ್ವಲ್ಪ ಜನಗಳದು ಸ್ವಲ್ಪ ಗೊತ್ತಾಯ್ತು.
0: ಈಗ ಚೆನ್ನಾಗಿ ವ್ಯಾಪಾರ ಮಾಡ್ತೀರಿ,
1: ಚೆನ್ನಾಗಿದೆ.
0: ಅಂದರೆ ನೀವು ಮೈನ್ ರೋಡಲ್ಲೇ ಮನೆ ಇದೆಯಾ ನಿಮ್ಮದು?
1: ಹೌದು ಸರ್, ಮೈನ್ ರೋಡಲ್ಲೇ ಇದೆ.
0: ಅಂಗಡಿ ಏನು ತುಂಬ ದೊಡ್ಡದ ಅಥವಾ ಪೆಟ್ಟಿಗೆ ಅಂಗಡಿ ಥರ ಸಣ್ಣದ?
1: ಇಲ್ಲ ಸರ್, ದೊಡ್ಡದೇ. ಅಲ್ಲೇ ಮಿಷಿನ್, ರಾಗಿ ಮಿಷಿನ್, ಅಕ್ಕಿ ಮಿಷಿನ್ ಎಲ್ಲ ಐತೆ.
0: ವಾ,
1: ಅಲ್ಲ ಎಲ್ಲ
0: ಫ್ಲೋರ್ ಮೇಲೂ ಇಟ್ಕೊಂಡಿದ್ದೀರ?
1: ಹ್ಞೂ ಸರ್, ಎಲ್ಲ ಎಲ್ಲ ಐತೆ.
0: ಮೆಣಸಿನ ಪುಡಿ, ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು,
1: ಹೌದು
0: ಎಲ್ಲ ಮಾಡ್ಕೊಡ್ತೀವಿ.
2: ಅದು ಬೆಂಗಳೂರಿಗೆ ಹೋಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರದಿಂದ ಅಂದರೆ ಸಬ್ಸಿಡಿ ಲೋನ್ ಬಂತು.
0: ಏನು ಲೋನು?
2: ಅದೇ ರಾಗಿ ಮಿಷಿನ್ದು. ಬಟ್ ಅದರಲ್ಲಿ ಎಲ್ಲ ಥರ ನನಗೆ ಸೌಲಭ್ಯ ಸಿಕ್ತು. ಅದನ್ನು ಮಿಷಿನ್ ತಂದು ನಾನು ಮಡಿಕೊಂಡು ಬೆಂಗಳೂರಿಗೆ ಖಾರದ ಪುಡಿ, ಧನ್ಯದ ಪುಡಿ ಮತ್ತು ರಾಗಿ ಹಿಟ್ಟು ಈ ಮೂರನ್ನು ಪ್ಯಾಕಿಂಗ್ ಮಾಡಿ ನಾವು ಬೆಂಗಳೂರಿಗೆ 15 ದಿವಸಕ್ಕೊಂದ್ಸತಿ ನಾವು ಅಂಗಡಿಗಳಿಗೆ ಸೇಲಿಂಗ್ ಕೊಡ್ತಾ ಇದ್ದೀವಿ.
0: ನಿಮ್ಮದೇ?
2: ನಮ್ಮದೇ ಓನ್ ಪ್ರಾಡಕ್ಟು.
0: ಏನು ಹೆಸರು ಮಡಿಕೊಂಡು?
2: ಹೆಸರು ಮಡಗಿಲ್ಲ ಇನ್ನೂ, ಬಟ್ ಪ್ಯಾಕಿಂಗಲ್ಲಿ ಆ ಥರ ಲೂ ಕವರ್ ಮಾಡಿ 1 ಕೆಜಿ 1/2 ಕೆಜಿ ಆ ಥರದಲ್ಲಿ ಪ್ಯಾಕಿಂಗ್ ಕಳಿಸ್ತೀವಿ.
0: ಏನು ಮಾಡ್ತಿದ್ರಿ, ಏನೇನು ಹೇಳಿ ಇನ್ನೊಂದ್ಸರಿ?
2: ರಾಗಿ ಹಿಟ್ಟು,
0: ರಾಗಿ,
2: ಧನ್ಯದ ಪುಡಿ ಮತ್ತು ಮೆಣಸಿನ್ಕಾಯಿನ ಪುಡಿ, ಚಿಲ್ಲಿ ಪುಡಿ.
0: ಓ,
2: ಈ ಮೂರು ಐಟಮ್.
0: ನೀವು ಮೆಣಸಿನ್ಕಾಯಿನೂ ಬೆಳೀತೀರಾ?
2: ಮೆಣಸಿನ್ಕಾಯಿ ಬೆಳೆಯಲ್ಲ, ಬಟ್ ಬೆಳೀತಾ ಇದ್ದೀವಿ. ಅಂದರೆ ಹಸಿರು ಮೆಣಸಿನ್ಕಾಯಿ ನಮ್ಮ ಅಂಗಡಿಗಾಗುತ್ತೆ, ಅದು ಬೆಳಿತೀವಿ. ಅಂದರೆ ಮೆಣಸಿನ್ಕಾಯಿ ವಾಪ ಬೇರೆ ಚೆನ್ನಾಗಿರುವಂಥ.
0: ಧನಿಯಾ ಎಲ್ಲಿ ತಗೋತೀರಿ?
2: ಧನಿಯಾ ಹೋಲ್ಸೇಲ್ ಅಂಗಡಿಲೇ ಈ ಥರ ಹಿಂಗೆ ಬೇಕು ಅಂತ ಇದು ಮಾಡಿದ್ರಿಂದ ಅದನ್ನು ಮೂರು ಐಟಮ್ ಪ್ಯಾಕಿಂಗ್ ಮಾಡಿ ಮಿಲ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ.
0: ಎಲ್ಲಿಗೆ ಕಳಿಸ್ತೀರ?
2: ಬೆಂಗಳೂರು ಒಂದು 3 ಏರಿಯಾ ಕಳಿಸ್ತಾ ಇದ್ದೀನಿ.
0: ತಗೋತಾವ್ರ?
2: ತಗೋತಾ ಇದ್ದಾರೆ.
0: ಹೆಸರಿಲ್ಲ ಏನಿಲ್ಲ ಹಿಂಗೆ ತಗ
2: ಅಂದರೆ ಅದು ಅವರು ಓನ್ ಪ್ರಾಡಕ್ಟಲ್ಲಿ ಅವರು ಅಂಗಡಿಗಳಿಗೆ ಲೂಸ್ ಕೊಡ್ತಾರೆ ನೋಡಿ, ಆ ಲೂಸ್ಗೋಸ್ಕರ ಅದನ್ನು ಇದು ಮಾಡ್ತಾರೆ. ನಾನು ನೇಮ್ ಇಡಬೇಕು, ಪ್ಯಾಕ್ ಮಾಡಬೇಕು ಅಂತ ನಾನು ಮುಂದಿನ ಒಂದು ಫ್ಯೂಚರ್ ಇದೆ, ಬಟ್ ಮಾಡ್ತೀನಿ.
0: ಅಂದರೆ ನೀವು ಈ ಕೃಷಿ ಇಲಾಖೆನಲ್ಲಿ ಕೊಡ್ತಾರಲ್ಲ ಸಬ್ಸಿಡಿ ದರದಲ್ಲಿ ರಾಗಿ ಕ್ಲೀನಿಂಗ್?
2: ಅವ್ರು ಆ ಕಡೆಯಿಂದ ಬಂದಿರ್ತಾರೆ.
0: ಆ ಯೋಜನೆ ಅಡಿಯಲ್ಲಿ
2: ತಗೊಂಡಿರೋದು.
0: ಈಗ ಹಸಿ ಹಿಟ್ ಮಾಡೋಕ್ಕೆ ಆಗಲೆಲ್ಲ ಕರಿತಲೇ ಇರ್ತಾರಲ್ವ, ಬನ್ನಿ ಬನ್ನಿ ಬನ್ನಿ ಮಿಲ್ ಬಿಡಿ ಅಂತ?
1: ಅಲ್ಲೇ ಅಲ್ಲೇ ಇರ್ತೀವಿ, ಏನು ತೊಂದರೆ ಏನಿಲ್ಲ ಸರ್. ಇದೇ ಅಂಗಡಿ ಹಿಂದೆಗಡೆ ಮಿಷನ್ ನಮಗೆ ಒಂದೇ. ಇಲ್ಲಿ ವ್ಯಾಪಾರ ಮಾಡ್ತೀವಿ, ವ್ಯಾಪಾರ ಇಲ್ಲ ಅಂದ ಮೇಲೆ ಹೋಗಿ ರಾಗಿ ಕ್ಲೀನ್ ಮಾಡ್ಬಿಟ್ಟು ರಾಗಿ ಮಾಡ್ಕೊಡ್ತೀವಿ.
0: ಗೌಡ್ರು
1: ಅವರು ಇರ್ತಾರೆ, ಅವರು ಇರ್ತಾರೆ.
0: ಅವ್ರು
1: ಇಲ್ಲ ಅಂದ್ರೆ ಇಲ್ಲ ಇಲ್ಲ ಸರ್, ಯಾರು ಕೆಲ್ಸಕ್ಕೆ ಇಟ್ಕೊಂಡಿಲ್ಲ,
0: ಎಲ್ಲ ನೀವೇ?
1: ನಾವೇ. ಮಗ ಇದ್ದಾನೆ 21 ವರ್ಷದ ಮಗನ್ಗೆ, 19 ವರ್ಷ ಮಗಳಿಗೆ, ಎಲ್ಲ ಸಪೋರ್ಟ್ ಮಾಡ್ತಾರೆ.
0: ಹೌದಾ? ಓಕೆ. ದೇವರಾಜ್ ಅವ್ರದ್ದು ಏನು ಕೆಲಸ ಪ್ರತಿ ದಿವಸ?
2: ಸರ್, ನಮ್ದು ಪ್ರತಿ ಬೆಳಗ್ಗೆ ಎದ್ದಕ್ಕೆ ಅಂಗಡಿ ತಗೊಳ್ತೀನಿ ಮನೆಯಲ್ಲಿ. ಅವರು ಮನೇಲಿ ಏನು ಕೆಲಸ ಇದೆ ಅಡುಗೆ ಗಿಡಿಗೆ ಮಾಡಿಬಿಟ್ಟು ಅವರು ಅಂಗಡಿಗೆ ಬರ್ತಾರೆ. ನಾನು ತೋಟಕ್ಕೆ ಹೋಗ್ತೀನಿ 8 ಗಂಟೆ ಮುಖಾಂತರ ತೋಟಕ್ಕೆ ಹೋಗಿ 10 ಗಂಟೆ 2 ಅವರ್ ಕೆಲಸ. ನಾನು
0: ಏನು ಮಾಡ್ತೀರ
2: ಅಲ್ಲಿ? ಯಾವುದೇ ಗಿಡಗಳಾಗಲಿ ಕಸ ಇದಾಗಲಿ ಕೀಳೋದು, ಒಂದು ಸೈಡ್ಗೆ ಹಾಕೋದು, ಮತ್ತು ಕರೆಂಟ್ ಇದ್ದಾಗ ನೀರು ಹನಿ ನೀರಾವರಿ ಮಾಡಿದ್ದೀನಿ. ಯಾವ್ದಕ್ಕೆ ಹೋಗಿಲ್ಲ ಅದನ್ನು ಅಬ್ಸರ್ವ್ ಮಾಡಿ ಆ ಗಿಡಗಳಿಗೆ ನೀರು ಹೋಗೋ ಥರ ಮಾಡ್ತೀನಿ. ಬಟ್ ಒಂದು 10 ಗಂಟೆಗೆ ಮನೆಗೆ ಬಂದುಬಿಡ್ತೀನಿ. ತಿರ್ಗ ಮಧ್ಯಾಹ್ನ ರೆಸ್ಟ್ ತಗೊಂಡಿರ್ತೀವಿ, ಅಂಗಡಿ ಬಾಕ್ಲು 10-2 ಗಂಟೆ ಬಾಕ್ಲು ಹಾಕಿರ್ತೀವಿ. ಬಟ್ ರೆಸ್ಟ್ ತಗೊಳ್ತೀವಿ. ರೆಸ್ಟ್ ತಗೊಂಡು ತಿರ್ಗ ಇವರು ಏನಿದೆಯೋ ಆ ದನಿಗೆ ಮೇವು, ಆಡುಗಳಿಗೆ ಏನು ಮೇವಿದೆಯೋ ತಂದು ಇದು ಮಾಡಿರ್ತಾರೆ. ಅದನ್ನು ತಂದು ಮನೆಗೆ ಹಾಕ್ಬಿಟ್ಟು ಇವ್ರು 8 ಗಂಟೆ ಮೇಲೆ ಅಂಗಡಿ ತೆಗಿತಾರೆ. ನಾನು ನನ್ನ ಕೆಲಸ 2 ಗಂಟೆ ತಿರುಗಿ ತೋಟದಲ್ಲಿ ಹೋಗಿ ಕೆಲಸ ಮಾಡ್ತೀನಿ. ಈಗ ಆಳಿನ ಸಮಸ್ಯೆ ಇಲ್ಲ, ನಾನು ನಮ್ಮದೇ ಆದಂಥ ಮಾಡ್ತಾ ಇರ್ತೀನಿ, ಖರ್ಚಿಲ್ಲ, ಆದಾಯ ಇದೆ, ಆ ಥರ ಬೆನಿಫಿಟ್ ಮಾಡ್ಕೊಬಂದಿದ್ದೀನಿ.
0: ಖರ್ಚಿಲ್ಲ ಖರ್ಚಿಲ್ಲ ಅಂತಿದ್ರಲ್ಲ,
2: ಖರ್ಚು ಅಂದರೆ ಸರ್ ಆಳ್ಗಳು ಬರ್ತಾರೆ, ಆಳ್ಗಳಿಗೆ ಕೂಲಿ ಕೊಡಬೇಕು. ಒಂದು ಕ್ಯಾನ್ಸಲ್ ಆಯ್ತು, ನಾನು ಮಾಡ್ತಾಯಿದ್ದೀನಿ. ಎರಡನೇದು, ಈಗ ನಾವು ಕೆಮಿಕಲ್ ಹಾಕಿ

0: ಇದು ಗೊಬ್ಬರ ಕೂಡ.
1: ಹ್ಞೂ
0: ಬಟ್ ಅದಿಲ್ಲ, ಈಗ ನಾವು ಸಾವಯವದಲ್ಲಿ ಗುಂಡಿಗೆ ಕಸ ಕಡ್ಡಿ ಹಾಕಿ ಗೊಬ್ಬರ ಇದು ಮಾಡ್ತೀವಿ, ಅದನ್ನೇ ತೆಗ್ದು ಗಿಡಕ್ಕೆ ತಳಕ್ ಹಾಕ್ತೀವಿ. ಆಗ ಗೊಬ್ಬರದ್ದು ಕೆಮಿಕಲ್ ಗೊಬ್ಬರದ್ದು ದುಡ್ಡು ಉಳೀತು, ಇಲ್ಲಿ ಆಳು ಕೆಲಸ ಮಾಡ್ತಿರೋದು ನಾವು ಮಾಡ್ತೇವೆ ಅದು ಉಳೀತು. ಈಗ ಖರ್ಚೆಲ್ಲಿ ಬರ್ತದೆ ಸರ್ ಅದಕ್ಕೆ? ಖರ್ಚಿಲ್ವಲ್ಲ, ಎಲ್ಲ ನಾವೇ ಸ್ವಂತ. ಈಗ ಬೇರೆ ನಮಗೆ ಕೂಲಿ ಹೋಗಿದ್ರೆ ನಮಗೆ ಕೂಲಿ ಬರ್ತಿತ್ತು, ನಮ್ಮ ಕೆಲಸ ನಾವು ಕೂಲಿ ಮಾಡ್ಕೋತಾ ಇರ್ತಿಂದ ನಮ್ಮ ಆದಾಯ ತಾನೇ ಅದು ಆದಾಯನೇ ಬರ್ತಾ ಇರೋದು. ಈಗ ರೇಷ್ಮೆ ಬೆಳೆದಾಗ ಮಾತ್ರ ನಾವು ಗೂಡು ಬಿಚ್ತೀವಿ ನೋಡಿ, ಅವತ್ತಿನ ಮಾತ್ರ ನಾವು ಒಂದು 3 ಜನ 4 ಜನ ಕೆಲಸಕ್ಕೆ ಕರ್ಕೋತೀವಿ, ಇನ್ನು ಮಿಕ್ಕ ದಿನ ಎಲ್ಲ ನಮ್ಮದೇ ಕೆಲಸ. ಈಗ ನಾವು ಬೇರೆ ಕೂಲಿಗೆ ಹೋಗ್ತೀವಿ, ಕೂಲಿಗೆ ಹೋದಾಗ ಅಲ್ಲಿ ಅವ್ರು ಹೇಳ್ದಂಗೆ ಕೇಳಬೇಕು. ಇದು ಸ್ವಂತ ದುಡಿಮೆ, ಒಂದು ಅರ್ಧ ಗಂಟೆ ಮಾಡ್ಬೋದು, ಅರ್ಧ ಗಂಟೆ ರೆಸ್ಟ್ ತಗೋಬೋದು. ಆ ಥರದಲ್ಲಿ ನಮಗೆ ಯಾವುದೇ ಒಂದು ನೋವಿಲ್ಲ, ತೊಂದರೆ ಇಲ್ಲ.
2: ರೇಷ್ಮೆ ರಂಗ, ರೇಷ್ಮೆ ರಂಗ,
3: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಶ್ರೀಗಂಧ ಯಾಕೆ ಹಾಕಿದ್ರಮ್ಮ
4: ಸರ್? ಅದು ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು ಸರ್. ಅದು
3: ದೇವರಾಜ್ ಅವ್ರಿಗೆ ಗೊತ್ತು.
4: ಹೌದು ಸರ್.
3: ಓಕೆ, ನೀವು ಬೇಡ ಅನ್ಲಿಲ್ವಾ?
4: ಇಲ್ಲ ಸರ್, ನಾವು ಅವ್ದೇನಕ್ಕೂ ನಾವು ಬೇಡ ಅನ್ನೋದಿಲ್ಲ. ಅವ್ರು ಮಾಡೋದು ಮುಂದಿನಕ್ಕೆ ಒಳ್ಳೇದು ಅಂದ್ಕೊಂಡು ನಾವು ಸುಮ್ಮನೆ ಇದು ಮಾಡ್ತೀವಿ.
3: ಅಲ್ಲಮ್ಮ, ಶ್ರೀಗಂಧ ಹಾಕಿದ್ರೆ ಕಳ್ಳರು ಬರ್ತಾರೆ, ಕತ್ರಿಸ್ಕೋ ಹೋಯ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ನಿಮ್ಗೇನು ಭಯ ಆಗ್ಲಿಲ್ವಾ?
4: ಇಲ್ಲ ಸರ್, ಇಲ್ಲ ಸರ್, ಭಯ ಏನಿಲ್ಲ.
3: ಹಾಕಿದ್ರಿ?
4: ಹಾಕಿದ್ರಿ.
3: ಓಕೆ, ಹೇಳಿ ದೇವರಾಜ್ ಅವ್ರೆ, ಯಾರು ಹಾಕಿದ್ರಿ
5: ಶ್ರೀಗಂಧ? ಹಾಕ್ತೀವಿ ಅಂತಂದ್ರೆ ನಾನು ಮುಂದೆ ಒಂದು ಏನು ಒಂದು ಸಾಧನೆ ಇರಬೇಕು, ನಮ್ಮ ಬೆಳೀತಾ ಇದೀವಿ ರೈತರಾಗಿ, ಆ ಸಾಧನೆಲಿ ನಮ್ಮ ಮುಂದಿನ ಫ್ಯೂಚರ್ಗೆ, ನಮಗಿಲ್ಲ ನಮ್ಮ ಮಕ್ಕಳಿಗೆ, ಮುಂದಿನ ಫ್ಯೂಚರ್ಗೆ ಇರ್ತದೇನೋ ಧೈರ್ಯದಿಂದ ಶ್ರೀಗಂಧ ಹಾಕ್ತೋ. ಹಂಗೆ ಹಾಕಿದ್ಮೇಲೆ ಒಂದು ವರ್ಷದ ಮೇಲೆ
3: ಎಲ್ಲಿಂದ ತಂದ್ರಿ ಸಸಿನ?
5: ಅದು ಅರಣ್ಯ ಇಲಾಖೆ ನಮ್ಮ ಮದ್ದೂರಿನಲ್ಲೇ ತಗೊಬಂದೆ. ಬಟ್ ಈಗ ಅದು ಹಾಕಿದ ಒಂದು ವರ್ಷಕ್ಕೆ ಅಮರನಾರಾಯಣ IAS ಅಧಿಕಾರಿ, ಅವರು ರಿಟೈರ್ಡು, ಅವರು ಕಡೆಯಿಂದ ನಮಗೆ ಒಂದು
3: ಸಂಘ ಮಾಡಿದ್ರು,
5: ಸಂಘ ಮಾಡಿದ್ದೀವಿ.
3: ಎಷ್ಟು ಜನ ಇದ್ದಾರೆ ಸಂಘದಲ್ಲಿ?
5: ಸಂಘದಲ್ಲಿ ಇದು ರಾಜ್ಯದಂತಾಗಿರೋ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 80 ಜನ ಇದ್ದೀವಿ. ಮಂಡ್ಯ ಜಿಲ್ಲೆ
3: ನೀವು 300 ಗಿಡ ಹಾಕಿದ್ದೀರ?
5: ನಾ 300 ಹಾಕಿದ್ದೀನಿ.
3: ಹಾಕು, ಒಂದು ವರ್ಷ ಆಗಿದೆ?
5: ಇಲ್ಲ, 4-5 ವರ್ಷ ಆಗಿದೆ. ಈಗ
3: 5 ವರ್ಷ
5: ಆಗಿದೆ.
3: ಗನ್ ಲೈಸೆನ್ಸ್
5: ಮಾಡಿಸಿದ್ದೀವಿ, ಗನ್ ಲೈಸೆನ್ಸ್ ಮಾಡಿಸಿದ್ದೀವಿ.
3: ನೀವೇ ಕಾಯ್ಬೇಕು
5: ನಾವು ಅಂದ್ರೆ, ಈಗ ನಾವು ಗೌರ್ಮೆಂಟು ತಗದ್ಕಿಂತ ನಾವು ಸ್ವಂತ ಮಾಡಿದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಇದೆ ಅನ್ನೋ ಒಂದು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಬಟ್ ನೀವೇ ಕಾಯ್ರಿ, ಕಳ್ತನ ಮಾಡಿದ್ರೆ FIR ಮಾಡಿಕೊಡ್ತಾರೆ, ಪೊಲೀಸ್ ಹಿಡಿತಾರೆ. ನೀವು ಸ್ವಂತ ದುಡಿಮೆ ಮಾಡಿ ಅದು ಮುಂದಕ್ಕೆ ಅನುಕೂಲ ಆಯ್ತದೆ ಅಂತ ಎಲ್ಲ ಐಡಿಯಾ ಕೊಡ್ತಾ ಇದ್ದಾರೆ. ಹಂಗಾಗಿ ಅದ್ರ ಮುಖಾಂತರ ಮಾಡ್ತಾ ಇದ್ದೀವಿ.
3: ಇನ್ನೂ 5 ವರ್ಷ ಆಗಿದೆ
5: ಸರ್, 15 ವರ್ಷ ಮಿನಿಮಮ್ ಹೇಳಿದ್ದಾರೆ. ಬಟ್ ಇವತ್ತು ರೈತರು ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಈಗ 2 ವರ್ಷದಿಂದ ಈಚೆಗೆ ರೈತರು ಆಗ್ತಾರೆ. ನಾವು ಪ್ರಪ್ರಥಮವಾಗಿ ನಮ್ಮ ರೈತರ ಬಗ್ಗೆ 5 ವರ್ಷ ಆಯಿತು ಅಥ್ ತಿಳುವಳಿಕೆ
3: ಚೆನ್ನಾಗಿ ಬಂದಿದೆ.
5: ಚೆನ್ನಾಗಿ ಬಂದಿದೆ ಅಂದರೆ ತೋಟಕ್ಕೆ CC ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ್ವಿ ಆಗಲಿ. ಅಂದರೆ ಯಾರೂ ಒಳಗಡೆ ಹೋಗಬಾರ್ದು, ಈ ಥರದ ಎಲ್ಲ ಮಾಡ್ಕೊಂಡು ಗನ್ ಲೈಸೆನ್ಸ್ ತಗೊಂಡಿದ್ವಿ. ಭಯ ಇರ್ತದೆ ಅವ್ರಿಗೆ, ಓ ಎಲ್ಲಿ ಹೋದ್ರೆ ಒಳಕ್ಕೆ ಹೋದ್ರೆ ಅರೆಸ್ಟ್ ಆಗ್ಬಿಡ್ತೀವಿ ಅಂತ. ಹಂಗಾಗಿ ನಮ್ಮ ತೋಟಕ್ಕೆ ಸುತ್ತ ಕಾವಲಿದ್ದಂಗೆ CC ಕ್ಯಾಮ್ರಾ.
3: ಸುತ್ತ ಬೇಲಿ ಹಾಕೊಂಡಿದ್ದೀರಾ?
5: ಸುತ್ತ ಬೇಲಿ ಇದೆ ಸರ್, ಮುಳ್ತಂತಿ ಹಾಕ್ಸಿದ್ದೀನಿ. ಸುತ್ತ ಕಲ್ಕಂಬಾಕಿ ಮುಳ್ತಂತಿ ಹಾಕಿರ್ತಿಂದ ಯಾರೂ ಒಳಕ್ಕೆ ಪ್ರವೇಶ ಇಲ್ಲ.
3: ಈಗ ನಿಮ್ದು 1.5 ಎಕರೆ ಜಮೀನಲ್ಲಿ ಅಂದಾಜು ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತಿದ್ದೀರ
5: ಸರ್? ಈಗ ಮಿನಿಮಮ್ ಅಂದ್ರೆ 7-8 ಲಕ್ಷ ಬರ್ತಾ ಇದೆ ವರ್ಷಕ್ಕೆ.
3: ನಿಜವಾಗ್ಲೂ
5: ನಿಜವಾಗ್ಲೂ ಬರ್ತಾ ಇದೆ.
3: ಯಾವ್ಯಾವ್ದ್ರಿಂದ ಬರುತ್ತೆ ಹೇಳ್ರಪ್ಪ
5: ಸರ್? ರೇಷ್ಮೆಯಿಂದ ಬರ್ತಾ ಇದೆ.
3: ಎಷ್ಟು ಬರುತ್ತೆ?
5: ರೇಷ್ಮೆಯಿಂದ ಒಂದು 3 ಲಕ್ಷ ಬರುತ್ತೆ.
3: 3 ಲಕ್ಷ
5: ಬರುತ್ತೆ.
3: ಅಂದ್ರೆ 50 ಮೊಟ್ಟೆ ಬೆಳೆಯದ್ ನೀವು?
5: ಈಗ ಅಂದ್ರೆ ಮೊದ್ಲು ನಾ ಹೇಳ್ದಂಗೆ ಇದಾಗಿರೋದು, ಈಗ ಒಂದು 1.5 ಲಕ್ಷ ಬರ್ತದೆ. ಈಗ
3: ಆಯ್ತು,
5: ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 3 ಲಕ್ಷ ಮಿನಿಮಮ್ 3 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೋ ಬತ್ತಾಯ್ತು. ಮತ್ತೆ ಕಾಕಡ ಹೂವು ಮಿನಿಮಮ್ ಅಂದ್ರೆ 1 ವರ್ಷಕ್ಕೆ 1.5 ಲಕ್ಷ ಬರ್ತದೆ ಅದು ಕಾಕಡ ಹೂವದಲ್ಲಿ. ಎರಡನೇದು ಈಗ ನಾವು 3 ವರ್ಷ ಸ್ಟಾರ್ಟ್ ಆಯ್ತು ಕಾಯಿ ಬರ್ತಾ ಇದೆ, ಅದೊಂದು 25-30

0: ಅವರ ತೆಂಗಲ್ಲಿ ಬರ್ತಾ ಇದೆ. ಮತ್ತು ಸೀಬೆ ನೀವು ಹೇಳಿದ್ನಲ್ಲ ಸೀಬೆಯಲ್ಲಿ ಬರ್ತಾ ಇದೆ, ಅದು ಅದು ಹಳೆ 5 ವರ್ಷ ಆಯಿತು ಸೀಬೆ ಬಂದು, ಅದು 1 ವರ್ಷಕ್ಕೆ 30-40 ಸಾವಿರ ಟೋಟಲ್ ಬಂದು ಈ ಥರ ಹಿಂಗೆ ಎಲ್ಲ ಥರ ಆದಾಯ ಬರ್ತಾ ಇರ್ತಿದ್ದೆ. ಯಾವುದ್ರಲ್ಲೂ ಲಾಸ್ ಏನಿಲ್ಲ, ಒಂದಲ್ಲ ಒಂದು ಪ್ರಾಫಿಟ್ ಬರ್ತಾನೆ ಇದೆ.
1: ಬೋರ್ವೆಲ್ ನೀರು,
0: ಬೋರ್ವೆಲ್ ನೀರು
1: ಎಷ್ಟು ನೀರು ಸಿಕ್ಕಿದೆ
0: ಸರ್? ಅವ್ರು ನಮಗೆ 640ಕ್ಕೆ ನೀರು ಸಿಕ್ತು, 800ಕ್ಕೆ ನಿಲ್ಲಿಸ್ಬಿಟ್ರು. ಬಟ್ ಹಚ್ಚಗಡೆ ಕೆಳಗಡೆಯಿಂದ ನಮಗೆ ನೀರು ಸಿಕ್ಕಿರ್ತಿಂದ ಯಾವ ಬರಗಾಲದಲ್ಲೂ ನಮಗೆ ಸಮಸ್ಯೆ ಆಗಿಲ್ಲ.
1: ಪೂರ್ತಿ ಹನಿ ನೀರಾವರಿ ಮಾಡ್ಬೋದು,
0: ಪೂರ್ತಿ ಹನಿ ನೀರಾವರಿ.
1: ಹೌದಾ?
0: ಪೂರ್ತಿ ಹನಿ ನೀರಾವರಿ.
1: ಉಳುಮೆ ಇಲ್ಲ?
0: ಉಳುಮೆ ಅಂತಂದರೆ ಮಧ್ಯ ಸೆಂಟ್ರಲ್ಲಿ 5 ಅಡಿ ಜಾಗ ಬಿಟ್ಟಿದ್ದೀನಿ. ಬಟ್ 5 ಅಡಿನ ನಾವು ವರ್ಷಕ್ಕೆ 2 ಸರ್ತಿ ಉಳುಮೆ ಮಾಡೋದು, ಎಲ್ಲ ಟೈಮ್ ಮಾಡಲ್ಲ. ಯಾಕೆಂತಂದರೆ ಬೆಳೆದಂಥ ಹುಲ್ಲು ಅಲ್ಲೇ ಮಲ್ಚಿಂಗ್ ಮಾಡಿಸ್ತೀನಿ. ಆ ಮಲ್ಚಿಂಗ್ ಮಾಡಿಸೋದ್ರಿಂದ ಗೊಬ್ಬರ ಅದು ಅದೇ ಅಲ್ಲೇ ಆಯ್ತದೆ. ಮತ್ತು ನಾವು ಈಗ ಮಳೆಗಾಲದಲ್ಲಿ ಈ ಟೈಮಲ್ಲಿ ತರ್ಗುಣಿ ಮತ್ತು ಅಲಸಂದೆ ಇವೆಲ್ಲ ಹಾಕ್ಬಿಟ್ಟ ಅಂತಂದರೆ ಹೂವು ಬರೋ ಟೈಮಲ್ಲಿ ಅದನ್ನೇ ಮಲ್ಚಿಂಗ್ ಮಾಡಿಸ್ತೀನಿ. ಅದು ಗೊಬ್ಬರ ಅದೇ ಆಗದೆ ನಮಗೆ ಪ್ರಾಫಿಟ್ ಆಯ್ತಾ ಇರೋದು. ಬೇರೆ ಕಡೆಯಿಂದ ಗೊಬ್ಬರ ಕೊಡ್ತಾ ಇಲ್ಲ ನಾನು.
1: ಹೂ ಕಟ್ ಮಾಡಿದ್ರೆ ಆದಾಯ ಇದೆ ಅಂತಾರಲ್ಲವ, ಕಟ್ ಮಾರಿದ್ರೆ?
2: ಕಟ್ ಮಾರೋದ್ರೆ ಆದಾಯ ಇದೆ ಸರ್.
1: ಯಾಕೆ ಮಾಡ್ತಿಲ್ಲ ನೀವು? ಕೆಲಸ ಜಾಸ್ತಿ,
2: ಕೆಲಸ ಜಾಸ್ತಿ ಅಂತ ಸರ್.
1: ಅಲ್ವಾ, ಹಂಗೆ ಕೊಟ್ಬಿಡ್ಬೋದಲ್ಲ.
2: ಹೌದು, ಹಂಗೆ.
1: ಇನ್ಯಾವ್ದಾದ್ರು ಹೂ ಬೆಳಿಬೋದು ಅಂತ ಅನ್ಸಲ್ವಾ?
2: ಬೆಳಿಬೋದು ಸರ್, ಎಲ್ಲ ಬೆಳಿಬೋದು, ಜಾಗ ಬೇಕಲ್ಲ.
1: ಐತಲ್ಲ ಎಲ್ಲ ಒಂದೂವರೆ
2: ಎಲ್ಲ ಆಗ್ಬಿಟ್ಟಿದೆ, ಕ್ಲೋಸ್ ಆಗ್ಬಿಟ್ಟಿದೆ.
1: ಹೌದಾ? ಏನೇ ಬೆಳಿಬೇಕು ಅಂದ್ರೆ ಇನ್ನೊಂದು ಬೆಳೆ ಕಿತ್ಬಿಟ್ಟು ಅದನ್ನ ಬೆಳಿಬೇಕು.
2: ಕೀಳಂತದ್ ಯಾವ್ದು ಇಲ್ಲ ಸರ್, ಈಗ ಎಲ್ಲ ದೊಡ್ಡ ದೊಡ್ಡ ಗಿಡಗಳು ಆಗ್ತಾ ಇದೆಯಲ್ಲ.
1: ಅಲ್ವೇ,
2: ಕೀಳಂತದ್ ಯಾವ್ದು ಇಲ್ಲ.
1: ಈಗ ಅಂಗಡಿನ ಚೆನ್ನಾಗಿ ನೋಡ್ಕೊತಿದ್ರಿ, ಮನೆ ದನ ಕರುಗಳನ್ನ ನೋಡ್ಕೊಂತೀರಿ, ಹಾಲು ಮಾರಾಟ ಮಾಡ್ತೀರಿ ಅಲ್ವೇ, ಮೇಕೆ ಅದನ್ನು ಕೂಡ ಮಾರಾಟಕ್ಕೆ ಅಂತಲೇ ಮಾಡ್ಕೊಂಡಿರೋದ
2: ಸರ್?
1: ಅದನ್ನೇನು ಜಾಸ್ತಿ ಮಾಡ್ಕೋಬೇಕು, ಒಂದು 25-30 ಮಾಡಬೇಕು?
2: ಬಂದು ಬಂದು ಮಾರ್ಕೋತಾ ಇರ್ತೀವಲ್ಲ ಸರ್ ನಾವು.
1: ಹೌದಾ? ಬೇಕಂದಾಗ ಖರೀದಿ ಮಾಡ್ತೀರಿ, ಮಾರಾಟನು ಕೂಡ ಮಾಡ್ತೀರಿ? ಸಂಘ ಹೆಂಗ ಏನಾದ್ರು ಸೇರ್ಕೊಂಡಿದ್ರೆ ನಾವು?
2: ಇಲ್ಲ ಸರ್.
1: ಸ್ವಶಕ್ತಿ ಗುಂಪು, ಸ್ತ್ರೀಶಕ್ತಿ ಗುಂಪು ಆ ಥರದ್ದೇನು ಮಾಡಿಲ್ವಾ?
2: ಇಲ್ಲ ಸರ್.
0: ಸೀರಿಲ್ವಾ
1: ನೋಡಿ, ಅವ್ರಿಗೆ ಗೊತ್ತದೆ.
0: ಈಗ ಈಗ ಹೊಸದ್ ಗಿಡ ಕೊಟ್ಟಾಗ ಎಷ್ಟು ಲಕ್ಷ ತಗೊಂಡೆ ದುಡ್ಡು ಗಿಡಕ್ಕೆ?
1: ಯಾವ ಗಿಡ
0: ಸರ್? ಈಗ ಗೌರ್ಮೆಂಟಿಂದ ನಮಗೆ ಒಂದು ಸಂಘದ ಕಡೆಯಿಂದ.
1: ಯಾವ ಸಂಘನಪ್ಪ?
0: ಅದು ಯಾವುದು? ದಂಡಿಮರ ಸಂಘ.
2: ದಂಡಿಮರಂ ಸಂಘ ಗ್ರಾಮ ಪಂಚಾಯತಿಗೆ ಆಗಿದೆ ಅದು, ಗೌರ್ಮೆಂಟ್ ಸಂಘ ಅದು.
0: ಕೇಂದ್ರ ಸರ್ಕಾರ ನಮ್ಗೆ ಒಂದು ಬೆನಿಫಿಟ್ ಕೊಟ್ಟಿತ್ತು ಈ ಸಂಘದ ಕಡೆಯಿಂದ. ಗೌರ್ಮೆಂಟ್ ರೈತರಿಗೆ ಕೈ ತೋಟ ಅಂತ ಅಂದ್ಬಿಟ್ಟು ಒಬ್ಬ ರೈತನಿಗೆ 14 ಗಿಡ ಕೊಡೋದು. ಆ ಥರ ನಿಂಬೆ 3, ನುಗ್ಗೆ 3, ಕರಿಬೇವು 3, ಪಪ್ಪಾಯಿ 3 ಮತ್ತು 2 ತೆಂಗು, ಅದನ್ನು ಗೌರ್ಮೆಂಟು ನಮಗೆ ಕಾಂಟ್ರಾಕ್ಟ್ ಕೊಟ್ಟಿತ್ತು. ಕಾಂಟ್ರಾಕ್ಟಲ್ಲಿ 1 ಗ್ರಾಮ ಪಂಚಾಯತಿಗೆ 100 ರೈತರಿಗೆ ಕೊಡಬೇಕಾದ ಥರ. ನಮ್ಮ ಮದ್ದೂರು ತಾಲೂಕಲ್ಲಿ 42 ಗ್ರಾಮ ಪಂಚಾಯತಿಗೆ ನಾವು ವಹಿಸ್ಕೊಂಡಿದ್ದೋ.
1: ನೀವು?
0: ನಾವು ವಹಿಸ್ಕೊಂಡಿದ್ದೋ ಅಂದರೆ ಇವರು ಹತ್ರ ಐಡಿಯಾ ಇತ್ತು ಬಟ್ ಹೇಳಕ್ ಬರ್ತಾ ಇಲ್ಲ ಅಷ್ಟೇ.
1: ಹೇಳಿ ಅಮ್ಮ, ತಡ್ರಿ ಅವರೇ ಹೇಳಿ.
2: ಅದೇ ಸರ್, ಅಂದ್ರೆ ನಮ್ಗೆ ಅದು ಮೇನ್ ಬರ್ಲಿಲ್ಲ ನನ್ಗೆ ಹೇಳಕ್ಕೆ.
1: ಆಯ್ತು, ಈಗ ಅವ್ರು ಹೇಳ್ಕೊಟ್ಟವ್ರಲ್ಲ ಹೇಳಿ.
2: ಅದಕ್ಕೆ ಅದರಿಂದ ಸೌಲಭ್ಯ ಇದೆ ನಮ್ಗೂ, ಅದರಿಂದ ಏನಿಲ್ಲ, ಲೋನ್ ತಗೋಬೋದು, ಅದರಿಂದ ನಾವೇನು ಮುತುವರ್ಜಿ ಪಡ್ಕೋಬೇಕೋ ಪಡ್ಕೋಬೋದು, ಅದರಿಂದ ನಮಗೆ ಲಾಸ್ ಏನಿಲ್ಲ, ಆದಾಯ ಏನೇ ಇದೆ. ಗಿಡ ಗೆಂಡೆಗಳೆಲ್ಲ ನಾವೇ ಮಾರಾಟಕ್ಕೆ, ಇವರು ಈ ಕಡೆಯಿಂದ ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ತೋಟದಲ್ಲಿ ಬೆಳೆದಂಥವನ್ನೇ ನಾವು ಅಲ್ಲಿಗೆ ಹಾಕ್ಸಿದ್ವಿ.
1: ನೀವು ಕೊಟ್ಟವರೆಲ್ಲ ಹಾಕೊಂಡವರ ಜಮೀನು?
2: ಇಲ್ಲ ಸರ್, ಹಾಕಿದ್ದಾರೆ.
1: ನೀವು
2: ಇಲ್ಲಿ ಹಾಕಿದ್ದಾರೆ, ಇಲ್ಲ ಖುದ್ದಾಗಿ ಹೋಗಿ ಇವರೇ ನೆಡ್ಸ್ಬಿಟ್ಟು ಫೋಟೋನ ತೆಗೆಸ್ಕೊಂಡಿದ್ದಾರೆ.
1: ಅಲ್ಲ, ಫೋಟೋ ಹಾಕಿಸ್ಬಿಟ್ಟು ತೆಗೆಸ್ಕೋ?
2: ಇಲ್ಲ ಇಲ್ಲ ಸರ್,
1: ಇವರು ಏನಾಗದೆ ಅಂತ ಹೋಗಿ?
2: ಇಲ್ಲ ಸರ್, ಇಲ್ಲ ಇದೆ, ಯಾರು ಲಾಸ್ ಮಾಡ್ಕೊಳ್ಳಿಲ್ಲ, ಎಲ್ಲರದ್ದು ಗಿಡಗಳೆಲ್ಲ ಇದೆ.
1: ಹೌದಾ? ಈಗ ಅವರೆಲ್ಲ ಬಂದು ನಿಮ್ಗೆ ಹೇಳ್ತಿರ್ತಾರ, ನೀವು ಗಿಡ ಕೊಟ್ರಿ ಅನ್ಕೂಲ
2: ಸರ್,
1: ಹಣ್ಣು ತಿಂತಾ ಇದೀವಿ ನಾವು ಅಂತ.
2: ಚೆನ್ನಾಗಿದೆ ಗಿಡಗಳೆಲ್ಲ.
1: ಅದೇನೋ ಜಮ್ ನೆರಳೆ ಬಹಳ ಹೇಳ್ತೀರಾ ನೀವು, ಎಲ್ಲಿಂದ ತಂದು ಹಾಕಿದ್ರಿ
0: ಸರ್? ಅದು ಜಮ್ಲೆಲೆ ಅಂತಂದ್ರೆ ನಮ್ಗೆ ಫಸ್ಟ್ ನಾವು ತೋಟಗಾರಿಕೆ ಕೈಗೆ ಹಾಕಿದಾಗ ಬಟ್ ಆಂಧ್ರದ ಕಡೆಯಿಂದ ಗಿಡ ಸಪ್ಲೈ ಕೊಟ್ಕೊ ಬಂದ್ರು. ಆ ದಿನ ನಾನು ಒಂದು ನಿಂಬೆ ಗಿಡಗಳು ಆಗಲಿ, ಈ ಹಣ್ಣು ಗಿಡಗಳಾಗಲಿ ಒಂದು ತೆಗ್ದು ನೆಟ್ಟಿದೆ. ಅದರಲ್ಲಿ 5 ಜಮ್ನೆರಳೆ ಮರ ನೆಟ್ಟಿದೆ. ಅವೇನಾಗುತ್ತೋ, ಈಗ ಹೋದ ವರ್ಷದಿಂದ ನಮಗೆ ಜಮ್ನೆರಳೆ ಹಣ್ಣು ಚೆನ್ನಾಗಿ ಬರ್ತಾ ಇದೆ. ಮತ್ತು ನಮ್ಮ ರೈತರುಗಳು ಈಗ ಜಮ್ನೆರಳೆ ಹಣ್ಣು ತಿಂದರೆ ಅದನ್ನು ಆರೋಗ್ಯ ಚೆನ್ನಾಗಿದೆ ಅಂತ ಒಂದು ಉತ್ಸಾಹ ಇದೆ. ಹಂಗಾಗಿ ಬೇರೆ ಮಾರ್ತಾಯಿರ್ತು 300 ರೂಪಾಯಿ ಮಾರಿದ್ರೆ ನಾನು 100 ರೂಪಾಯಿ ಕೆಜಿ ಮಾರ್ತಾಯಿದ್ದೀನಿ. ಬಟ್ ನಾನು ಯಾಕೆಂದರೆ ಹೊರಗಡೆ ಹೋಗಿ ಮಾರೋಕ್ಕಾಗ್ತಾ ಇರೋದ್ರಿಂದ ಇಲ್ಲಿ 100 ರೂಪಾಯಿ ಅಂದಾಗ ನಮ್ಮ ತೋಟಕ್ಕೆ ಬಂದು ಹಣ್ಣು ಕುಯ್ ಕೊಯ್ತಾ ಇದ್ದಾರೆ, ಕೂದಿ ರೆಡಿ ಮಾಡ್ತೀವಿ ತಗೋಯ್ತಾರೆ, ಕೆ ಜಿ 300 ರೂಪಾಯಿ ಕೊಟ್ಟು ತಗೋಗ್ತಾ ಇದ್ದಾರೆ. ನನಗೆ ಒಳ್ಳೆ ಬೆನಿಫಿಟ್ಟು ಅಂದರೆ ಒಂದೊಂದು ಬೆಳೆ ಅಂತಂತಕ್ಕೂ ಬರ್ತಾ ಇರೋದ್ರಿಂದ ನಂಗೆ ಆದಾಯ ಚೆನ್ನಾಗಿ ಬರ್ತಾ ಇದೆ.
1: ಕಾಳುಮೆಣಸು ಬೇರೆ ಹಾಕಿದಿರಿ, ಏಲಕ್ಕಿ ಬೇರೆ ಹಾಕಿದಿರಿ?
0: ಹಾಕಿ ಏಲಕ್ಕಿನೂ 200 ಗಿಡ ಹಾಕಿದ್ದೀನಿ.
1: ಟ್ರಯಲ್ ಮಾಡಿದ್ದೀರಾ?
0: ಇಲ್ಲ, ಫಸ್ಟು 5 ಗಿಡ ಟ್ರಯಲ್ ಮಾಡಿದೆ. ಟ್ರಯಲ್ ಮಾಡಿದಾಗ ಚೆನ್ನಾಗಿ ಬಂತು. ಚಿಕ್ಕಮಗಳೂರಿಂದ 200 ಗಿಡ ತರಿಸಿದೆ. ಆ 200 ಗಿಡ ತರಿಸಿ ಈಗ ಹಾಕಿದ್ದೀನಿ.
1: ಕಾಳುಮೆಣಸು ಯಾವುದು ಕಬ್ಸಿದಿರಿ?
0: ಅದು ತುರ್ಬೇವು ಅಂತ ಮರ ಬರ್ತದೆ, ಅದು ಮತ್ತು ಮಾಗಣಿ ಎರಡಕ್ಕೂ ಒಬ್ಬಿಸಿದ್ದೀನಿ. ಅದು ಈಗ ನಮಗೆ ತೋಟಗಾರಿಕೆಯಿಂದ ಒಂದು 10 ಗಿಡ ಮೆಣಸು ಹಾಕಿದೆ, ಚೆನ್ನಾಗಿ ಬಂತು. ಅದು ನಮ್ಮ ತೋಟಗಾರಿಕೆಯವರು ರೇಖಾ ಮೇಡಮ್ ಅಂತ ಅವ್ರು ಬಂದು ತೋಟ ನೋಡಿದ್ರು, ನೋಡಪ್ಪ ನಿಮ್ಮ ತೋಟದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಬರ್ತದೆ, ನನ್ನ ಕಡೆ ನೀನು ದುಡ್ಡು ಕೊಡಬೇಡ, ಒಂದು 200 ಗಿಡ ಮೆಣಸು ಹಬ್ಬಿಸು ಅಂತಂದ್ಬಿಟ್ಟು ಅವರು ಒಂದು 100 ಗಿಡ ಕೊಟ್ಟಾರೆ. ಅದು ಈಗ ಒಂದು ಮಾರು ದೂರ ಗಿಡ ಹಬ್ತದೆ, ಈಗ ಒಂದು 6 ತಿಂಗಳಾಯಿತು, ಚೆನ್ನಾಗಿ ಬರ್ತದೆ ಮೆಣಸು. 10 ಗಿಡ ಹಾಕಿದ್ರು ಚೆನ್ನಾಗೇ ಬಂದಿರ್ತಿಂದ ಆ ಇನ್ನು 100 ಗಿಡ ಹಾಕೊಂಡು ಫಾಲೋ ಮಾಡ್ತಾ ಇದ್ದೀನಿ.
1: ಖರ್ಚಿಲ್ಲ, ಬರೋದೆಲ್ಲ
0: ಸಂಪಾದನೆ
1: ನೋಡಿದ್ರ ಈಗ ರೈತ ಖುಷಿ ಆಗ್ಬಿಟ್ಟಿದ್ದಾರೆ ಪೂರ್ತಿ.
2: ಹೌದು ಸರ್, ನಮ್ಮ ಶ್ರಮ ಇದೆಯಲ್ಲ ನಮಗೂ ಖುಷಿ
1: ಅಲ್ವಾ.
2: ಹೌದು,
0: ಒಬ್ಬ ರೈತರು ನಾವು ಲಾಸ್ ಆಗೋದು ನಮ್ಗೆ ಬೆಳೆ ಲಾಸು ಅಂತಾರೆ, ಬಟ್ ಸಮಗ್ರ ಬೆಳೆ ಬೆಳೆದಾಗ ಯಾವುದೇ ಕಾರಣಕ್ಕೂ ಲಾಸ್ ಬರಲ್ಲ. ಈ ಬೆಳೆ ಲಾಸ್ ಆಯಿತು ಅಂದರೆ ಇನ್ನೊಂದು ಬೆಳೆ ಕೈಗೆತ್ಕೊಳ್ತದೆ. ಈಗ ಅದೇ ಒಬ್ಬ ಕಬ್ಬು ಹಾಕ್ತಾನೆ, ವರ್ಷ ಕಾಯಬೇಕು, ಅದಕ್ಕೆ ಇನ್ವೆಸ್ಟ್ ಎಷ್ಟಾಗುತ್ತೆ, ಆ ಬರು ಇನ್ವೆಸ್ಟಲ್ಲಿ ಸಾಲ ಮಾಡಿ ಕಬ್ಬಿಗೆ ಬೆಳೆ ಹಾಕಿರ್ತಾನೆ, ಆ ಕಟಾವು ಬಂದಟ್ಕೆ ಸಾಲಕ್ಕೆ ಹೋಯ್ತದೆ. ಅದು ಎರಡನೇ ಪಾಯಿಂಟು. ಮತ್ತು ಬಾಳೆ ಹಾಕ್ತಾರೆ, ಬಾಳೆ ಹಾಕಿದಾಗ ಬಾಳೆ ಎಲ್ಲ ಒಂದ್ಸತಿ ಬಂದಾಗ ರೈತನಿಗೆ ಬಿದ್ದೋಗುತ್ತೆ.
1: ಸಮಗ್ರ ಕೃಷಿ ಮಾಡಿ ಅಂತ ನೀವು ಹೇಳ್ತೀರಿ.
0: ಸಮಗ್ರ ಕೃಷಿ ಮಾಡಿದ್ರೆ ಒಂದು ಬೆಳೆ ಪ್ರಾಬ್ಲಮ್ ಆದರೆ ಇನ್ನೊಂದು ಬೆಳೆ ಎತ್ಕೋತದೆ.
3: ಹಣ್ಣು ಹೊನ್ನು
4: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಮುಂದೆ ಇನ್ನು ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರವ? ಇನ್ನೊಂದೆರಡು ಅಂಗಡಿ ಮಾಡೋದು?
4: ಇಲ್ಲ ಸರ್,
3: ಆತರ ಏನಿಲ್ಲ. ಇರೋದ್ರಲ್ಲಿ ನಿಮ್ಗೇನಾದ್ರು ಆಸೆ ಇದೆಯಾ ದೇವರಾಜ್ ಅಣ್ಣ?
5: ಸರ್, ನಮಗೆ ಮುಂದಿನ ಆಸೆ ಇಲ್ಲ. ಇವತ್ತು ಏನು ಮಾಡಬೇಕು, ನಮ್ಮ ಮಕ್ಕಳು ಸಾಕಿ ಬೆಳೆಸಿದ್ದೀನಿ. ಬಟ್ ಈಗ ಮಗಳು 2nd BA ಓದ್ತಾ ಇದ್ದಾಳೆ, ಮಗ ITI ಮಾಡಿಸ್ದೆ. ಅವನು ಯಾಕೋ ಕಾರಣಾಂತರದಿಂದ ಮುಂದಕ್ಕೆ ಹೋದೆ ಹೌದಾ. ಈಗ
3: ಅಲ್ಲಿ ಮಾಡ್ಕೊಂಡು ನಿಮ್ಮ ಜೊತೆ
5: ವ್ಯವಸಾಯ ಮಾಡ್ತಾನೆ. ಮತ್ತೆ ಫ್ಯಾಕ್ಟ್ರಿಗೆ ಒಂದು ಅಲ್ಲಿ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾನೆ.
3: ಮುಂದಕ್ಕೆ ಅಂತ ಶ್ರೀಗಂಧ ಹಾಕ್ಬಿಟ್ಟು,
5: ಮುಂದಕ್ಕೆ ಅಂತ ಮಕ್ಕಳಿಗಾಗ್ಲಿ
3: ಲೈಸೆನ್ಸ್ ತಗೊಂಡು ಕಾಯ್ತಾ ಇವೆ.
5: ಬಟ್ ಮುಂದೆ
3: ಶ್ರೀಗಂಧ ಮಾರಿ ಇನ್ನೂ ಹೊಸ ಜಾಸ್ತಿ ದುಡ್ಡು ಬರ್ತದೆ, ಅದನ್ನ ಮಕ್ಕಳು ಭವಿಷ್ಯಕ್ಕೆ ಇಟ್ಬಿಡ್ತೀವಿ.
5: ಹಂಗಾಗಿ ನಮ್ಮಪ್ಪ ಮಾಡಿರೋ ಜಮೀನು ನಂಗೆ ಸಾಕು ಅನ್ನಿಸ್ತು, ಬೇರೆ ಅಷ್ಟ ತೆಗೆಯೋದು ಬೇಡ. ಈ ಋತುರಲ್ಲೇ ಕಾಲ ಕಳ್ಕೊಮ್ಮ, ಜಮೀನಿದ್ದಷ್ಟು ಮಕ್ಕಳು ಹಾಳೋಗುತ್ತೇನೋ ನಂದೊಂದು ಇದಿದೆ. ಅವರು ಯಾಕೆ ಅಂದ್ರೆ ಇನ್ ಮುಂದೆ ಮುಂದೆ ಬೆಳೀತಾ ಬೆಳೀತಾ ಅವ್ರದೇ ಒಂದು ಜಾಲಿ ಆಗೋಯ್ತದೆ.
3: ಈಗಿಬ್ರು ಸಂತೋಷವಾಗಿದ್ದೀರಾ?
4: ಚೆನ್ನಾಗಿದ್ದೀವಿ,
3: ಸಂತೋಷ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಮ್ ಕೇಳಿದ್ರು, ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳಿ?
5: 9703083 95.
3: ಇನ್ನೊಂದ್ಸರಿ ಹೇಳ್ತೀರಾ?
5: 9703083 95.
3: ಇನ್ನೂ ಒಂದ್ಸರಿ ಹೇಳ್ಬಿಡಿ.
5: 9703083 95.
3: ಒಳ್ಳೇದು ದೇವರಾಜ್ ಮತ್ತು ಮಂಜುಳ ಅವರೇ, ಇದುವರೆಗೂ ಬೇಸಾಯದ ನಿಮ್ಮ ಅನುಭವ ಹಂಚಿಕೊಂಡ್ರಿ, ಒಳ್ಳೇದಾಗ್ಲಿ. ನಮಸ್ಕಾರ,
5: ತುಂಬಾ ಥ್ಯಾಂಕ್ಸ್. ನಮಸ್ತೆ.
6: ಇದುವರೆಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಪ್ರಸಾರವಾಯಿತು. ಭಾಗವಹಿಸಿದವರು ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಹಾಗೂ ಮಂಜುಳ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೇಳಿ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿಎನ್ ಮಂಜುನಾಥ್. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಸಮಯ 7:34 ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
7: ಅಮ್ಮ, ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗಿ ಬರ್ತೀನಿ.
8: ಅಯ್ಯೋ, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡು ಹೋಗ್ತೀಯಾ? ಬೇಡ ಕಣು, ಹೋಗ್ಬೇಡ.
7: ಇಲ್ಲಮ್ಮ, ಈಗ್ಲೇ ಬಂದೆ.
8: ಬೇಡವೋ, ನನ್ ಮಾತ್ ಕೇಳೋ.
7: ಈಗ್ಲೇ ಬಂದೆ.
9: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
10: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್. ಐಪಿಎಲ್ T20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ

0: ರಾಷ್ಟಪತಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರಿ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12 ಲಕ್ಷ ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ಧಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆಯ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕ

0: ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂತ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತೇವೆ.
0: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರೀಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ

0: ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡ 60 ಮತ್ತು ರಾಜ್ಯ ಸರ್ಕಾರ ಶೇಕಡ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 5 ವರ್ಷ ಏನಾಗಿತ್ತು ಅವತ್ತಲೇ ಇದನ್ನ ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ. ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಏನದು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರು ಅಂದ್ಕೋಬಾರ್ದು. ಇನ್ನು ಮುಂದೆ ಪರೀಕ್ಷೆ ಆಗ ಏನೋ ಒಂದು ವ್ಯವಸ್ಥೆ ಒಳಗೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದೀವಿ.
0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಆಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಆಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂಥ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ.
3: ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯಾ ಏಷ್ಯನ್ ಗೇಮ್ಸ್ 2026ರ ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
4: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಕೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತಹ ಒಂದು ಪ್ರದೇಶ. ಮೇ 29-31 ಮೂರು ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ NMP ಅವರು 4ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026 ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
3: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
5: ಆಕಾಶವಾಣಿ ಮೈಸೂರು FM 100.6, ಸಮಯ 8:01. ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ನಡೆದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
6: ಸಾಹಿತ್ಯ ಸಂಸ್ಕೃತಿ ಕಲೆಗೆ ಪ್ರಥಮ ಆದ್ಯತೆಯನ್ನು ನೀಡುತ್ತಾ ಪ್ರವರ್ಧಮಾನವಾಗಿ ಬೆಳೆದು ನಿಂತ ಭಾರತದ ಆಕಾಶವಾಣಿಗೆ 90 ವಸಂತಗಳು ಸಂದಿದೆ. ವರ್ತಮಾನದ ವಿಚಾರ ವೈವಿಧ್ಯತೆಯನ್ನು ಪ್ರಸಾರ ಮಾಡುತ್ತಾ ಜನಮಾನಸದಲ್ಲಿ ವಿವೇಕ ಪ್ರಜ್ಞೆ, ನಾಗರಿಕ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆಯನ್ನು ಎಚ್ಚರಿಸುತ್ತಾ ಬರುತ್ತಿರುವ ಆಕಾಶವಾಣಿ ಕೇಂದ್ರಗಳು ಸದಾ ಜನಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಸಾಹಿತ್ಯ ಸಂಸ್ಕೃತಿಯನ್ನು ಹೊರತುಪಡಿಸಿದ ಆಕಾಶವಾಣಿಯನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಭಾವಂತರಿಗೆ ಚಿಂಹಲಗೆಯಾಗಿದೆ ಈ ಬಾನುಲಿ. ಇಲ್ಲಿಂದ ಗುರುತಿಸಿಕೊಂಡ ಅನೇಕ ಕಲಾವಿದರು ಜಗದ್ವಿಖ್ಯಾತರಾಗಿದ್ದಾರೆ. ಈ ಪರಂಪರೆ ನೇಪಥ್ಯಕ್ಕೆ ಸರಿಯಬಾರದು ಎಂದು ದೇಶದೆಲ್ಲೆಡೆ ಆಕಾಶವಾಣಿ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಮೈಸೂರು ಆಕಾಶವಾಣಿ ಮತ್ತು ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಹಾಗೂ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಮಂಡ್ಯದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಇದೇ ತಿಂಗಳ 21 ಗುರುವಾರದಂದು ಏರ್ಪಡಿಸಲಾಗಿತ್ತು. ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಿಂದ ಆಯ್ದ 15 ಜನ ಕವಿಗಳು ಕಾವ್ಯಧಾರೆಯನ್ನು ಹರಿಸಿದರು. ವೇದಿಕೆ ಕಾರ್ಯಕ್ರಮವು ಗಾಮನಹಳ್ಳಿ ಸ್ವಾಮಿಯವರು ಹಾಡಿದ ಕವಿ ಸಿದ್ದಲಿಂಗಯ್ಯ ಅವರ ಕವನದೊಂದಿಗೆ ಪ್ರಾರಂಭವಾಯಿತು.
7: ಜನಗಳು ತಿನ್ನುವ ಅನ್ನದ ಅಗುಳು

0: ಕವನ.
1: ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಮರ್ಶಕಿ ಹಾಗೂ ವಿಶ್ರಾಂತ ಪ್ರಾಧ್ಯಾಪಕಿ ಪ್ರೊಫೆಸರ್ ಲೀಲಾ ಅಪ್ಪಾಜಿಯವರು ನೆರವೇರಿಸಿ, ಕವನಗಳ ಹುಟ್ಟು ಸುಲಭವಲ್ಲ, ಕವಿತಾ ರಚನೆಗೆ ಬಹುಜ್ಞತಾ ಪ್ರಜ್ಞೆ ಮತ್ತು ಲೋಕಾನುಭವ ಬೇಕು ಎಂದು ಹೇಳಿದರು.
2: ಕಾವ್ಯ ಅನ್ನೋದು ಏನಿದೆ ಅದು ಗ್ರಹಿಕೆಗಳು, ನಾವೇನನ್ನ ಗ್ರಹಿಸ್ತಾ ಇದ್ದೀವಿ ಆ ಗ್ರಹಿಕೆಗೆ ಕೊಟ್ಟಂತ ಒಂದು ಭಾಷೆ ಮೈಕಟ್ ಮಾತ್ರ ಅಲ್ಲ, ಅಲ್ಲಿ ಒಂದು ಕಾಣಿಸುವ ಲೋಕ ಇರುತ್ತೆ. ನಾವು ಕಂಡ ಲೋಕ ಅಲ್ಲ, ಅವರು ಕಾಣಿಸುವ ಲೋಕ ಒಂದಿರತ್ತೆ. ಆ ಕಾಣಿಸುವ ಲೋಕವನ್ನು ಕಾಣಬೇಕಿದ್ರೆ ಆ ಕವಿಗಳಿಗೊಂದು ಸಂವೇದನೆ ಇರುತ್ತೆ. ಆ ಸಂವೇದನೆ ಎಲ್ಲರ ಸಂವೇದನೆಯಾಗಲ್ಲ, ಆ ಸಂವೇದನೆ ವಿಶಿಷ್ಟವಾದ ಸಂವೇದನೆ ಆಗಿರುತ್ತೆ. ಆ ಸಂವೇದನೆ ಅಂತ ಅನ್ನೋವಾಗ್ಲೇ ಇಲ್ಲಿ ಇರುವಂಥದ್ದೇನು, ಕಾಣುವಂಥದ್ದೇನು, ಆ ಇರುವಂಥದ್ದನ್ನು ಕಂಡು ಕಟ್ಟಿಕೊಡುವಂಥದ್ದೇನು, ಈ ಮೂರನ್ನು ನಾವು ಗಮನಿಸಬೇಕಾಗ್ತದೆ. ಈ ಹೊತ್ತು ಜಗತ್ತು ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದ್ದ ಹಾಗೇ ನಮ್ಮ ಅಭಿವ್ಯಕ್ತಿನೂ ಬದಲಾಗುತ್ತೆ, ನಮ್ಮ ಅಭಿಪ್ರಾಯಗಳು ಬದಲಾಗ್ತವೆ, ಹಾಗೆಯೇ ನಮ್ಮ ಅಭಿರುಚಿಯೂ ಬದಲಾಗತ್ತೆ. ಬದಲಾದ ಜಗತ್ತಿನಲ್ಲಿಯೂ ಕೂಡ ಕಾವ್ಯಗೋಷ್ಠಿ ಇನ್ನೂ ಜನಪ್ರಿಯ ಆಗ್ತಾ ಇದೆ. ಏಕೆ ರಾಮಾನುಜನ್ ಒಂದು ಕಡೆ ಕೇಳ್ತಾರೆ ಕವಿತೆ ಬರೆಯುವುದು ಕಷ್ಟವೇ ಅಂತ, ಅಲ್ಲ ಬರೆಯದಿರುವುದೇ ಕಷ್ಟ ಅಂತ ಹೇಳ್ತಾರೆ, ಕವಿಯಾದವನಿಗೆ ಬರೆಯದಿರುವುದೇ ಕಷ್ಟ ಅಂತ. ಆದರೆ ಶಿವರುದ್ರಪ್ಪನವರಿಗೆ ಕವಿತೆಗೂ ಕಷ್ಟ ಇದೆ, ಕವಿಗಲ್ಲ ಅದನ್ನು ನಾನಂತರ ನೋಡ್ತೀನಿ, ಕವಿತೆಗೂ ಕಷ್ಟ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಕೆಲವು ಕವಿತೆಗಳು ಕರೆದ ಕೂಡಲೇ ಬಂದು ಬಿಡುತ್ತವೆ ಚಿಕ್ಕ ಮಕ್ಕಳ ಹಾಗೆ ಅಂತ. ಆದರೆ ಕೆಲವು ಕವಿತೆಗಳು ಹೊಸಲು ದಾಟಿ ಹೊರಕ್ಕೆ ಬರುವುದಿಲ್ಲ, ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳ ಹಾಗೆ ಅದಕ್ಕೆ ಮೈ ತುಂಬ ನಾಚಿಕೆ ಅಂತಾರೆ. ಇನ್ನು ಕೆಲವು ಕವಿತೆಗಳು ಮುಂಜಾನೆ ಗಿಡದ ತುಂಬ ಸಮೃದ್ಧವಾಗಿ ಅರಳುವ ಹೂವಿನಂತೆ ಕಂಡ್ರೆ, ಇನ್ನು ಕೆಲವು ಕವಿತೆಗಳು ಎಷ್ಟು ಪುಂಗಿ ಓದಿದರೂ ಕೂಡ ಹುತ್ತ ಬಿಟ್ಟು ಹೊರಬರದ ಹಾವಿನಂತೆ ಇರ್ತವಂತೆ. ಕೆಲವು ಕವಿತೆಗಳು ಕಾರ್ತಿಕದಲ್ಲಿ ಮನೆ ತುಂಬ ಕಿಲಕಿಲ ನಗುವ ಹಣತೆಗಳಾದರೆ, ಕೆಲವು ಯಾವ ದುರ್ಬೀನಿಗೂ ಸಿಗದೇ ಇರುವಂಥ ಅಪರೂಪದ ನಕ್ಷತ್ರಗಳಾಗಿರ್ತವಂತೆ. ನಾವೆಲ್ಲರೂ ಚಿಕ್ಕನಿಂದ ವಿಸ್ಮಯವನ್ನು ಕಂಡಂಥವರೇನೆ, ಆದರೆ ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಆ ವಿಸ್ಮಯ ದಿನ ನೋಡಿ ನೋಡಿ ನೋಡಿ ನಮಗೆ ಪರಿಚಿತ ಆಗಿಬಿಟ್ಟು ಅದನ್ನು ಮರ್ತೇ ಬಿಡ್ತೀವಿ. ಮರ್ತವ್ರು ಏನು ಮಾಡ್ತೀವಿ, ಬೇರೆ ಕಡೆ ವಿಸ್ಮಯಗಳನ್ನು ಹುಡುಕೋಕೆ ಹೋಗ್ತೀವಿ, ಇರೋದನ್ನು ಬಿಟ್ಟು ಇಲ್ಲದೇ ಇರೋದನ್ನು ಹುಡುಕ್ತೀವಿ. ಆದರೆ ಕವಿ ಮನಸ್ಸು ಇರುತ್ತಲ್ಲ, ಅದಕ್ಕೆ ಬೀಳುವ ಮಳೆಯೂ ವಿಸ್ಮಯ, ಹರಿಯುವ ನೀರೂ ವಿಸ್ಮಯ, ಆ ಹರಿದ ನೀರು ಮತ್ತೆ ಮೋಡವಾಗೋದು ವಿಸ್ಮಯ, ಇವೆಲ್ಲವೂ ವಿಸ್ಮಯವನ್ನು ನೋಡ್ತಾನೆ, ನೋಡಿ ಮತ್ತೆ ಕಟ್ಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ಆ ವಿಸ್ಮಯ ಇಲ್ಲದೇ ಇದ್ದರೆ ಕವಿ ಆಗೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಮ್ಗೆ ಆ ಬೇರೆಗೆ ಇಲ್ಲದೇ ಇದ್ದರೆ ಕವಿ ಆಗೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನಾವು ಗಮನಿಸ್ಬೇಕು. ಅದನ್ನೇ ಶಿವರುದ್ರಪ್ಪ ಮಲ್ಲಿಗೆಯನ್ನು ಕಂಡಾಗ ಹೇಳ್ತಾರೆ, ನೋಡು ಇದೋ ಇಲ್ಲರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ, ಇಷ್ಟು ಹಚ್ಚನೆ ಹಸುರ ಗಿಡದಿಂದೆಂತು ಮೂಡಿತು ಬೆಳ್ಳಗೆ. ಅದು ಹಸುರು ಗಿಡ, ಇದು ಹುಟ್ಟಿದ್ದು ಬೆಳ್ಳಗೆ. ನಾವೆಲ್ಲರೂ ನೋಡಿರ್ತೀವಿ ಮಲ್ಲಿಗೆ ಕಿತ್ತು ಮುಡ್ಕೊಂಡಿದ್ದೆ, ಅಲ್ಲ ದೇವರ ಮುಡಿಗೆ ಏರಿಸಿದ್ದೆ ಏರಿಸಿದ್ದು, ಆದರೆ ಇದು ಯಾಕೆ ಹೀಗೆ ಹುಟ್ಟಿತು ಅನ್ನೋ ವಿಸ್ಮಯ ಮಾತ್ರ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ, ಅದನ್ನು ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಕವಿ. ಅಲ್ಲೊಂದು ಹೇಳ್ತಾರೆ ಇದು ಹೇಗಿದೆ ಅಂತಂದರೆ, ಕವಿಯ ಮನದಿಂದ ಉದಿಸಿ ಮೆಲ್ಲನೆ ಅರಣಿ ಬರುವಲು ಕಲ್ಪನೆ, ಕವಿಯ ಮನಸ್ಸಿನಿಂದ ಕಲ್ಪನೆ ಉದಿಸಿ ಬರುವ ರೀತಿಯಲ್ಲಿ ಈ ಹಸಿರು ಗಿಡದಿಂದ ಮಲ್ಲಿಗೆ ಬಂದಿದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಒಂದು ಕವಿತೆ ಹುಟ್ಟಿದ ಮೇಲೆ ಹೆಚ್ಚು ಕಾಲ ಜನರ ನಡುವೆ ಇರಬೇಕು, ಜನರ ನಾಲಿಗೆಯಲ್ಲಿ ಜನರ ಮನಸ್ಸಿನಲ್ಲಿ ಉಳಿಯಬೇಕು ಅಂತಂದರೆ, ಜನಕ್ಕೆ ಹತ್ತಿರವಾಗುವ, ಜನಕ್ಕೆ ಪ್ರೀತಿಯುಳ್ಳಂತಹ, ಜನ ಮಾನಸಕ್ಕೆ ಅಗತ್ಯವಾದಂತಹ ಚಿಂತನೆಗಳನ್ನು ಬಿತ್ತುವಂತಹ ಕವಿತೆ ಇದ್ದರೆ ಆಗ ಕವಿತೆಗೆ ಹೆಚ್ಚು ಕಾಲ ಬಾಳಕೆ ಬರುತ್ತೆ. ಈಗ ಸಿದ್ಧಲಿಂಗಯ್ಯವರ ಕವಿತೆಯನ್ನು ಸ್ವಾಮಿಯವರು ಹಾಡಿದರು, ಆ ಕವಿತೆಯೊಳಗಡೆ ಕವಿತೆ ತಾನು ಅನ್ಬೇಕಿದ್ರೆ ಅದು ಏನೇನಾಗಿ ಕವಿತೆ ಆಗಿದೆ ಎನ್ನುವಂಥದ್ದನ್ನು ಪಟ್ಟಿಯನ್ನು ಕೊಡ್ತಾ ಹೋದ್ರಲ್ಲ, ಅದೇ ಆ ಕವಿಯ ಸಾಮರ್ಥ್ಯ, ಆ ಕವಿತೆ ಏನಾಯಿತು ಅನ್ನೋದಕ್ಕೆ ಸಾಮರ್ಥ್ಯ.
1: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ ಅವರು, ಕವಿತೆಗಳು ಎಲ್ಲರೂ ಮೆಚ್ಚುವಂತಿರಬೇಕು, ಗೀಚಿದ್ದೆಲ್ಲ ಕವನಗಳಾಗುವುದಿಲ್ಲ, ವರ್ತಮಾನದ ವಿಚಾರಗಳು ಕವನಗಳಾಗಬೇಕು ಎಂದು ಹೇಳಿದರು.
3: ನುಡಿದರೆ ಮುತ್ತಿನ ಹಾರಿದಂತಿರಬೇಕು ಸಾಮಾನ್ಯವಾಗಿರ್ತಕ್ಕಂಥದ್ದು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ಅದೆಲ್ಲ ಹೇಳೋದ ಮೇಲೆ ಕೊನೆಯಲ್ಲೂ ಒಂದು ಮಾತು ಹೇಳ್ತಾರೆ, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಏನು ಬೇಕು ಅಂತ, ಅದು ಮುಖ್ಯವಾಗಿರ್ತಕ್ಕಂಥದ್ದು, ಅದು ಕಾವ್ಯ ಆಗುತ್ತೆ. ದೊಡ್ಡ ಕ್ಲಿಷ್ಟವಾಗಿರ್ತಕ್ಕಂಥ ಪದಗಳನ್ನೆಲ್ಲ ಹಾಕಬೇಕು ಅಂತನ್ನುವ ಅರ್ಥ ಅಲ್ಲ, ಸಾಮಾನ್ಯವಾದ ಪದಗಳಲ್ಲೂ ಕೂಡ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ಹೊರಹೊಮ್ಮಿಸ್ತಕ್ಕಂಥ ಕೆಲಸಗಳು ನಮ್ಮ ವಚನಗಳ ಮೂಲಕ, ನಮ್ಮ ತ್ರಿಪದಿಗಳ ಮೂಲಕ, ಜನಪದ ತ್ರಿಪದಿಗಳ ಮೂಲಕ, ಜನಪದ ಕಾವ್ಯಗಳ ಮೂಲಕ ನಮ್ಮಲ್ಲಿ ಹೊರಡಿಸ್ಬಿಟ್ಟಿದ್ದಾರೆ. ನೋಡಿ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಒಯ್ದ, ನುಣ್ಣನ್ನೆರಕಾವ ಒಯ್ದ, ಬಾಗಿಲ ತೆರೆದು ಬೆಳಕು ಹೊರಿದು ಜಗವೆಲ್ಲ ತೊಯ್ದ, ಓ ಜಗವೆಲ್ಲ ತೊಯ್ದ ಅನ್ನುವಂಥದ್ದು ನಮ್ಮ ಜನಪದ ಕವಿಯಿತ್ರಿ. ತಿಂಗಳ ಮುಳುಗಿದವು, ರಂಗೋಲ ಬೆಳಗಿದವು, ಎರಡೇ ಸಾಲ ಹೊಡೆದು ಬಿಸಾಕ್ಬಿಡ್ತಾಳೆ.
0: ಕವಿತೆ ಅನ್ನೋದ್ರ ಬಗ್ಗೆ ಒಂದು ಕವನ ಬರೆದಿದ್ದೆ ನಾನು, ಅದನ್ನು ಓದಿ, ಯಾಕಂದ್ರೆ ನಾನು ಕೂಡ ಕವಿ ಅಂತ ಹೇಳ್ಕೋಬೇಕಲ್ಲ, ಗೊತ್ತಿರಬೇಕಲ್ಲ, ಆದ್ದರಿಂದ ಅದನ್ನು ಓದಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಕವಿತೆ ಬರೆದೇ ಅಕ್ಷರಗಳ ಜೋಡಣೆಯಲ್ಲ, ಕೇವಲ ಶಬ್ದಾರಂಭರವೂ ಅಲ್ಲ, ಅಂತರಂಗದಲ್ಲಿ ಬಲಿತು ಪಕ್ವಗೊಂಡ ಭಾವನೆಗಳ ಮೂರ್ತ ರೂಪ. ಕವಿತೆ ಆರ್ಭಟಿಸಿ ಬೋರ್ಗೆರೆದು ಧುಮುಕ್ಕುವ ಜಲಪಾತವಲ್ಲ, ಬಯಲ ಹಾದಿಯ ಹಿಡಿದು ವೈಯಾರ ಮಾಡುತ್ತಾ ಸಾಗುವ ನದಿಯ ಜೋಡು ಜೋಡು ನಿನಾದ. ಕವಿತೆ ತಕತೈ ಕುಣಿಸುವ ತಮಟೆಯ ನಿನಾದವಲ್ಲ, ತುಟಿಗೆಂಚಿನಲ್ಲಿ ಮೂಡುವ ಮಂದಹಾಸ.
4: ಕವಿತೆ ಚಂಡೆ ಮದ್ದಳೆ ಡಮರುಗಗಳಿಂದ ಹೊಮ್ಮುವ ಶಬ್ದ ಬೇರಿಯಲ್ಲ, ವೀಣೆಯ ತಂತಿಯೊಡಗಿಂದ ಮೂಡಿಬರುವ ಓಂಕಾರ.
5: ಕವಿತೆ ಸಂತೈಸುವ ಗುಣವನ್ನು ಹೊಂದಿದೆ. ಕವಿತೆ ಸಾಮರಸ್ಯವನ್ನು ಮೂಡಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಇತ್ತೀಚಿನ ಸಂದರ್ಭಗಳಲ್ಲಿ ಕವಿತೆ ನಮ್ಮನ್ನೆಲ್ಲ ಧರ್ಮ, ಜಾತಿ, ಮತ ಇವುಗಳನ್ನು ದೂರ ಮಾಡಿ ಮನುಷ್ಯ ಜಾತಿ ತಾನೊಂದೇ ಒಲಂಬನ್ನುವ ಪಂಪನ ಮಾತಿಗೆ ಅನುಸಾರವಾಗಿ ಬದುಕುವ ರೀತಿಯಲ್ಲಿ ನಮ್ಮನ್ನು ಕಟ್ಟಿಕೊಡುವ, ನಮ್ಮ ಮನಸ್ಸನ್ನು ನೇರ್ಪಡಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ದಿಸೆಯಲ್ಲಿ ನಮ್ಮ ಕವಿಗಳೆಲ್ಲ ಪ್ರಯತ್ನ ಮಾಡಲಿ, ತಮ್ಮ ಭಾವವನ್ನು ಅನುಭಾವವನ್ನು ಅವರ ಕವಿತೆಯ ಮೂಲಕ ಮೂಡಿಸಿ ಜಗತ್ತಿಗೆ ದಾರಿ ಎರೆಯುವಂಥ ಕೆಲಸ ಮಾಡಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.

0: ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿಯವರು ಮಾತನಾಡುತ್ತಾ,
1: ಮಂಡ್ಯ ಅಂದ್ರೆ ಇಂಡಿಯಾ ಅಲ್ವೇ, ಹಾಗಾಗಿ ನಿಮ್ಮ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮಗೂ ಕೂಡ ಹೆಮ್ಮೆ ಇದೆ. ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಈ ವರ್ಷ ಮಳೆ ಚೆನ್ನಾಗಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಎಲ್ ನೈನೋ ಬಂದಿದೆ ಅಂತ. ಕವಿಗಳಲ್ಲಿ ನನ್ನದೊಂದು ವಿನಂತಿ ಇದೆ, ನೀವೆಲ್ಲ ಮುಂಗಾರು ಮಳೆ ಇಳೆ ಕವಿತೆನ ಹೆಂಗೆ ವಾಚಿಸ್ಬೇಕು ಅಂದರೆ ಎಲ್ ನೈನೋ ಹೋಗಿ ಲಾ ನೀನೋ ಆಗಿ. ಈ ಬಾರಿ ಮಳೆ ಅತ್ಯದ್ಭುತವಾಗಿ ಕನ್ನಂಬಾಡಿ ಕಟ್ಟೆ ನಮ್ಮ ಭಾಗದ ಎಲ್ಲ ಕಟ್ಟೆಗಳು ತುಂಬಿ ರೈತನ ಮೊಗದಲ್ಲಿ ಹರ್ಷ ಮತ್ತೆ ಚಿಮ್ಮಿ ಬರ್ಬೇಕು. ಆ ಥರ ಕವನ ಓದಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.
0: ಮೈಸೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ ಬೇದ್ರೆ ಎನ್ ಮಂಜುನಾಥ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ
2: 92 ವರ್ಷಗಳನ್ನು ಪೂರೈಸಿರುವಂತಹ ಮೈಸೂರು ಆಕಾಶವಾಣಿಯ ಒಂದು ವಿಶೇಷತೆ ಅಂದರೆ ಜಗತ್ತಿನಾದ್ಯಂತ ಆಕಾಶವಾಣಿ ಪದವನ್ನು ಎಸ್ಟಾಬ್ಲಿಷ್ ಮಾಡಿದ್ದು, ಇದೀಗ ಭಾರತದ ಆಲ್ ಇಂಡಿಯಾ ರೇಡಿಯೋವನ್ನು ಕೂಡ ಆಕಾಶವಾಣಿ ಅಂತ ನಾಮಕರಣ ಮಾಡಿಬಿಟ್ಟು ಎಲ್ಲರಿಗೂ ಆಕಾಶವಾಣಿಯನ್ನು ತಲುಪಿಸಿರುವ ಹೆಮ್ಮೆ ಮೈಸೂರು ಆಕಾಶವಾಣಿದು. 1935 ಇಸವಿಯಿಂದ ಸೆಪ್ಟೆಂಬರ್ 10 ತಾರೀಕು ಅದು ಉದ್ಘಾಟನೆ ಆಗಿದ್ದು ಅವ್ರ ಮನೆಯಲ್ಲಿ ಖಾಸಗಿಯಾಗಿ. ಆದರೆ ಇವತ್ತು ವಿಶ್ವದಾದ್ಯಂತ ಅತ್ಯಂತ ದೊಡ್ಡ ನೆಟ್ವರ್ಕ್ ಇರತಕ್ಕಂಥ ಏಕೈಕ ಬಾನುಲಿ, ಈಗಾಗಲೇ ನಿಮಗೆ ಆ್ಯಪ್ ಮೂಲಕ ವಿಶ್ವದ ಎಲ್ಲ ಕಡೆ ತಲುಪ್ತಾ ಇರೋಂಥ 204 ಸ್ಟೇಷನ್ಗಳನ್ನು ನಿಮ್ಮ ಮೊಬೈಲಲ್ಲೇ ತಂದು ಕೊಡತಕ್ಕಂಥ ಒಂದು ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ತಲುಪ್ತಾ ಇದೆ. ಇದು ಪ್ರಾಥಮಿಕ ಮಾಹಿತಿ. ಎರಡನೇದು, ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಬಹಳ ವರ್ಷಗಳಿಂದ ಅದು ಇತ್ತು. ಬೇರೆ ಬೇರೆ ಕಾರ್ಯಕ್ರಮಗಳಾದಾಗಲೂ ಇಲ್ಲ ಇಲ್ಲ ಕವಿಗೋಷ್ಠಿ ಒಂದು ಮಾಡೋಣ ಅಂಥೇಳಿ ನಮ್ಮ ಶ್ರೀ ಜಯಪ್ರಕಾಶ್ ಗೌಡ ಅವರು ಹೇಳಿದ ತಕ್ಷಣ ನಮ್ಮದು ಒಂದು ಟೀಮ್ ಅದನ್ನು ಒಪ್ಪಿಕೊಂಡು ಇವತ್ತು ಬಂದಿದ್ದೇವೆ. ಹಾಗೆ ಬಾನುಲಿ ಬರವಣಿಗೆಯ ಬಗ್ಗೆ ಬಹಳಷ್ಟು ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಗಳಿದ್ದಾವೆ. ಬರೆಯೋದೇ ಬೇರೆ, ಮಾತು ಬೇರೆ, ನಾವು ಸ್ಪೋಕನ್ ವರ್ಡ್ ಅಂತ ಕರೀತೇವೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಮುಂಗಾರು ಮಳೆ ಇಳೆ, ಇವತ್ತು 21 ತಾರೀಕು ಮುಂಗಾರು ಪ್ರವೇಶ ಆಗ್ತಾ ಇದೆ ಅಂಥೇಳಿ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನವ್ರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದನ್ನು ಪ್ರಸಾರ ಮಾಡಿದ್ದೇವೆ. ಕೇರಳಕ್ಕೆ ಇವತ್ತು ಎಂಟ್ರ್ ಆಗ್ತಾ ಇದೆ, ನಮ್ಮಲ್ಲಿ ಆಗಲೇ ಬಂದುಬಿಟ್ಟಿದೆ ಸ್ವಲ್ಪ ಸ್ವಲ್ಪವಾಗಿ, ಇಲ್ಲಿ ಬರ್ತಾ ಇದೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ನಿಮ್ಮಿಂದ ಆ ಕಾವ್ಯಧಾರೆಯ ಮೂಲಕ ನಮ್ಮ ಕನ್ನಂಬಾಡಿ ಕಟ್ಟೆ ತುಂಬಲಿ ಅಂಥೇಳಿ ಹಾರೈಸ್ತೇವೆ. ಇನ್ನು ಆಕಾಶವಾಣಿ ಧ್ವನಿಯಲ್ಲಿ ನಿಮ್ಮನ್ನು ತಲುಪಿದೆ, ಆದರೆ ಭಾವ ನಿಮ್ಮ ಒಳಗಡೆಯಿಂದ ಹುಟ್ಟಿಸ್ತದೆ. ನೀವು ಟಿವಿನಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡಿ ಕಲಿಯೋದೇನಿದೆ, ಅಲ್ಲಿ ಅರ್ಥ ಮಾಡ್ಕೊಳ್ಳೋದೇನಿದೆ, ಅದಕ್ಕಿಂತ 1000 ಅರ್ಥಗಳನ್ನು ನಮ್ಮ ಧ್ವನಿಯ ಪಾಸಲ್ಲಿ, ಒಂದು ಪದದ ಓದುವಿಕೆಯ ಏರಿಳಿತದಲ್ಲಿ, ಒಂದು ಸಾಲನ್ನು ಓದಿ ನಿಲ್ಲಿಸಿ ಮತ್ತೆ ಇನ್ನೊಂದು ಸಾಲಿಗೆ ಬರುವ ಆ ಮಧ್ಯದ ಗ್ಯಾಪಲ್ಲಿ ನಿಮ್ಮನ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಆ ಭಾವನೆಗಳನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಆಗೋದು ರಸಭಾವ ಅಂತ ಏನು ಬಹಳ ದೊಡ್ಡ ಪದಗಳಲ್ಲಿ ಹೇಳ್ತಾರೆ, ಅವನ್ನೆಲ್ಲ ನಿಮ್ಮ ಒಳಗಡೆಯಿಂದನೇ ತರೋವಂಥ ಕೆಪ್ಯಾಸಿಟಿ ಇರೋದು ಧ್ವನಿಗೆ ಮಾತ್ರ. ಆ ಧ್ವನಿ ನಿಮ್ಮನ್ನು ತಲುಪ್ತಾ ಇರೋದು ಆಕಾಶವಾಣಿಯ ಮೂಲಕ. ಕಾರ್ಯಕ್ರಮ ಯಶಸ್ವಿ ಆಗಲಿ, ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ, ನಮ್ಮ ಸಿಬ್ಬಂದಿ ಜೊತೆಗೆ ಕರ್ನಾಟಕ ಸಂಘದ ಎಲ್ಲ ರೂವಾರಿಗಳು ಇದ್ದೀರಿ, ಜೊತೆಗೆ ನಮ್ಮ ಟೀಮ್ ಈ ಕೆಲಸವನ್ನು ಮಾಡಲಿಕ್ಕೆ ಹಲವಾರು ಜನ ಸಹಕಾರ ಕೊಟ್ಟಿದ್ದೀರಿ, ಹಾಗೆ ಅನೇಕ ಕಡೆಗಳಿಂದ ಜನ ಬಂದಿದ್ದೀರಿ, ಪ್ರೀತಿಯಿಂದ ಬಂದಿದ್ದೀರಿ, ಚಾಮರಾಜನಗರ, ಮೈಸೂರು ಮತ್ತು ಮಂಡ್ಯದ ಸುತ್ತಮುತ್ತಲು, ಜೊತೆಗೆ ನಮ್ಮ ಸಮುದ್ರತ ಶ್ರೋತೃ ಬಳಗದ ಅವ್ರದ್ದೊಂದು ಟೀಮ್ ಬಂದಿದೆ, ಅನೇಕ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಲೆಕ್ಚರರ್ಸು ಅವ್ರ ತಂಡದ ಜೊತೆಗೆ ಬರ್ತಾ ಇದ್ದಾರೆ. ಒಂದು ಅಪರೂಪದ ಒಂದು ಸನ್ನಿವೇಶ, ಇದಕ್ಕೊಂದು ವೇದಿಕೆ ಆಗಿರತಕ್ಕಂಥ ಕರ್ನಾಟಕ ಸಂಘ ಮಂಡ್ಯ, ಹಾಗೆ ಆಕಾಶವಾಣಿ.
0: ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಕವಿಗಳು ಸಭಾಂಗಣದಲ್ಲಿದ್ದವರನ್ನು ತಮ್ಮ ಕಾವ್ಯ ಮುಂಗಾರಿನಲ್ಲಿ ಮಿಂದೇಳಿಸಿದರು.
3: ಕವಯತ್ರಿ ಡಾಕ್ಟರ್ ಅನಿತಾ ಮಂಗಲ.
4: ಕವನದ ಶೀರ್ಷಿಕೆ ನಾನು ಭೂಮಿ. ಸೂರ್ಯ ಕೈಚೆಲ್ಲಿದ. ಗಾಯಗೊಂಡ ಬೆಳದಿಂಗಳಲ್ಲಿ ನೋವಿನಲೆಗಳ ತಾಳಿಕೊಳ್ಳದೆ ಬೊಬ್ಬಿಯುತ ಕಡಲು ಮುಗಿಲೆಡೆಗೆ ಎಸೆಯುತ್ತಿದೆ. ಪಾತಾಳತಿ ಅಗ್ನಿಜ್ವಾಲೆ ದನಿ ಎತ್ತರಿಸಿದೆ ಬಿರುಗಾಳಿ. ಮಣ್ಣು ಕಣ್ಣೀರಿನ ಅದೃಷ್ಟಕ್ಕೆ ಎದೆಯ ವಿಷಾದಗಳ ಬಚ್ಚಿಟ್ಟಿರುವೆ ನನ್ನಪ್ಪನ ಮತ್ತು ಗೊಬ್ಬರ ತಿಂದು ಭೂಮಿ ಸುರಿಸುವಳೆ ಕಣ್ಣೀರು ಅನಂತ ನೋವ ನುಂಗಿ ನಗುವ ನಾನು ಭೂಮಿ. ಅನಂತ ನೋವ ನುಂಗಿ ನಗುವ ನಾನು ಭೂಮಿ. ಧನ್ಯವಾದ.
0: ಡಾಕ್ಟರ್ ಶುಭಶ್ರೀ ಪ್ರಸಾದ್
5: ಎಲ್ರಿಗೂ ನಮಸ್ಕಾರ. ನನ್ನ ಕವನದ ಹೆಸರು ಸಹಿ. ಮುಂಗಾರು ಕಾಲಿಟ್ಟಿದ್ದೇ ತಡ, ಮುಂಗಾರು ಕಾಲಿಟ್ಟಿದ್ದೇ ತಡ, ಒಳಗಿನ ಜೀವ ದಿಗ್ಗನೆ ಎಚ್ಚರವಾಗುತ್ತೆ. ಊರಿನ ನೆಲವೆಲ್ಲ ಒದ್ದೆ ಮುದ್ದೆ, ಉತ್ತು ಬಿತ್ತರೆ ಹಸಿರು, ಗಾಳಿ ಮೋಡ ಮಿಂಚು ಗುಡುಗಿನ ಆರ್ಭಟ, ಇಳೆಗೆ ಧೋಸುರಿವ ಮಳೆ ಸನ್ಯಾಸಿಗೂ ವಸಂತನ ಕಾಟ. ನೀರಿ ಕೆರೆ ಕೊಂಚವೂ ಕದಲದೆ ಇರೇ, ಒಳತೋಟಿ ಬಿಮ್ಮನೆ ಮೌನಕ್ಕೆ ಶರಣ. ಮಿಂಚು ಗುಡುಗು ಮೀರಿದ ಆ ತಣ್ಣನೆಯ ನೋಟವೇ ಬಿಸಿಯುಸಿರೆಯ ಕುದುರೆಯ ವೇಗಕ್ಕೆ ಲಗಾಮು. ಮಿಂಚು ಗುಡುಗು ಮೀರಿದ ಆ ತಣ್ಣನೆಯ ನೋಟವೇ ಬಿಸಿಯುಸಿರ ಕುದುರೆಯ ವೇಗಕ್ಕೆ ಲಗಾಮು. ದುಂಡನೆಯ ಕಪ್ಪು ಮಚ್ಚಿಗೆ ಸ್ಪರ್ಶದ ಚಿಕಿತ್ಸೆಯೇ ಬೇಕಂತೆ. ಯಾವುದು ಪರ್ಫೆಕ್ಟ್ ಅಲ್ಲ, ಇರಲೂ ಬೇಕಿಲ್ಲ. ಮಧುರ ಅವ್ಯವಸ್ಥೆಯ ಅವಸ್ಥಾಂತರಕ್ಕೆ ಸದಾ ತವಕ. ವ್ಯಸನಗಳಾಚೆಗೂ ಒಂದು ದಿವ್ಯತೆಯ ಸೊಗಳಿದೆ. ಒಳನೋಟವಿರೆ ಒಂದು ದಿವ್ಯತೆಯ ಸೊಗಳಿದೆ. ಒಳನೋಟವಿರೆ ಸೋತು ಸೊರಗಿಹ ಜಗದೆಲ್ಲವೂ ಮತ್ತು ಮತ್ತೆ ಚಿಗುರುಡಿಯಲಿ. ಚಿಗುರಿಸುವ ಜೀವಕಣ, ಚಿಗುರಿಸುವ ಜೀವಕಣ, ಜೀವದ್ರವ್ಯ ಒಂದನೊಂದು ಅಪ್ಪಿ ಪ್ರೀತಿಸಲಿ. ನೆರಳು ಬೆಳಕು ಹಗಲು ಇರುಳು, ನೆರಳು ಬೆಳಕು ಹಗಲು ಇರುಳು, ಸೂರ್ಯ ಚಂದ್ರ ಒಂದಕ್ಕೊಂದು ಸಹಿ ಹಾಕುವ ಹಾಗೆ.
0: ಭವಾನಿ ಲೋಕೇಶ್ ಅವರ ಕವನ
6: ಮಳೆ. ಅಂಗಳದಲ್ಲಿ ಹನಿ ಬಿದ್ದದ್ದೇ ತಡ, ಸೊಂಟಕ್ಕೆ ನೀರಿಗೆ ಸಿಕ್ಕಿಸಿ ಹಿತ್ತಲಿಗೆ ಓಡಿದ ಅವ್ವ. ಗರಿಗರಿ ಅನ್ನುವಂತೆ ಗರಿಯಾದ ತೆಂಗಿನ ಗರಿ, ಪುರುಳೆ, ಸೌದೆಗಳನ್ನೆಲ್ಲ ಬಾಚಿಕೊಂಡ ನೆನಪು. ಅದು ಸ್ವಾತಿ ಮಳೆ. ಮಳೆ ಬಂತೋ, ರಂಗದ ಮುಂದೆ ಕಟ್ಟಿದ್ದ ಹಸು ಕರುಗಳನ್ನೆಲ್ಲ ಹಗ್ಗಬಿಚ್ಚಿ ಓಡಿಸಿಕೊಂಡು ಬಂದು ಬಣವೆಯ ಮಧ್ಯೆ ಎಳೆದೆಳೆದು ಒಣಹುಲ್ಲ ತಂದು ರಾಶಿ ಮಾಡಿದ ಅಯ್ಯ ಅವುಗಳ ತಲೆ ನೇವರಿಸಿದ ನೆನಪು. ಅದು ಉತ್ತರೆ ಮಳೆ. ಜೋಯಿಸರು ಹೇಳಿದ ಸುದ್ದಿ ಕೇಳಿ ನಾಳೆ ಮಳೆ ನಕ್ಷತ್ರವಂತೆ, ಗಾಡಿ ಕಟ್ಟೋದು ಬೇಡ ಅಂತ ಮುಡುಕು ತೊರೆ ಜಾತ್ರೆಗೆ ಹೊಂಟಿದ್ದ ಅಯ್ಯ ತಿರುಗಿ ಬಂದು ಜಗಲಿ ಮೇಲೆ ಅವ್ವ ಕೊಟ್ಟ ಹಬೆಯಾಡುವ ಕಾಫಿ ಇಳಿಸುತ್ತಾ ಕುಳಿತ ನೆನಪು. ಅದು ಬೊಬ್ಬೆ ಮಳೆ.

0: ಸ್ವಾಮಿ ಪೊನ್ನಾಚಿಯವರ ಕವನದ ನಿರೀಕ್ಷೆಯಲ್ಲಿ.
1: ಋತುವಾಗುವುದ ಮರೆಮಾಚುವಂತಿಲ್ಲ, ವಿಚಿತ್ರ ಕೇಶವಿನ್ಯಾಸ ಮಾಡಿಸಿಕೊಂಡು ನಿಂತ ಬಾಲಕನಂತ ಬೆಟ್ಟ, ಮುಟ್ಟಾಗಿ ಹಿತ್ತಲಲ್ಲಿ ಕುಂತ ಹೆಂಗಸಿನಂತ ಕಣಿವೆ, ಮೈ ನೆರೆದ ಬಾಲೆ ನಾಚುವಂತೆ ಚಿಗುರಿದ ಮರ, ಮುಖಕ್ಕೆ ಪನ್ನೀರ ಅರಚಿಕೊಂಡ ಮಧುಮಗಳಂತ ಭೂಮಿ, ಕೆನ್ನೆ ಗರಿಶಿನ ಹಚ್ಚಿದ ಹುಡುಗಿ ಹಳದಿ ಹೂ ಬಿಟ್ಟ ಬಯಲು, ಅಂಬೆಗಾಲಿಕ್ಕುವ ಮಗುವಿನ ನುಗುವಿನಂತ ಗಾಳಿ, ಆವರಿಸಿ ಇಡುತ್ತಲಿದೆ ಕಚಗುಳಿ, ಗಲ್ಲ ಕಂಪೇರಿಸಿಕೊಂಡೇ ಬರುವ ಅವನು ವಧುವ ತಲೆ ಎತ್ತಿ ನೋಡಲು ತುಸು ಸಮಯವೇ ಬೇಕು, ಚರ್ಮದ ಬಿರುಕುಗಳಲ್ಲಿ ಬಿದ್ದ ಬೆವರು ಇಳಿದು ಕುತ್ತಿಗೆ ಎದೆಕ್ಕಿ ಬೊಟ್ಟೆ ತೊಡೆ ನಡುವಲಿ, ಉಂಟಾಗುವ ಜಿಗುಟು ಗಮಲಿಗೆ ಮತ್ತು ಬಾರದಿಹುದೇ, ಜೇನುದಂಡಿಗೆ ಮಕರಂದದ ಕಂಪು ದಾರಿ ತೋರದಿಹುದೆ, ಉತ್ತ ಹೊಲಗಳಲ್ಲಿ ಬಿತ್ತ ಬೀಜದ ಸೆಡವು ಮೊಳಕೆ ಕಿತ್ತು ಬರದೆ ಹೊಟ್ಟೆ ಸೀಳಿ, ಫಲಿತ ಫಲಗಳನ್ನು ಕಾಯುವುದರಲ್ಲಿ ಜೀವ ಹಣ್ಣಾಗಿ ಮಣ್ಣಾಗಿ ಬಿಡುತ್ತದೆ, ಮಳೆ ಇಲ್ಲದೆ ಮತ್ತೆ ಮತ್ತೆ ಎದೆ ಬರಡಾಗತೊಡಗುತ್ತದೆ, ಒಪ್ಪಿಸಿಕೊಳ್ಳದಿದ್ದರೆ ಭೂಮಿ, ಆವರಿಸದಿದ್ದರೆ ಗಗನ, ಫಲಿತ ದಿನಗಳೆಲ್ಲವೂ ಪಾಪದ ಲೆಕ್ಕಕ್ಕೇ ಸೇರುತ್ತದೆ, ಮತ್ತೆ ಭೂಮಿ ಹೆಣ್ಣಾಗಿ ಉಸಿರಾಗುತ್ತದೆ. ಧನ್ಯವಾದ.
0: ಸದ್ದಾಂ ತಗ್ಗಹಳ್ಳಿಯವರು.
2: ಕವನದ ಶೀರ್ಷಿಕೆ ಇಳೆಗೆ ಮುಂಗಾರು ಮಳೆ. ಖುಷಿಯ ಚೆಲ್ಲುತ್ತಾ ಕುಸುಮಗಳು ಮಗವರಳಿ ನಿಂತಾವು, ಹೊಸತನವ ನೋಡುತ್ತಾ ಸುಗಂಧ ಬೀರಲು ಮೊಗ್ಗೆಲ್ಲ ಅರಳಾವು. ಬರವಿದ್ದ ಇಳೆಗೆ ರಭಸಿದಿ ವರುಣನ ಆಗಮನ, ಕನಸೊತ್ತ ಧರೆಗೆ ಹಚ್ಚ ಹಸಿರ ತೋರಣ. ಮುಂಗಾರು ಮೋಡಗಳ ಮಿಲನದಿ ಗುಡುಗು ಮಿಂಚಿನ ಹಾಡು, ಧರೆಯ ಮಡಲಿಗೆ ತಂಪಾದ ಹನಿ ಶೃಂಗಾರವಾಯಿತು ನೆಲೆಯ ಬೀಳು. ಬಿದ್ದ ಮಳೆಯ ಹನಿಗಳು ಕೇಳುಗರಿಗೆ ಸುಮಧುರ ಕಾವ್ಯ, ಭುವಿಯೊಡನೆ ಒಲವ ಬಿತ್ತಿಹನು ಮಾಧುರ್ಯತೆಯಲ್ಲಿ ಬೆಸದ ಬಾಂಧವ್ಯ. ಬೀಸಿದ ತಂಪಾದ ಗಾಳಿಗೆ ಮರ ಗಿಡಗಳು ನೃತ್ಯ ಮಾಡಿವೆ, ಹೊಸ ಕನಸುಗಳ ಬುಟ್ಟಿಗೆ ಮುಂಗಾರು ಸನ್ಮಾರ್ಗ ತೋರಿದೆ, ಮುಂಗಾರು ಸನ್ಮಾರ್ಗ ತೋರಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು.
0: ಈಗ ಆಶಾ ಹನಿಯಂಬಾಡಿ.
3: ನನ್ನ ಕವನದ ಶೀರ್ಷಿಕೆ ಮುಂಗಾರು ಬಂದಂತೆ ಅವನು ಬರಲೇ ಇಲ್ಲ. ಮುಂಗಾರು ಬಂದಂತೆ ಅವನು ಬರಲೇ ಇಲ್ಲ. ಬೇಸಿಗೆಯಲ್ಲಿ ತಂಗಾಳಿಯಂತೆ ಬರುವೆನೆಂದು ಹೇಳಿ ಹೋದವನು ಮುಂಗಾರು ಬಂದರೂ ಅವನು ಬರಲೇ ಇಲ್ಲ. ಆಕಾಶವೇ ಹೊದ್ದು ಮಲಗಿದಂತಾಯಿತು ಕಪ್ಪು ಕಂಬಳಿಯ. ಮುಂಗಾರಿನ ತಂಗಾಳಿಗೆ ಕೊರಳ ಹಣೆಯ ಬೆವರೆಲ್ಲ ಹಾರಿಹೋಯಿತು, ಅವನು ಬರಲೇ ಇಲ್ಲ. ಮರಗಿಡ ಹೂವೆಲ್ಲ ತಲೆದೂಗಿ ಮುಂಗಾರು ಅಡಿ ಇಡಲು ಹೊಸ್ತಿಲಲ್ಲಿ ಹೂವಿನ ಸೇರಕ್ಕಿ ಇಟ್ಟಾಯಿತು. ನನ್ನೆದೆಯ ಹೊಸ್ತಿಲಲ್ಲಿ ಹೂವಿಡಲು ಮುಂಗಾರು ಬಂದಂತೆ ಅವನು ಬರಲೇ ಇಲ್ಲ. ನೋಯಿಸದೆ ಸತಾಯಿಸದೆ ಹಿತವಾಗಿ ಮುತ್ತಿಟ್ಟ ಭುವಿಯ ಹಣೆಗೆ ಮುಂಗಾರು ನಾಚಿ ಕೆಂಪಾದಳು, ಒಳಗೊಳಗೆ ಹಿಗ್ಗಿ ಘಮ್ಮೆಂದು ಕಂಪಾದಳು.
0: ಕಿರಣ್ ಗಿರ್ಗಿ.
4: ಕವಿತೆ ತಾಯಿ ಮಕ್ಕಳ ಮೈ ತೊಳೆದು ಅನ್ನ ತಿನಿಸಿ ಮಗನಿಗೆ, ಹಾಲುಣಿಸಿ ಮಗಳಿಗೆ, ಮಲಗಿಸಿ ಬೆಚ್ಚಗೆ, ಒಲೆಯ ಕಡಾಯಕ್ಕೆ ಉರಿ ಹಾಕಿ ಕಾಯಿಸಿದ ಬಿಸಿನೀರ ಮೀದು, ಬತ್ತಿ ಹೊಸೆದು ಎಣ್ಣೆ ಹೊಯ್ದು ಹಚ್ಚಿದಳು ಹಣತೆ, ಕತ್ತಲಲ್ಲೂ ಮನೆದಾರಿ ಹಿಡಿಯದ ನಂಬಿ ಕೈ ಹಿಡಿದ ಪತಿಯ, ನೆರಳ ಕಾಯುತ ಕುಂತಳು ಮಾಡಿದಡುಗೆಯ ಮುಂದಿಟ್ಟು, ನಡುರಾತ್ರಿ ತುಂಬಿಸಿ ಸೊಂಟದ ಚೀಲಕ್ಕೆ ನೋಟು ಸಿಕ್ಕಿಸಿ, ಕಾಮಾಟದ ಕಡೆಯ ಮುತ್ತ ಚುಂಬಿಸಿ ಹೊರಬಂದನು ಪಂಚೆಯ ಮುಖಕ್ಕೆ ಕೌಸಿ, ಕಳ್ಳನ ಹೆಜ್ಜೆಯಲ್ಲಿ ವಾಲಾಡುತ್ತ ಓಣಿ ಬೀದಿಯ ದಾಟಿ ಬಡಿದನು ಬಾಗಿಲು ಕುಡಿದ ಅಮಲಿನಲ್ಲಿ, ಊಟಕ್ಕೆ ಕರೆದ ಮಡದಿಯ ಕುತ್ತಿಗೆ ಹಿಡಿದು ನೂಕಿ ಜಾಡಿಸಿ ಒದ್ದನು ಕಾರಣವಿಲ್ಲದೆ ಗಂಡಸ್ತನದ ಹಮ್ಮಿನಲ್ಲಿ, ಹಟ್ಟಿಯೊಳಗಿನ ಇವನ ಹಾರಾಟಕ್ಕೆ ಅವನು ಅಳುವ ಉಸುರಿಗೆ ನಿದ್ದೆಯ ಮಂಪರನ್ನೂ ಮರೆತು ಅಳುವುದಕ್ಕೂ ಅಂಜುತ್ತಾ

0: ಬಿಕ್ಕಳಿಸುತ್ತಾ ಕಕ್ಕಾಬಿಕ್ಕಿಯಾಗಿ ಕಂಬಳಿಯೊಳಗೆ ಅವಿತು ಇಣುಕುತ ಕಣ್ಬಿಟ್ಟು ಕಿವಿ ತೆರೆದು ಮಲಗಿದ್ದವು ಬಂಗಾರದಂತಹ ಕುಡಿಗಳು.
1: ಶ್ವೇತಾ ಎಂಯು.
2: ಹೂವು ಮತ್ತು ನಾನು ನನ್ನ ಕವನದ ಶೀರ್ಷಿಕೆ. ಹೂವು ಅರಳಲು ಯಾರ ಹಂಗೂ ಬೇಡ, ಪ್ರಕೃತಿಯ ತಾಯ್ತನವೇ ಸಾಕು ಗಿಡದೆದೆಯಲ್ಲಿ ಮೊಗ್ಗು ಮೂಡಲು. ಹೆಣ್ಣಿಗೂ ಪುರುಷಾಧಿಕಾರದ ಅಪ್ಪಣೆ ಬೇಕಿಲ್ಲ ಅರಳಿ ಬೆಳಕಾಗಲು. ಬದುಕು ಬದುಕಿಸಿದಂತೆ ಬದುಕುವೆ ನಾನು, ನನ್ನಮ್ಮನ ಮಡಿಲಲ್ಲೇ ಕಲಿತವಳು ಛಲವ. ಕರುಣೆಯ ಕಡಲಿನಲ್ಲಿ ಮಿಂದು ಭಾವದ ಒಡಲಲ್ಲಿ ಮಿಂಚು ಹೊತ್ತು ಹೆಣ್ಣಾಗಿ ಹುಟ್ಟಿ ಬಂದವಳು ನಾನು. ಕರುಳು ಭಾರವೆನಿಸುವುದಿಲ್ಲ ಕಣ್ಣೀರು ಭಾರವಾಗುವ ಹೊತ್ತಿನಲ್ಲಿ. ಬದುಕು ಎಂದೂ ಬೇಸರವೆನಿಸುವುದಿಲ್ಲ ಚುಚ್ಚು ಮಾತುಗಳ ಉಡುಗೊರೆ ಕೊಡುವ ಬಂಧುಗಳ ಕಂಡು ಕರುಣೆಯುಕ್ಕುವುದು ಹೂವಿನಂತಹ ಕರುಳಿನಲ್ಲಿ ಸದಾ.
1: ಡಾಕ್ಟರ್ ದೇವಿಕಾ ಎನ್ಎಸ್.
3: ನನ್ನ ಕವನದ ಶೀರ್ಷಿಕೆ ವರ್ಷಧಾರೆ. ಮುಂಗಾರು ಮಳೆಗಾಗಿ ಕಾಯುತ್ತಿದೆ ಇಳೆ, ಮೇಘ ರಾಶಿಯತ್ತ ಕತ್ತೆತ್ತಿ ನೋಡುತ್ತಿದೆ ಸಕಲ ಜೀವ ಸಂಕುಲ. ವರುಣನ ಕೃಪಾ ಕಟಾಕ್ಷ ಧರೆಗಿರಲಿ, ನೆಲಮುಗಿಲು ಒಂದಾಗಿ ಹಸಿರು ಸಮೃದ್ಧಿಯ ಹೊತ್ತು ತರಲಿ. ಬಿಸಿಲ ಬೇಗೆಯ ತಾಪಮಾನಕ್ಕೆ ತಳಮಳಿಸಿದೆ ಜಗ, ಬೆಂದು ಬಸವಳಿದಿದೆ ತರುಲತೆ ಕಗಮಿಗ. ವರ್ಷಾಗಮನವಾಗದೆ ಉಳಿಯುವುದೇ ಧರೆ, ಸಕಲ ಜೀವರಾಶಿಗೂ ನಿನ್ನೊಲವೇ ಅಮೃತ ಧಾರೆ. ಮುಂಗಾರು ಮಳೆಯ ಮುನ್ಸೂಚನೆ, ಮೊಟ್ಟೆ ಹೊತ್ತು ಸಾಗುವ ಇರುವೆಗಳ ಹಿಂಡು, ಹಕ್ಕಿಗಳ ಹಾರಾಟ, ಕಪ್ಪೆಗಳ ವಟವಟ, ಕೊಡತೆ ಹುಳುಗಳ ಜನನ ಮರಣ, ಪ್ರಕೃತಿಯ ವೈಚಿತ್ರ ವಿಸ್ಮಯದ ಹಾಗರ.
1: ಎಂಸಿ ಮಂಜುಳಾ ಅವರು ಮೈಸೂರು ಜಿಲ್ಲೆಯಿಂದ.
4: ನನ್ನ ಕವನದ ಶೀರ್ಷಿಕೆ ಬದಲಾವಣೆಯ ಕರೆ. ಮೌಢ್ಯವು ಸಮಾಜದಿಂದ ತೊಲಗಲಿ, ತಂತ್ರಜ್ಞಾನದ ರಸದೀವಿಗೆ ಎಲ್ಲೆಡೆ ಹರಡಲಿ, ಶಾಂತಿ ನೆಮ್ಮದಿ ಮನೆ ಮನೆಯಲ್ಲಿ ಪಸರಿಸಲಿ, ಜ್ಞಾನ ವಿಜ್ಞಾನದ ಆವಿಷ್ಕಾರ ನೆಲೆ ನಿಲ್ಲಲಿ, ದುಷ್ಟರ ಕೊಲೆಗಡುಕರ ಅಟ್ಟಹಾಸಕ್ಕೆ ನೀಡಲಿ ತಿರಸ್ಕಾರ, ಬಡವರ ದೀನ ದಲಿತರ ಹೇಳಿಗೆಗೆ ಸಿಗಲಿ ಪುರಸ್ಕಾರ, ಸಿಗಲಿ ಪುರಸ್ಕಾರ. ನೊಂದು ಬೆಂದವರ ಬವಣೆಗೆ ಸ್ಪಂದಿಸಲಿ ಸರ್ಕಾರ, ನೊಂದು ಬೆಂದವರ ಬವಣೆಗೆ ಸ್ಪಂದಿಸಲಿ ಸರ್ಕಾರ. ತಾಯ್ನಾಡ ಅಭಿವೃದ್ಧಿಗೆ ಹಾಕಲಿ ಜೈಕಾರ, ತಾಯ್ನಾಡ ಅಭಿವೃದ್ಧಿಗೆ ಹಾಕಲಿ ಜೈಕಾರ.
1: ಈಗ ಮಂಡ್ಯ ಜಿಲ್ಲೆಯಾದ್ಯಂತ ರೈತ ಕವಿ ಅಂತಲೇ ಹೆಸರನ್ನ ಮಾಡಿರುವಂತಹ ದೋಚಿ ಗೌಡ ಅವರ ಕವನವನ್ನ ಕೇಳುವಂತಹ ಸಮಯ.
5: ಕವಿತೆಯ ಹೆಸರು ಕಣ್ ದೀಪವಾಗುವ, ಕನಕ ಬಾರ ನೀರ ತಾರ, ನೆಲದೊಡರಲ್ಲಿ ಹಸಿದ ಬೀಜದ ಹಳುವ ಕೇಳ, ಉಸಿರಾಡದ ಹಗಲುಗಳು, ಕನಸಿಲ್ಲದ ರಾತ್ರಿಗಳು, ಭಾವ ಜೀವವಿಲ್ಲದ ಬದುಕ ಕಳೆಯಲೆಂತೋ ಕನಕ. ಜಾತಿಯಂತೆ ಮಡಿ ಮೈಲಿಗೆಯಂತೆ ವಿಭೂತಿಯಂತೆ ನನ್ನ ಕಾಯ ಕಾಯಕಕ್ಕೆ ಕಾಣನಂತೆ ದೇವನು. ತನುವಲೇನೋ ಬಿಡದ ನೋವು, ಮನದಲ್ಲೇನೋ ನಿತ್ಯ ಸಾವು, ಬಯಕೆಗಳು ಬಸಿರ್ಗೊಳ್ಳಲಿ ಹೊಸಗಾಳಿಯಾಗುವ ಕನಕ. ನೆಲದೊಡಲಲ್ಲಿ ಹಸಿದ ಬೀಜದ ಹಳುವ ಕೇಳ, ಉಸಿರಾಡದ ಹಗಲುಗಳು, ಕನಸಿಲ್ಲದ ರಾತ್ರಿಗಳು, ಭಾವ ಜೀವವಿಲ್ಲದ ಬದುಕ ಕಳೆಯಲೆಂತೋ ಕನಕ. ಶರಣು ಶರಣಾರ್ಥಿ.
1: ಈಗ ಬಲ್ಲೇನಹಳ್ಳಿ ಮಂಜುನಾಥ್ ಅವರು.
6: ನಾನು ವಾಚಿಸುವ ಕವನದ ಶೀರ್ಷಿಕೆ ಮಳೆ ಇಳೆ ಬೆಳೆ. ಮಳೆ ಇಳೆ ಬೆಳೆ ಅದೆಂತಹ ವಿನಾಭಾವ, ಗಂಡ ಹೆಂಡತಿ ಮಗುವಿನ ಬಾಂಧವ್ಯದಂತೆ. ಸುರಿಯಲಿ ಮುಂಗಾರಧಾರೆ, ಅರಳಲಿ ಚುಕ್ಕಿ ಚಂದ್ರಮತಾರೆ, ಚಿಮ್ಮಲಿ ಚಿಗುರಲಿ ಹಸಿರು ಬೆಳೆ, ಹರಿಯಲಿ ಎಲ್ಲೆಲ್ಲೂ ಅಮೃತದ ದಾರೆ, ಹರಿಯಲಿ ಎಲ್ಲೆಲ್ಲೂ ಅಮೃತ ದಾರೆ. ನಮಸ್ಕಾರ.
1: ನಂದಾದೀಪ ಕಾವ್ಯ ನಾಮದ ರಂಜಿತಾ ದರ್ಶಿನಿ ಆರ್ ಎಸ್.
7: ನನ್ನ ಕವಿತೆಯ ಶೀರ್ಷಿಕೆ ಕಾಫಿ ಕೆಫೆಯ ಕೊನೆಯ ಟೇಬಲ್.

0: ಕಾಫಿ ಕೆಫೆಯ ಕೊನೆಯ ಟೇಬಲಿನ ಮೇಲೆ ಅದೆಷ್ಟು ಕಾಫಿ ಕಪ್ಪಿನ ಜೊತೆಗೆ ತುಟಿಯೊತ್ತಿ ಮಾತಿಗಿಳಿದಿದ್ದಾಳೆ. ಅಷ್ಟೇ ಮಾತು ಭಾವಿ ಪತಿಯಾಗುವವರ ಜೊತೆಗೂ ಸಹ. ಬೆರೆತ ಸಕ್ಕರೆಯಂತೆ, ಹದಬರಿತ ಕಾಫಿಯ ಬದುಕಿನಂತೆ. ಇದೇನು ಹೊಸತೂ ಅಲ್ಲ, ಮೊದಲು ಅಲ್ಲ. ಬಂದು ಹೋದವರೆಷ್ಟೋ ಬಹುಶಃ ಲೆಕ್ಕವಿಟ್ಟಿಲ್ಲವೇನೋ. ಹುಟ್ಟುತ್ತವೆ ಪ್ರಶ್ನೆ ಸಾವಿರಾರು, ಬರುವುದು ಯಾವ ಕಾರಣಕ್ಕೆ, ಸುಮ್ಮನಾಗುವುದು ಸಹ. ಮೊದಲೆಲ್ಲ ಕಾಫಿ ಕಪ್ಪಿನ ಟ್ರೇ ಹಿಡಿದು ನಿಲ್ಲುತ್ತಿದ್ದ ಕಾಲವೇ ಸರಿಯಿತ್ತೇನೋ. ಆದರೂ ವ್ಯತ್ಯಾಸವೇನಿಲ್ಲ, ಕಾಫಿಯಷ್ಟೇ ಅಲ್ಲೂ ಇಲ್ಲೂ.
1: ಈಗ ಅಭಿಜ್ಞಾ ಪಿಎಂ ಗೌಡ.
2: ನನ್ನ ಕವನದ ಶೀರ್ಷಿಕೆ ಸತ್ಯದರಿವು. ಬದ್ಧರಿದ್ದರಷ್ಟೇ ಬುದ್ಧನಂತಾಗಲು ಸಾಧ್ಯ. ಕದ್ದು ಬೀಗಿದರೇನು ಫಲ, ಗೆದ್ದು ಬೀಗೋಣ. ಬುದ್ಧಿ ಇಲ್ಲದೆ ಗುದ್ದಾಡಿ ಸದ್ದು ಮಾಡಿದಂತೆ ನಿತ್ಯ ಸುದ್ದಿಯಾಗುವುದು ಸಾಧನೆಯಿಲ್ಲದ ನಿಷ್ಫಲ. ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ ಮಾರ್ಗದಲ್ಲಿ ಓಡಾಡಿದರೇನು ಸಿಗದು? ಮೈಗೂಡಿಸಿಕೊಳ್ಳದಿದ್ದರೆ ಸತ್ವಪೂರ್ಣ ಮೌಲ್ಯಗಳನ್ನು ಪ್ರಬುದ್ಧರಾಗಬೇಕು, ಇಲ್ಲವೇ ನಿಸ್ವಾರ್ಥದ ನಡೆಗೆ ಸಿದ್ಧರಾಗಿ ಬಾಳಬೇಕು.
1: ಈಗ ಪ್ರವೀಣ್ ಅವರ ಕವನ.
3: ನನ್ನ ಕವಿತೆಯ ಶೀರ್ಷಿಕೆ ಜಗದೊಳಗೆ. ತುದಿ ಬೆರಳ ಮೂತಿಯಷ್ಟೇ ಹನಿ ಎಲೆ ಬಿದ್ದ ಸಪ್ಪಳಕ್ಕೆ ಗೆರೆ ಜಾಗ ಖಾಲಿ ಮಾಡಿದೆ. ನೀ ಅಳಿಸುವಷ್ಟು ಮುಕ್ಕು ಮಕರಿಯಂತೆ ತುಂಬಿ ಒಳಗೆ ತೊಗಲು ಕಿತ್ತು ಹಾಸಿದಾಗ ಗಿಡುಗ ಹಾರಿ ಹೊರಟೇ ಬಿಡ್ತು. ಚೀರುವಾಗ ಕೊರಳ ಹೊಕ್ಕ ನರ ಒಳಗೆ ಉಳಿಯುತ್ತಿಲ್ಲವೇ? ಆ ಬೀಜ ತನ್ನಷ್ಟೇ ಬೆರಗಿಗೆ ಅವರಿವರ ಉಗುರಿಗೆ ತಾಕುತ್ತಲೇ ಇರುವಂತೆ.
1: ಈಗ ಅನಿಲ್ ಕುಮಾರ್ ಹೊಸೂರು.
4: ಪದ್ಯದ ಶೀರ್ಷಿಕೆ ಕಾಯುತ್ತಿರು ಸುಮ್ಮನೆ. ಹಳೆ ಮಣ್ಣು ಮೃತ್ತಿಕೆ ಪಾತಾಳದಿಂದುಕ್ಕುವ ಗಂಗೆ, ಸುಟ್ಟ ಚುಟ್ಟದ ತುದಿ ಬುಗಬುಗನೆ ಹೊಗೆ, ತುಟಿ ಕಪ್ಪು ವರ್ತುಲದ ಕಣ್ಣು, ಒಣಬೇರು ಕೊನರಬಹುದು ಕಾಯುತ್ತಿರು ಸುಮ್ಮನೆ. ಮೊನ್ನೆ ಹರಿದಸದ ಪಂಚಾಂಗ ಹಳದಿಗಣ್ಣಿನ ಮುದುಕ, ಅಂಗಾರಕನಲ್ಲೂ ನೀರಪಸೆ, ಹೆಗಲ ಕೊಡವಿ ನಡೆದು ಬಿಡು ಏರಿಹನು ಶನಿ, ಶುಕ್ರ ದೆಸೆ ಒದಗಬಹುದು ಕಾಯುತ್ತಿರು ಸುಮ್ಮನೆ. ಮುಷ್ಟಿಯಲ್ಲಿ ಜ್ವಾಲಾಮುಖಿ ಸೃಷ್ಟಿ ಸುಮ್ಮನಿದೆ ತಣ್ಣಗೆ, ಮೈ ಮರೆತು ಕೆಣಕದಿರು 12 ವರ್ಷದ ಹಗೆ, ಕಾಳೋರಗ ವಿಷಮಂತನ ಜರುಗುತ್ತಿದೆ ಒಳಗೆ, ಅಮೃತವೇ ದಕ್ಕಬಹುದು ಕಾಯುತ್ತಿರು ಸುಮ್ಮನೆ. ಧನ್ಯವಾದಗಳು.
1: ನಂಜನಗೂಡು ಸುರೇಖ.
5: ನನ್ನ ಕವನದ ಶೀರ್ಷಿಕೆ ಲಕ್ಷ್ಮಣ ರೇಖೆ. ರೇಖೆ ದಾಟಿದ್ದಕ್ಕೆ ರಾಮಾಯಣ, ಮುಡಿಯ ಶಪಥಕ್ಕಾಗಿ ಭಾರತ ಯುದ್ಧ. ಅನಾದಿಯಿಂದ ಮುನ್ನಾದಿಯವರೆಗೂ ದಾಟಬಾರದ ರೇಖೆಗಳೇ. ರೇಖೆಗಳೀಗ ವರ್ತುಲಗಳಾಗಿವೆ. ನಿಲ್ಲುವ, ಕೂರುವ, ತೊಡುವ, ಉಡುವ, ಉಣ್ಣುವ ಎಲ್ಲಕ್ಕೂ ಮುಟ್ಟಬಾರದ ರೇಖೆಗಳೇ. ಮನದಕದ ತಟ್ಟುವ ರೇಖೆಗಳಾವುವು? ಲಕ್ಷ್ಮಣನ ಬರುವಿಕೆಗೆ ಕಾದು ಸಾಕಾಗಿದೆ. ರೇಖೆ ದಾಟಲು ರಾವಣನ ಭಯವಿಲ್ಲ. ಕಾಯುವಲ್ಲಿ ಗಟ್ಟಿಯಾದದ್ದಾಗಿದೆ. ಭರವಸೆಯ ಹಾದಿಯಲ್ಲಿ ರೇಖೆಗಳೇ ಮೆಟ್ಟಿಲಾಗಿವೆ. ಧನ್ಯವಾದ.
1: ಶಿವಕುಮಾರ್ ಆರಾಧ್ಯ.
6: ನನ್ನ ಕವನದ ಶೀರ್ಷಿಕೆ ಮಳೆಯವ್ವ. ಮುಂಗಾರು ಮಳೆಯವ್ವ ನನ್ನೌವನ ಸಂಕಟಗಳ ಕೆಂಡಕ್ಕೆ ಸಾಂತ್ವನದ ಹನಿಗಳ ಸುರಿಸವ್ವ. ಸಾಂತ್ವನದ ಹನಿಗಳ ಸುರಿಸವ್ವ. ಕೆಂಡವೆಲ್ಲ ಹೂವಾಗಿ ಹರಳಿ ಅವಳೊಳಗೆ ನಗುವೊಂದು ಹರಳಲಿ. ಅವಳೊಳಗೆ ನಗುವೊಂದು ಹರಳಲಿ. ಮುಂಗಾರು ಮಳೆಯವ್ವ ಹೃದಯ ಒಂದು ಬಿಕ್ಕಿ ಬಿಕ್ಕಿ ಹಳುವಾಗ ಪ್ರೀತಿಯ ಹನಿಗಳ ಕಳಿಸವ್ವ. ಪ್ರೀತಿಯ ಹನಿಗಳ ಕಳಿಸವ್ವ. ಹಳುವೆಲ್ಲ ಅದೃಶ್ಯವಾಗಲಿ ಹೃದಯದೊಳಗೆ ನದಿಯೊಂದು ಹುಟ್ಟಲಿ. ಹೃದಯದೊಳಗೆ ನದಿಯೊಂದು

0: ಕುಟ್ಟಲು. ಮುಂಗಾರು ಮಳೆಯವ್ವ ಒಂಟಿ ಜೀವ ಒಂದು ನರಳುವಾಗ ಮಮತೆಯ ಹನಿಗಳ ಬಿತ್ತವ್ವ, ಮಮತೆಯ ಹನಿಗಳ ಬಿತ್ತವ್ವ. ನರಳಾಟವೆಲ್ಲ ಮಾಯವಾಗಲಿ ಆ ಜೀವದೊಳಗೆ ಹಾಡೊಂದು ಗುನುಗುತ್ತಿರಲಿ, ಆ ಜೀವದೊಳಗೆ ಹಾಡೊಂದು ಗುನುಗುತ್ತಿರಲಿ. ಮುಂಗಾರು ಮಳೆಯವ್ವ ಆಯುಧಗಳೆಲ್ಲ ಯುದ್ಧ ಮಾಡುವಾಗ ಸಮತೆಯ ಹನಿಗಳ ಚೆಲ್ಲವ್ವ, ಆಯುಧಗಳೆಲ್ಲ ಯುದ್ಧ ಮಾಡುವಾಗ ಸಮತೆಯ ಹನಿಗಳ ಚೆಲ್ಲವ್ವ. ಯುದ್ಧ ಅಂತ್ಯ ಕಾಣಲಿ, ಯುದ್ಧ ಅಂತ್ಯ ಕಾಣಲಿ, ಆಯುಧಗಳೆಲ್ಲ ಪ್ರೇಮದ ರೆಕ್ಕೆಗಳಾಗಲಿ, ಆಯುಧಗಳೆಲ್ಲ ಪ್ರೇಮದ ರೆಕ್ಕೆಗಳಾಗಲಿ. ಧನ್ಯವಾದಗಳು.
1: ಕಾವ್ಯಧಾರೆಯ ನಂತರ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಯಿತು. ಬಾನುಲಿ ನಾಟಕಗಳನ್ನು ಕುರಿತು ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾದ ಜಿ ಶಾಂತಕುಮಾರ್ ಅವರು ಮಾತನಾಡಿದರು.
2: ಒಂದು ರೇಡಿಯೋ ನಾಟಕ ಬಹುಶಃ ಭಾವನೆಗಳ ಏರಿಳಿತ ಮತ್ತು ಬರವಣಿಗೆ ಹಾಗೆ ಇರುತ್ತೆ. ಚಿಕ್ಕ ಚಿಕ್ಕ ವಾಕ್ಯಗಳು, ಚಿಕ್ಕ ಚಿಕ್ಕ ವಾಕ್ಯಗಳ ಮೂಲಕ ಭಾವನೆಗಳನ್ನ ತೆರೆದಿಟ್ಕೊಡ್ತಾ ಹೋಗುತ್ತೆ. ಈ ಭಾವನೆಗಳ ಏರಿಳಿತದ ಮೂಲಕ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಇಡೋದ್ರಲ್ಲೇ ಬಹುಶಃ ನಮ್ಮ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ ಅನಿಸುತ್ತೆ ನನಗೆ. ಅನೇಕ ನಾಟಕಗಳು ಕೂಡ ಹಾಗೇ ಪ್ರಸಾರ ಆಗ್ತಾ ಹೋಗುತ್ತೆ. ಬಹುಶಃ ನೀವು ನಾಟಕ ಕೇಳಿದ್ರೆ ಗೊತ್ತಾಗುತ್ತೆ, ಇರೋಂಥ ಎಫೆಕ್ಟ್ಸನ್ನು ಬಳಸ್ಕೊಂಡು ನಾವು ಧ್ವನಿಯ ಮೂಲಕ, ಧ್ವನಿಯ ಏರಿಳಿತದಲ್ಲೇ ಎಲ್ಲ ಭಾವನೆಗಳನ್ನ ತುಂಬುವಂಥ ಕೆಲಸಗಳನ್ನ ಒಂದು ಚಿಕ್ಕ ನಾಟಕ ನಾವು ಮಾಡಿಕೊಡ್ತೀವಿ ಅಥವಾ ಕಟ್ಕೊಡ್ತೀವಿ ಅಂತ ಅನಿಸುತ್ತೆ. ರೇಡಿಯೋ ನಾಟಕದ ಇತಿಹಾಸವನ್ನು ಗಮನಿಸೋದಾದರೆ ಸಾಕಷ್ಟು ಜನ ಪ್ರಸಿದ್ಧ ರೇಡಿಯೋ ನಾಟಕಕಾರರು ಬಂದು ಹೋಗಿದ್ದಾರೆ. ಭಾಳ ಮುಖ್ಯವಾಗಿ ಹೆಸರುಗಳನ್ನ ಹೇಳೋದಾದರೆ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರು ತುಂಬ ಹಿಂದೆ ಬಹುಶಃ ಮೈಸೂರು ಆಕಾಶವಾಣಿಯಲ್ಲಿ ಕೂಡ ಇದ್ದರು. ಅವರು ನೀರು ಗಂಟೆ ಅಂತ ಒಂದು ನಾಟಕವನ್ನು ಅವರು ಗುರುತಿಸ್ತಾರೆ. ಇದು ಪ್ರಮುಖವಾದಂಥ ಒಂದು ನಾಟಕ, ಮೈಸೂರು ಆಕಾಶವಾಣಿಯಲ್ಲೇ ಪ್ರಪ್ರಥಮ ನಾಟಕ ಅಂತಲೂ ಕೂಡ ಗುರುತಿಸ್ತಾರೆ. ಇದು ಗೂಗಲ್ ಅಣ್ಣನಿಂದ ಸರ್ಚ್ ಮಾಡಿರೋದು. ರೇಡಿಯೋ ನಾಟಕ ಅಂದ ತಕ್ಷಣ ವಸಂತ ಕವಲೆಯವರ ಹೆಸರನ್ನು ನೀವು ಕೇಳಿರ್ತೀರಿ. ಬಹುಶಃ ಅವರು ಬೆಂಗಳೂರು ಮತ್ತು ಭದ್ರಾವತಿ ಅಂತ ಸ್ಟೇಷನ್ಗಳಲ್ಲಿ ಹೆಚ್ಚು ನಾಟಕಗಳನ್ನ ನಿರ್ಮಾಣ ಮಾಡಿದಂಥವ್ರು. ರೇಡಿಯೋ ನಾಟಕ ಅಂದರೆ ಹೀಗೆ ಇರುತ್ತೆ ಅಥವಾ ಹೀಗೆ ರೇಡಿಯೋ ನಾಟಕಗಳು ಮಾಡಬೇಕಾಗತ್ತೆ ಅಂತ ತೋರಿಸ್ಕೊಟ್ಟಂಥವ್ರು. ವಸಂತ ಕವಲೆಯವರ ನಾಟಕಗಳನ್ನ ಕೇಳಿದರೆ ಬಹುಶಃ ನಿಮಗೆ ರೇಡಿಯೋ ನಾಟಕದ ಎಲ್ಲ ಸ್ವರೂಪಗಳು ಕೂಡ ನಿಮ್ಮ ಪರಿಚಯ ಆಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಹಾಗೆ ಯಮುನಾ ಮೂರ್ತಿಯವರು ಇದ್ದಾರೆ, ಜಿ ಎಂ ಶಿರಟ್ಟಿಯವರು, ಹೆಚ್ಚು ಜನ ರೇಡಿಯೋ ನಾಟಕಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನ ಕೊಡ್ತಾ ಹೋಗಿದ್ದಾರೆ. ಬಹುಶಃ ನೀವು ನಾಟಕ ಪ್ರಕಾರಗಳನ್ನ ಗಮನಿಸ್ತಾ ಹೋದರೆ ಎರಡು ಥರ ನಾಟಕಗಳನ್ನ ನೋಡ್ತೀವಿ. ಒಂದು ದೃಶ್ಯ ಕಾವ್ಯ ಒಂದಿರುತ್ತೆ, ಒಂದು ಶ್ರವ್ಯ ಕಾವ್ಯ ಅಂತೇವೆ. ದೃಶ್ಯ ಕಾವ್ಯ ರಂಗಭೂಮಿ ಆಗುತ್ತೆ, ರಂಗಭೂಮಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ರಂಗ ನಾಟಕಗಳನ್ನ ನೋಡ್ತೀವಿ. ವೃತ್ತಿ ರಂಗಭೂಮಿಯಿಂದ ಬಂದಂಥ ನಾಟಕಗಳು ಮೈಸೂರು ಮಹಾರಾಜರ ಕಾಲದಲ್ಲಿ ವೃತ್ತಿ ರಂಗಭೂಮಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರದರ್ಶನಗೊಳ್ತಾ ಹೋಗುತ್ತೆ. ಆನಂತರ 70-80 ದಶಕದಲ್ಲಿ ಹವ್ಯಾಸ ರಂಗಭೂಮಿ ನಮ್ಮ ನಡುವೆ ಸೃಷ್ಟಿಯಾಗ್ತಾ ಹೋಯಿತು. ಇದು ನಮ್ಮ ಒಳಗಿನ ಪ್ರತಿಭೆಗಳನ್ನ ಹೊರಹಾಕೋದಕ್ಕೆ, ಪ್ರದರ್ಶನ ಮಾಡೋದಕ್ಕೆ ಒಂದು ವೇದಿಕೆ ಆಯಿತು. ಬಹುಶಃ ರಂಗಭೂಮಿಯ ಎಲ್ಲ ಸಾಧ್ಯತೆಗಳನ್ನ ಹವ್ಯಾಸ ರಂಗಭೂಮಿ ಬಳಸ್ಕೋತಾ ಹೋಯಿತು. ಅದಕ್ಕೆ ಮುಖ್ಯವಾಗಿ ನಾವು ಗಮನಿಸೋದಾದರೆ ಮೈಸೂರಿನ ರಂಗಾಯಣ ಇರ್ಬೋದು ಅಥವಾ ಬೆಂಗಳೂರಿನ ರಂಗಶಂಕರ ಅಥವಾ ನಟನ ಇರ್ಬೋದು ಮೈಸೂರಲ್ಲಿ, ಈ ಥರ ರೆಪರ್ಟರಿಗಳು ಹೆಚ್ಚೆಚ್ಚು ಹವ್ಯಾಸ ರಂಗಭೂಮಿಯನ್ನು ಜನಪ್ರಿಯಗೊಳಿಸ್ತಾ ಹೋಯಿತು ಅಂತ ಅನಿಸುತ್ತೆ.
1: ವಿಶೇಷ ರೂಪಕಗಳು ಮತ್ತು ಸಾಕ್ಷ್ಯಚಿತ್ರಗಳನ್ನು ಕುರಿತು ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾದ ದಿಗ್ವಿಜಯ್ ಬಿ ಅವರು ವಿಚಾರ ಮಂಡಿಸಿದರು.
3: ಆಕಾಶವಾಣಿಗೆ ಬರೀಬೇಕಾದ್ರೆ ಮೂಲಭೂತ ಅಂಶಗಳನ್ನ ಕೆಲವೊಂದು ಗಮನಿಸಬೇಕಾಗುತ್ತೆ. ಬಾನುಲಿ ಬರ ಸರಳವಾಗಿರ್ಬೇಕು. ಆ ಸರಳತೆ ಇಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆಗಿರಲಿ ಕೂಡ ಸರಳವಾಗಿರ್ಬೇಕು, ಭಾಷೆ ಅರ್ಥವಾಗಿರ್ಬೇಕು. ಬಹಳ ಕ್ಲಿಷ್ಟಕರವಾದ ಭಾಷೆಗಳನ್ನ ಬಳಸಿದಾಗ ನಮ್ಮ ರೇಡಿಯೋ ಕೇಳುಗರು ಬಹಳ ತಳಮಟ್ಟದ ಹಳ್ಳಿಯ ಜನ ಇರ್ತಾರೆ, ಅನಕ್ಷರಸ್ಥಿರ್ತಾರೆ, ಅವ್ರಿಗೆ ಅರ್ಥ ಆಗಬೇಕು ಅಂತಂದಾಗ ಬಹಳ ಸರಳವಾಗಿರ್ಬೇಕು ಆ ಭಾಷೆ. ಆ ಭಾಷೆ ಸರಳವಾದ ಆಗಿದ್ದಾಗಲೇ ಕೂಡ ನೀವು ಅವರ ಮನಸ್ಸನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಸಾಹಿತ್ಯಗಳನ್ನು ಬಳಸ್ತೀರಿ, ನಾಟಕ ರೂಪದಲ್ಲಿ ಡೈಲಾಗ್ಗಳನ್ನು ಬಳಸ್ತೀರಿ, ರೂಪಕಗಳಲ್ಲಿ ನೀವು ಅದನ್ನು ಆ ಮನಸ್ಸಿಗೆ ಮುಟ್ಟುವಂಥ ನೈಜತೆಯ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಹೋಗ್ತೀರಿ. ಆ ನಿಟ್ಟಿನಲ್ಲಿ ಬರಹಗಳು ಪರಿಣಾಮಕಾರಿಯಾಗಿರಬೇಕು ಅನ್ನೋದು ಬಹಳ ಮುಖ್ಯ. ಬರವಣಿಗೆ ಹೆಂಗಿರುತ್ತೆ ಅಂತಂದರೆ ಆ ಮನಸ್ಸಿಗೆ ಮುಟ್ಟುವಂತಹ ಒಂದು ವಿಚಾರವಾಗಿರಬೇಕೇ ಹೊರತು ಕೇಳಿದ ಮೇಲೆ ಏನು ಪದ ಅರ್ಥ ಆಗಲಿಲ್ಲ ನನಗೆ, ಇದು ಯಾವ ವಾಕ್ಯ ಇದು ಅನ್ನುವಂಥದ್ದು ಡಿಕ್ಷನರಿಲಿ ಹುಡುಕುವಂಥದ್ದು ಅಲ್ಲ. ಅಂಥ ಒಂದು ಕಷ್ಟವಾದ ಪದಗಳನ್ನು ಬಳಸಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕೂಡ ಆ ರೀತಿಯಾಗಿ ಆಗ್ತಿಲ್ಲ. ನಾವು ಜನಗಳಿಗೆ ಹತ್ತಿರವಾಗುವಂತಹ, ಅವರಿಗೆ ಅರ್ಥವಾಗುವಂತಹ, ಸುಲಲಿತ ಭಾಷೆಗಳಲ್ಲಿ ತಲುಪುವಂತಹ ವಿಚಾರಗಳನ್ನೇ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ. ಇದು ನಮ್ಮ ಮೂಲ ಉದ್ದೇಶ.

0: ಆಗಿರುತ್ತೆ. ಉದ್ದ ಉದ್ದ ಪದಗಳನ್ನು ಬಳಸಿದಾಗ ಒಂದು ಫುಲ್ ಸ್ಟಾಪ್ ಇರಲ್ಲ, ಒಂದು ಕಾಮ ಇರಲ್ಲ. ನೀವು ಎಲ್ಲಿ ಶುರು ಮಾಡಿದ್ರಿ, ಎಲ್ಲಿ ಅಂತ್ಯ ಮಾಡಿದ್ರಿ ಅನ್ನೋದೇ ಕಷ್ಟ ಆಗುತ್ತೆ. ಆ ಗೊಂದಲಕ್ಕೆ ಈಡಾಗಬಾರ್ದು. ಆ ನಿಟ್ಟಿನಲ್ಲಿ ಪದಗಳು ವಾಕ್ಯ ಚಿಕ್ಕದಾಗಿದ್ದು ಚೊಕ್ಕವಾಗಿರಬೇಕು ಅನ್ನೋದು ಈ ಒಂದು ಬಾನುಲಿ ಬರಹಕ್ಕೆ ಬಹಳ ಮುಖ್ಯವಾದಂಥ ವಿಷಯ. ಹಾಗೆ ಸಮಯ ಹಾಗೂ ಬರಹದ ಮಿತಿ ಅಂದಾಜು ಅಗತ್ಯ. ಅಂದರೆ ನಮ್ಮಲ್ಲಿ 5 ನಿಮಿಷಗಳ ಕಾರ್ಯಕ್ರಮದಿಂದ ಹಿಡಿದು ಅರ್ಧ ಗಂಟೆ 1 ಗಂಟೆಯ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಈಗ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಪುಟಗಳು ಬರಹಗಳಿರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂತಂದಾಗ ಕೇಳಿದ್ರೆ ಗೊತ್ತಿರುತ್ತೆ ನಿಮಗೆ, 5 ನಿಮಿಷದ ಕಾರ್ಯಕ್ರಮಕ್ಕೆ 3.5-4 ನಿಮಿಷಗಳ ಬರವಣಿಗೆ ಇರಬೇಕಾಗುತ್ತೆ. ಯಾಕೆಂದರೆ 1 ನಿಮಿಷಗಳು ಓಪನಿಂಗು ಕ್ಲೋಸಿಂಗ್, ಅಂದರೆ ಆರಂಭದ ಉದ್ಘೋಷಣೆ ಅಂತ್ಯದ ಉದ್ಘೋಷಣೆ ನಾವೇನು ಹೇಳ್ತೀವಿ, ಓಪನಿಂಗ್ ಕ್ಲೋಸಿಂಗ್ ಕೊಡಲಿಕ್ಕೆ ಅವಕಾಶ ಇರಬೇಕು. ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸಗಳನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಬಹಳಷ್ಟು ನೀತಿ ಸಂಹಿತೆಗಳಿದ್ದಾವೆ. ಆ ನೀತಿ ಸಂಹಿತೆಗಳನ್ನು ಪಾಲಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಬರವಣಿಗೆಯಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ಳಲೇಬೇಕಾಗತ್ತೆ. ಯಾವುದೇ ಸ್ಕ್ರಿಪ್ಟ್ ಬಂದಾಗಲೂ ಕೂಡ ಆ ಸ್ಕ್ರಿಪ್ಟನ್ನ ಓದಿ ಕೂತು ಸರಿ ಇದೆಯೋ ತಪ್ಪಿದೆಯೋ ಅಂಥೇಳಿ ಆಮೇಲೆ ಮುಂದುವರಿಯಲಿಕ್ಕೆ ಅವಕಾಶ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಬರವಣಿಗೆ ಅನ್ನುವಂಥದ್ದು ಆ ನೀತಿ ಸಂಹಿತೆಯ ಒಳಗಿರಬೇಕು ಅನ್ನುವಂಥದ್ದು.
1: ಮೈಸೂರು ಆಕಾಶವಾಣಿ ಹಿರಿಯ ಉದ್ಘೋಷಕರಾದ ಡಾಕ್ಟರ್ ಮೈಸೂರು ಉಮೇಶ್ ಅವರು ಚಿಂತನೆಗಳು ಮತ್ತು ಭಾಷಣಗಳನ್ನು ಕುರಿತು ಮಾತನಾಡಿದರು.
2: ಈ ಚಿಂತನ ಮತ್ತು ಭಾಷಣಗಳು ಏನಿವೆ, ಗಹನವಾದ ಸಂಗತಿಗಳನ್ನು ಸಂವಹನಗೊಳಿಸುವಲ್ಲಿ ಅನುಸರಿಸಬೇಕಾದಂಥ ಮಾರ್ಗಗಳು ಯಾವುವು ಅಂಥೇಳಿ. ಇದು ಶ್ರವ್ಯ ಮಾಧ್ಯಮ ಆಗಿರೋದ್ರಿಂದ ಧ್ವನಿಯ ಮೂಲಕವೇ, ಶಬ್ದಗಳ ಮೂಲಕವೇ ವಿಚಾರಗಳನ್ನು, ಸಂಗತಿಗಳನ್ನು, ಘಟನೆಗಳನ್ನು ದಾಟಿಸುವ ಕೆಲಸವನ್ನು ಮಾಡ್ತೇವೆ. ಅದು ತಲುಪುವಂಥದ್ದು ಯಾರಿಗೆ ಅಂತಂದರೆ ಜನಸಾಮಾನ್ಯರಿಗೆ ತಲುಪುವಂತಹ ಪರಿಭಾಷೆಯಲ್ಲಿ ಅದು ಇರಬೇಕಾಗುತ್ತೆ. ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಅಂದರೆ ಕಲಿಯದವರ ಕಾಮಧೇನು ಅಂತ ಹೇಳುವ ಸಂದರ್ಭದಲ್ಲೇ ನಾವು ನಮ್ಮ ಆಕಾಶವಾಣಿಯನ್ನು ಕೇಳುವಂಥವರ ಸಂಖ್ಯೆಯನ್ನು ನಾವು ನೋಡ್ತು ಅಂತಂದರೆ ಕಲಿತವರಿಗಿಂತ ಕಲಿಯದವರೇ ಹೆಚ್ಚು ಕೇಳ್ತಾ ಇರುವಂಥದ್ದು. ಆ ಕಾರಣಕ್ಕೆ ಅವ್ರನ್ನ ನಾವು ಗಮನದಲ್ಲಿ ಇಟ್ಕೊಂಡು ಚಿಂತನವನ್ನಾಗಲಿ, ಭಾಷಣವನ್ನಾಗಲಿ, ರೂಪಕವನ್ನಾಗಲಿ, ಬಾನುಲಿಯ ನಾಟಕಗಳನ್ನಾಗಲಿ ಮಾಡಬೇಕಾಗತ್ತೆ. ಇಲ್ಲಿ ಒಂದು ನಾವು ಸ್ಪಷ್ಟಪಡಿಸ್ಕೋಬೇಕಾಗತ್ತೆ, ಬಾನುಲಿ ನಾಟಕ, ರೂಪಕ ಮತ್ತು ಚಿಂತನ ಏನಿದೆ ಆಕಾಶವಾಣಿಯದ್ದೇ ಪ್ರಕಾರ ಅದು. ನಾವು ಸಾಹಿತ್ಯಾಭ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ಪ್ರಬಂಧಗಳನ್ನು ಓದ್ತೇವೆ, ಅದಲ್ಲದೇ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳನ್ನು ನಾವು ಓದ್ತೇವೆ, ವಚನಗಳು ಅಂತ ಓದ್ತೇವೆ, ರಗಳೆ ಅಂತ ಓದ್ತೇವೆ, ಇದೆಲ್ಲವನ್ನು ನಾವು ಗಮನಿಸಿರ್ತೇವಲ್ವಾ. ಆದರೆ ಆಕಾಶವಾಣಿಯದ್ದೇ ಆದ ಪ್ರಕಾರಗಳು ಯಾವುದು ಅಂತಂದರೆ ಅದು ಬಾನುಲಿ ನಾಟಕಗಳು, ರೂಪಕಗಳು ಮತ್ತು ಚಿಂತನಗಳು. ಭಾಷೆಯ ಮೂಲ ಉದ್ದೇಶ ಏನು ಅಂತಂದರೆ ಸಂವಹನ. ನಾನು ಏನು ಅಂದ್ಕೊಂಡಿದ್ದೇನೋ, ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ವ್ಯಕ್ತಪಡಿಸುವಂತಹ ಒಂದು ಸಾಧನ ಅದು ಭಾಷೆ ಅನ್ನುವಂಥದ್ದು. ಆದರೆ ಭಾಷೆಯನ್ನು ಮತ್ತೊಬ್ಬರಿಗೆ ತಲುಪಿಸುವ ಸಂದರ್ಭದಲ್ಲಿ ಅನುಸರಿಸುವಂತಹ ಮಾರ್ಗಗಳು ಬೇರೆ ಬೇರೆ ಇರ್ತದೆ. ಪತ್ರಿಕಾ ಮಾಧ್ಯಮಕ್ಕೆ ಬೇರೆ ಇರ್ತದೆ, ದೃಶ್ಯ ಮಾಧ್ಯಮಕ್ಕೆ ಆದಂತಹ ಭಾಷೆ ಬೇರೆ ಇರ್ತದೆ. ಹಾಗಾಗಿ ಶ್ರವ್ಯ ಮಾಧ್ಯಮಕ್ಕೆ ಆದಂತಹ ಬೇರೆ ಸ್ವರೂಪದ ಮಾರ್ಗ ಇರುತ್ತೆ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕಿಂತ ಭಿನ್ನವಾಗಿರುವಂತಹ ಮಾಧ್ಯಮ ಯಾವುದು ಅಂತಂದರೆ ಅದು ಶ್ರವ್ಯ ಮಾಧ್ಯಮ. ಕಂಡದ್ದನ್ನು, ಕೇಳದ್ದನ್ನು ಮನದಟ್ಟಾಗುವ ಹಾಗೆ ನಾವು ಮುಟ್ಟಿಸಬೇಕಾದ್ರೆ ಧ್ವನಿ ಮಾತ್ರದಿಂದಲೇ ಸಾಧ್ಯ.
1: ಕಾರ್ಯಕ್ರಮದ ಕಡೆಯಲ್ಲಿ ಬಾನುಲಿ ಬರವಣಿಗೆಯಲ್ಲಿ ಪಾಲ್ಗೊಂಡಿದ್ದವರೊಂದಿಗೆ ಸಂವಾದ ನಡೆಯಿತು. ಈ ಸಂವಾದದಲ್ಲಿ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಮುಂಜಾನೆಯಿಂದ ಸಂಜೆಯವರೆಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಾಸಕ್ತರು, ಸಾರ್ವಜನಿಕರು ಹಾಗೂ ಉದಯೋನ್ಮುಖ ಬರಹಗಾರರು ಪಾಲ್ಗೊಂಡಿದ್ದರು. ಪ್ರೊಫೆಸರ್ ಅನಿತಾ ಅವರ ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮ ಸಂಪನ್ನಗೊಂಡಿತು.
3: ಇದುವರೆಗೂ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ನಡೆದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ತಾಂತ್ರಿಕ ನೆರವು ಎನ್ ಶಿವನಂಜಯ್ಯ, ನಿರ್ವಹಣೆ ಎನ್ ಕೇಶವಮೂರ್ತಿ, ಸಮಗ್ರ ನಿರ್ವಹಣೆ ಬೇದ್ರೆ ಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಕೇಳುಗರೇ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಗಮನಿಸಿ, ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾಮನೋಭಾವ ಮುಂತಾದ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ. ಅಂತಹ ಮಹಾನ್ ಗುರುಗಳು

0: ನನ್ನ ಹೆಸರು ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ. ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ, ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಹೇಗ್ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳೆಂದ ಮೇಲೆ ನಾವು ಎಲ್ಲಾನೂ ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಂಗೆ

0: ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನು ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
1: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿಯಾಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
0: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
1: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುವುದು ಇವರ ಚಿಂತನೆ.
0: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
1: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ದಡ ಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
0: ಹೌದು ಪೂರ್ವಿ. ಉತ್ತಿಷ್ಠಿತ, ಜಾಗೃತ, ಪ್ರಾಪ್ಯವರಾನ್ ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ ಆದರ್ಶ ವಿದ್ಯಾರ್ಥಿ ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
1: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
0: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
1: ಹಾ, ಅಂದಾಗೆ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂಥ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
0: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
1: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
0: ತಡವಾದ ಅಧಿಕಾರಿಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡವರು ಪ್ರಗತಿಯನ್ನು ಕಾಣುವುದಿಲ್ಲ.

0: ಎಂಬುದು ಅವರ ನಂಬಿಕೆ.
1: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನದ ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
0: ಪೂರ್ವಿ, ಮತ್ತೊಂದು ಅಂಶ ಏನಂದ್ರೆ ಆದರ್ಶ ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
1: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
0: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುತ್ ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತಾ? ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
1: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ. ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
0: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂವದ ಧರ್ಮಂಚರ ಎಂಬಂತೆ ಸತ್ಯವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
1: ಖಂಡಿತ. ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
0: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
1: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: ನಮಸ್ತೆ, ಐ ಆಮ್ ರಚನಾ ಎನ್ ಫ್ರಮ್ ಸೆಕೆಂಡ್ ಇಯರ್. ನೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಮ್ಯೂಸಿಕಲ್ ಎನ್ಸಾಂಬಲ್ ಫಾರ್ ಅಂತರ ತಮನಿ ಗುರು. ದಿಸ್ ಡಸ್ ನಾಟ್ ರೆಫರ್ ಟು ಅ ಸ್ಪೆಸಿಫಿಕ್ ಹಿಸ್ಟಾರಿಕಲ್ ರಿಲಿಜಿಯಸ್ ಟೀಚರ್, ಬಟ್ ರಾದರ್ ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಕಾನ್ಸೆಪ್ಟ್ ಆರ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್. ದ ಫ್ರೇಸ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ಅಂತರ ತಮ ಮೀನ್ಸ್ ದ ಇನ್ನರ್ ಸೋಲ್ ಆರ್ ದ ಇಂಡ್ವೆಲ್ಲಿಂಗ್ ಸುಪ್ರೀಂ ಬೀಯಿಂಗ್ ನೀ, ದಟ್ ಈಸ್ ಯು. ಗುರು ರೆಫರ್ಸ್ ಟು ದ ಸ್ಪಿರಿಚುಯಲ್ ಮಾಸ್ಟರ್. Together, the phrase means

0: में बदल जाओगे जो ज्ञान की सभी धाराओं को अपने अंदर समेट लेता है। भगवान बुद्ध ने फिर कहा, इतिहास गवाह है कि वही लेने वाला सबसे ज्यादा फायदे में रहता है जो पूर्ण समर्पण और विश्वास के साथ पाना चाहता है, जबकि अविश्वास के साथ पाने की इच्छा रखने वाला हमेशा स्वयं को रिक्त ही महसूस करता है। शिक्षा: कुछ पाने के लिए विनम्र और सहज होना सबसे जरूरी है। यह गुण इंसान को श्रेष्ठ से सर्वश्रेष्ठ बनाता है।
1: ಇದುವರೆಗೆ ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತವರು ಮೈಸೂರಿನ ವಿಜಯನಗರದ ಸದ್ವಿದ್ಯಾ ಸೆಮಿರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು. ಇದರಲ್ಲಿ ಭಾಗವಹಿಸಿದ ಪ್ರಥಮ ಪಿಯುಸಿಯ ವಿದ್ಯಾರ್ಥಿಗಳು ದೀಕ್ಷಾ ಎಲ್, ಧೃತಿ ಬಿಎನ್, ಮಧುರಾ ಎಸ್, ಲಕ್ಷ್ಮೀ ಶ್ರೀನಾಥ್, ಪೂರ್ವಿ ಕೆ, ದೀಪಿಕಾ ಎಂ, ರಜತ್ ಎ, ಸಾನ್ವಿ ಹೆಚ್, ಶೌರ್ಯ ತಮ್ಮಯ್ಯ, ನಭಾನ್ಯು ಅರಕೆರೆ, ಭುವನ್ ವಿ ವತ್ಸ, ಮೋನಿಶ್ ಆರ್ ಗೌಡ, ಶಿವಾಂಕ್, ಪುಣ್ಯಶ್ರವಣ್, ಸಾನಿಕಾ ಎನ್, ಅನಘಾ ಎಂ ಡಿ, ಅನಘಾ ಆರ್ ಭಾರದ್ವಾಜ್, ಚಿತ್ರಾ ಜಿ ಭಟ್. ದ್ವಿತೀಯ ಪಿಯುಸಿಯಿಂದ ಪವನ್ ಕುಮಾರ್ ಪಿ, ನೇಸ ಶ್ರೀರಂಗ ವಿ, ರಕ್ಷಿತಾ ಎಂ ಆರ್, ಪ್ರತೀಕ್ ಪ್ರಸನ್ನ, ಸಾಕ್ಷಿ ಹೆಚ್, ವೇದಶ್ರೀ ಹೆಚ್ ಎಸ್, ಸಂಜನಾ ಸಿಂಹಾರಾವ್, ರಚನಾ ಎನ್, ಸೃಜನಾ ಕೆ ವಿ, ಸುನಿಧಿ ಎಸ್, ಅಂಕಿತಾ ಹೆಚ್ ಎಸ್ ಹಾಗೂ ಶ್ರೇಯಾ ಎಂ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
2: ಇದು ಇಂದಿನ ಯುವವಾಣಿ

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:00. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವಿದ್ಯಾ ಭರತನಹಳ್ಳಿ ಅವರಿಂದ ಚಿಂತನ, 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಸೇವಾ ವಾಹಿನಿ 7:30. ನಾಳೆ ಬೆಳಿಗ್ಗೆ 7:45, 10:15 ಹಾಗೂ 4:45 ಚಿತ್ರಗೀತೆಗಳು. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 9:40

ನಮ್ಮ ಆರೋಗ್ಯ, ಶ್ರವಣ ದೋಷ ಉಳ್ಳವರಿಗೆ ಶ್ರವಣ ಸಲಕರಣೆಗಳು ಹಾಗೂ ಸರ್ಕಾರಿ ರಿಯಾಯಿತಿಗಳು. ಈ ಕುರಿತು ಮೈಸೂರಿನ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗಿನ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10 ಗಂಟೆಗೆ ಕೇಳಿ ಗಿಳಿಗಳೇ, ಮೈಸೂರಿನ ಚಂಪಕ ಅಕಾಡೆಮಿಯ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಮಕ್ಕಳ ಮಂಟಪ, ಮೈಸೂರಿನ ಶ್ರೀನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಮಿಶ್ರ ಮಾಧುರ್ಯ, 12:05 ವನಿತಾ ವಿಹಾರ, ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸರ್ವರಿಗೂ ಸೂರು ಯೋಜನೆ ಕುರಿತು ಮಾಹಿತಿ. 1:20 ಶೈಲಜಾ ಚಂದ್ರಶೇಖರ್ ಅವರಿಂದ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಆನಂದ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಆಕಾಶವಾಣಿ 90 ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯ ಸಂಗೀತ ಸ್ಟುಡಿಯೋದಲ್ಲಿ ಮೇ 15, 2025 ಆಯೋಜಿಸಲಾಗಿದ್ದ ವಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನದ ಧ್ವನಿ ಮುದ್ರಣದ ಪ್ರಸಾರ. ಪಕ್ಕವಾದ್ಯ ಸಹಕಾರ ಕೆ ಚೇತನ್ ಕುಮಾರ್ ಅವರಿಂದ ನಾಗಸ್ವರ ಸಹಕಾರ, ಎಚ್ ಎಂ ಮಹಾದೇವು ಅವರಿಂದ ವಿಶೇಷ ಡೋಲು, ಎಸ್ ಸಂಜಯ್ ಕುಮಾರ್ ಸಹ ಡೋಲು, ಎಂ ಆರ್ ಮೋಹನ್ ತಾಳ, ಪಿ ರವಿಕುಮಾರ್ ಅವರಿಂದ ಶ್ರುತಿ ಸಹಕಾರ. 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗ. ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ನಾಳೆ 7:45 ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ. ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಫಸ್ಟ್ ಫಿಲ್ಮ್, ಪ್ರಸ್ತುತಿ ಶ್ರೀಮಾನ್ ಎಸ್. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ರೇಡಿಯೋಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ. ನಾಳೆ ರಾತ್ರಿ 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಕಂಪನಾಂಕ 100.6 MHz ಎಂದಿನಂತೆ ಬೆಳಿಗ್ಗೆ 5:53 ಪ್ರಾರಂಭವಾಗುವುದು. ಇನ್ನು ನಿಮ್ಮ ಬಾನುಲಿ ಗೆಳತಿ ಶಭಾನಾಳಿಗೆ ಅನುಮತಿ ನೀಡಿ. ಶುಭರಾತ್ರಿ. ಜೈ ಹಿಂದ್.